ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ನಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 25ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 15ನೇ ತಾರೀಖು ಸೋಮವಾರ. ಈಗ ವೇಳೆ 5:58:47. ಆತ್ಮೀಯ ಕೇಳುಗರಿಗೆಲ್ಲ ಚಿನ್ಮಯಿ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಪ್ರೊಫೆಸರ್ ಮಂಜುನಾಥ್ ಲಮಾಣಿಯವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ಶ್ರೀಪಾದ ಹೆಗಡೆ ಅವರಿಂದ, 7:30 ಸೇವಾವಾಹಿನಿ, 7:45, 8:45, 9:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು. ಈ ಬೆಳಗ್ಗೆ 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮೀ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಎನ್. ತಾರಾನಾಥನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು. 10:30, 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ. ನಂತರ ಎನರ್ಜಿ ಬೂಸ್ಟರ್ ಪ್ರಬಂಧ ವಾಚನ ಕಲ್ಪನಾ ಹೆಗಡೆಯವರಿಂದ. 12:35 ದೇವರನಾಮ ಮೀರಾ ಮಂಜುನಾಥ್ ಅವರಿಂದ. 12:45 ನಮ್ಮ ಆರೋಗ್ಯ, ಹಿರಿಯ ನಾಗರಿಕರ ಸಂರಕ್ಷಣೆ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆಟಿಕೆಗಳ ನವೋದ್ಯಮ ಯೋಜನೆ ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ವಿವೇಕಾದಿತ್ಯ ಕನಿಯಾಳ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಅಮೃತ ನಿತಿನ್ ಶಾಸ್ತ್ರಿ ಅವರಿಂದ. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರುತುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ. ಪ್ರಸ್ತುತಿ ಸಹನ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:10. ಗೀತಾರಾಧನಾ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭೋ ಶಂಭೋ ಶಿವಶಂಭೋ ಸ್ವಯಂಭೋ. ರಚನೆ ಸ್ವಾಮಿ ದಯಾನಂದ ಸರಸ್ವತಿ, ಹಾಡಿದರೆ ಮಹಾರಾಜಪುರಂ ಸಂತಾನಂ.

ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ನೀಲಾ ರಾಮಾನುಜಂ ಅವರು ಹಾಡಿರುವ ಚೆನ್ನಬಸವಣ್ಣನವರ ವಚನ ಸ್ಥಾವರ ಜಂಗಮ ಒಂದೆಂಬರು ನೀವೇ ಕೇಳಿರಿ.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ, ಭಾರತದ ಮನೆಯಲ್ಲಿ ಭಾರತೀಯರೆಲ್ಲ ಒಂದೇ ಮನೆತನ, ರಚನೆ ಎಂವಿ ಸೀತಾರಾಮಯ್ಯ.

ಇದುವರೆಗೂ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ಗಳಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ಓದುವುದು ಕೇವಲ ಹವ್ಯಾಸವಲ್ಲ, ಅದು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಲೇಬೇಕಾದ ಮಹತ್ವದ ಜೀವನ ಶೈಲಿ. ಒಳ್ಳೆಯ ಪುಸ್ತಕ ನಮ್ಮ ಮನಸ್ಸಿಗೆ ಒಂದು ಹೊಸ ಚೇತನವನ್ನ, ದಾರಿಯನ್ನ ತೋರಿಸುತ್ತದೆ, ಹೊಸ ಜಗತ್ತನ್ನ ಪರಿಚಯಿಸುತ್ತದೆ, ಉಲ್ಲಾಸ ಹಾಗೂ ಸಂತೋಷವನ್ನ ಇಮ್ಮಡಿಗೊಳಿಸುತ್ತದೆ, ಹೊಸ ಆಲೋಚನೆಯನ್ನ ಬಿತ್ತುತ್ತದೆ. ಪುಸ್ತಕವನ್ನು ಓದುವುದರಿಂದ ನಾವು ನಮ್ಮ ಸುತ್ತಲಿನ ಸೀಮಿತ ಲೋಕದಿಂದ ಹೊರಬಂದು ವಿಶಾಲವಾದ ಜ್ಞಾನಲೋಕವನ್ನು ಪ್ರವೇಶಿಸುವಂತೆ ಮಾಡುತ್ತದೆ. ಫ್ರಾನ್ಸಿಸ್ ಬೇಕನ್ ಅವರು ಹೇಳಿದ ಮಾತು ನೆನಪಿಗೆ ಬರುತ್ತದೆ, ರೀಡಿಂಗ್ ಮೇಕ್ಸ್ ಎ ಫುಲ್ ಮ್ಯಾನ್, ಅಂದರೆ ಓದುವವನು ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ ಎಂದರ್ಥ. ಇಂದಿನ ರಭಸದ ತಂತ್ರಜ್ಞಾನದ ಯುಗದಲ್ಲಿ ಮೊಬೈಲ್, ಟಿವಿ, ಕಂಪ್ಯೂಟರ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದೇವೆ. ಆದರೆ ಪುಸ್ತಕ ಓದುವ ಹವ್ಯಾಸ ನಿಧಾನವಾಗಿ ಹಿಂದೆ ಸರಿಯುತ್ತಿದೆ. ಆದರೆ ನೆನಪಿಡಬೇಕು, ಗಾಂಧೀಜಿಯವರು ಹೇಳುವಂತೆ ಪುಸ್ತಕಗಳು ನಮ್ಮ ಅತ್ಯುತ್ತಮ ಹಾಗೂ ಅತ್ಯಂತ ನಿಷ್ಠಾವಂತ ಸ್ನೇಹಿತರಿದ್ದಂತೆ. ಅವು ಯಾವತ್ತೂ ಬೇಸರ ಪಡಲಾರವು, ಯಾವತ್ತೂ ದೂರ ಹೋಗದ ಮತ್ತು ಹೊಸದನ್ನ ಕಲಿಸುವ ಮಹಾನ್ ಚೇತನಗಳು. ಓದುವುದು ನಮ್ಮ ಬುದ್ಧಿಶಕ್ತಿಗೆ, ಭಾಷಾಶೈಲಿಗೆ ಮತ್ತು ಚಿಂತನೆಗೆ ಬೆಳಕು ನೀಡುತ್ತದೆ. ಓದಿದವನು ಸ್ಪಷ್ಟವಾಗಿ ಮಾತನಾಡಲು, ಯೋಚಿಸಲು ಮತ್ತು ತೀರ್ಮಾನಿಸಲು ಕಲಿಯುತ್ತಾನೆ. ಇದೇ ಓದಿನ ಅಭ್ಯಾಸದಿಂದ ಸಹಾನುಭೂತಿ ಕೂಡ ಬೆಳೆಯುತ್ತದೆ. ಕಾದಂಬರಿಗಳು, ಜೀವನ ಚರಿತ್ರೆಗಳು, ಕಥೆಗಳು ಇತ್ಯಾದಿಗಳನ್ನು ಓದಿದಾಗ ಇತರರ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ. ಇದು ನಮ್ಮನ್ನು ದೇಶದ ಅತ್ಯುತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಓದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಕ್ಷರಗಳು, ಪದಗಳು, ವಾಕ್ಯಗಳು ಹಾಗೂ ಪಠ್ಯದ ಅರ್ಥವನ್ನು ಗ್ರಹಿಸುವ ಪ್ರಕ್ರಿಯೆ. ಓದು ಎಂದರೆ ಕೇವಲ ಅಕ್ಷರಗಳನ್ನು ಉಚ್ಚರಿಸುವುದಷ್ಟೇ ಅಲ್ಲ, ಅವುಗಳ ಅರ್ಥವನ್ನು ತಿಳಿದು ಮನಸ್ಸಿನಲ್ಲಿ ಆಲೋಚನೆ ರೂಪಿಸುವುದು. ತಿಳುವಳಿಕೆ ಮತ್ತು ಅರಿವನ್ನು ಪಡೆಯುವ ಪ್ರಕ್ರಿಯೆಗೆ ಓದು ಎಂದು ಕರೆಯಲಾಗುತ್ತದೆ. ಓದು ಜ್ಞಾನ ಪಡೆಯಲಿಕ್ಕೆ, ಅರ್ಥ ಗ್ರಹಣಕ್ಕೆ ಮತ್ತು ಆಲೋಚನೆ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ. ಓದು ಮನುಷ್ಯನ ಬುದ್ಧಿಯ ಬೆಳವಣಿಗೆಗೆ, ಭಾಷೆಯ ಶುದ್ಧಿಗೆ ಮತ್ತು ಸಂಸ್ಕೃತಿಯನ್ನ ಬೆಳೆಸುವ ಸಾಧನವಾಗಿದೆ ಎಂದು ಹೇಳಬಹುದು. ಅಂದರೆ ಅಕ್ಷರಗಳ ಅರಿವು ಅರ್ಥ ಗ್ರಹಿಕೆಗೆ ಮತ್ತು ಜ್ಞಾನದ ಬೆಳಕನ್ನು ಪಡೆಯುವ ಮಾನಸಿಕ ಪ್ರಕ್ರಿಯೆ, ಅದು ಮನಸ್ಸಿಗೆ ಬೆಳಕು ನೀಡುವ ದೀಪವೂ ಹೌದು. ಓದಿನಿಂದಾಗುವ ಪ್ರಯೋಜನಗಳನ್ನ ನಾವು ನೋಡೋದಾದರೆ, ಪುಸ್ತಕ ಓದುವುದರಿಂದ ಹೊಸ ವಿಷಯಗಳು, ಹೊಸ ವಿಚಾರಗಳು ಮತ್ತು ಹೊಸ ಅನುಭವಗಳ ಕುರಿತು ತಿಳಿಯಬಹುದು. ಇದರಿಂದ ಜ್ಞಾನವು ವೃದ್ಧಿಯಾಗುತ್ತದೆ. ಓದುವುದರಿಂದ ಶಬ್ದ ಸಂಪತ್ತು ಹೆಚ್ಚುತ್ತದೆ, ವ್ಯಾಕರಣ ಜ್ಞಾನವೂ ಸುಧಾರಣೆಯಾಗುತ್ತದೆ ಮತ್ತು ಅಭಿವ್ಯಕ್ತಿಯ ಶೈಲಿ ಉತ್ತಮಗೊಳ್ಳುತ್ತದೆ. ಆ ಮೂಲಕ ಭಾಷಾ ಕೌಶಲ್ಯವೂ ಅಭಿವೃದ್ಧಿಯಾಗುತ್ತದೆ. ಓದಿನ ಮೂಲಕ ವ್ಯಕ್ತಿಯು ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸುವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆ ಮೂಲಕ ವ್ಯಕ್ತಿತ್ವ ವಿಕಸನದ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಓದಿನ ಅಭ್ಯಾಸ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ ಹಾಗೂ ಸಹನೆಯನ್ನು ಬೆಳೆಸುತ್ತದೆ. ಸಾಹಿತ್ಯ ಓದುವುದರಿಂದ ನೈತಿಕತೆ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳ ಅರಿವು ಮೂಡುತ್ತದೆ. ಪತ್ರಿಕೆಗಳು, ಲೇಖನಗಳು ಓದುವುದರಿಂದ ದೇಶ ವಿದೇಶಗಳ ಮತ್ತು ಪ್ರಚಲಿತ ವಿದ್ಯಮಾನಗಳ ಅರಿವು ಓದುಗನಿಗೆ ಮೂಡುತ್ತದೆ. ಓದಿನ ಅಭ್ಯಾಸ ಸಮಯವನ್ನು ಫಲಪ್ರದವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಓದಿನ ಅಭ್ಯಾಸವು ಜೀವನದ ಎಲ್ಲ ಹಂತಗಳಲ್ಲೂ ಹೊಸದನ್ನು ಕಲಿಯುವ ಉತ್ಸಾಹವನ್ನು ಉಳಿಸುತ್ತದೆ. ಹಾಗಾಗಿ ಓದು ಮನುಷ್ಯನ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ದಾರಿದೀಪವಾಗಿದೆ. ಓದಿನ ಹವ್ಯಾಸವನ್ನ ಸಮತೋಲನದಿಂದ ಸಮಯ ನಿರ್ವಹಣೆ ಮಾಡಿಕೊಂಡು ನಡೆಸಿದರೆ ಓದು ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಸುಶಿಕ್ಷಿತ ಸಮಾಜವು ನಿರ್ಮಾಣವಾಗುತ್ತದೆ.
0: ಇದುವರೆಗೂ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ದೇಶದ ಅಭಿವೃದ್ಧಿಯಲ್ಲಿ ಸಮಾನವಾಗಿ ಪಾಲ್ಗೊಳ್ಳುವ ಹಕ್ಕು ಹೆಣ್ಣು ಮಕ್ಕಳಿಗಿದೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನು ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:35.
4: ಆಕಾಶವಾಣಿ ಮೈಸೂರು.
5: ಓಂ ಧನ್ವಂತರಯೇ ನಮಃ. ಸಸ್ಯ ಸೇರಿ ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
6: ನಮೋ ಭಗವತೆ ವಾಸುದೇವಾಯ ಧನ್ವಂತರಯ.
5: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
7: ಕೇಳುವರೆ, ಇಂದು ಒಂದೆರಡು ಔಷಧೀಯ ಆಹಾರಗಳನ್ನು ತಿಳ್ಕೊಳ್ಳೋಣ. ನಿಮಗೆಲ್ಲ ಚಿರಪರಿಚಿತವಾದ ಒಂದು ಹಣ್ಣು ಪೇರ್ಲೆ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಪೇರ್ಲೆ ಹಣ್ಣು ಪೋಷಕಾಂಶಗಳ ಆಗರ ಹಾಗೂ ದೇಹಕ್ಕೆ ತಂಪು. ಪೇರಲೆ ಚಿಗುರಿನಲ್ಲಿಯೂ ಸಹ ಔಷಧೀಯ ಗುಣಗಳಿದೆ. ಪೇರಲೆ ಚಿಗುರನ್ನು ಜಗಿದು ಸೇವಿಸುವುದರಿಂದ ಬಾಯಿಯ ಹುಣ್ಣು ಕಡಿಮೆಯಾಗುತ್ತೆ. ಹೀಗೆ ಅನೇಕ ಪ್ರಯೋಜನ ಇರುವಂತಹ ಪೇರಲೆ ಕುಡಿಯ ತಂಬುಳಿ ಅತ್ಯಂತ ರುಚಿಕಟ್ಟಾಗಿರುತ್ತೆ. ನಿಯಮಿತವಾಗಿ

0: ಸೇವಿಸುವುದರಿಂದ ದೇಹದ ಆರೋಗ್ಯ ವರ್ಧಿಸುತ್ತೆ. ತಂಬುಳಿ ತಯಾರಿಸುವ ವಿಧಾನ ಬಹಳ ಸರಳ. ಪೇರಳೆ ಚಿಗುರನ್ನ ಮುಂಜಾವಿನ ವೇಳೆಯಲ್ಲಿ ಸಂಗ್ರಹಿಸ್ಕೋಬೇಕು. ಒಂದು ಮುಷ್ಟಿಯಷ್ಟನ್ನು ಸಂಗ್ರಹಿಸಿ ತೊಳೆದು ಶುದ್ಧೀಕರಿಸಿ ಈ ಸೊಪ್ಪಿಗೆ 4 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಅದು ಕುದ್ದು ಕುದ್ದು 2 ಲೋಟಕ್ಕೆ ಅಂದರೆ ಅರ್ಧ ಆಗೋಷ್ಟು ಕುದಿಸಬೇಕು. ನಂತರ ಈ ಕಷಾಯಕ್ಕೆ ಜೀರಿಗೆ, ಕಾಳುಮೆಣಸು, ತೆಂಗಿನ ತುರಿಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇಟ್ಕೋಬೇಕು. ರುಚಿಗೆ ಅನುಸಾರವಾಗಿ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ತುಪ್ಪದ ಒಗ್ಗರಣೆಯನ್ನು ನೀಡಿ ಮಜ್ಜಿಗೆಯನ್ನು ಸೇರಿಸಿದರೆ ರುಚಿಕಟ್ಟಾದ ಪೇರಳೆ ಮಜ್ಜಿಗೆ ಹುಳಿ ಸೇವನೆಗೆ ಸಿದ್ಧ ಆಗುತ್ತೆ. ಈ ಆಹಾರವನ್ನು ತಯಾರಿಸಿ ಇದರ ಆರೋಗ್ಯಕರ ಪ್ರಯೋಜನವನ್ನು ತಾವೆಲ್ಲ ಪಡೆಯಿರಿ. ಹಾಗೆ ಇನ್ನೊಂದು ಚಿರಪರಿಚಿತವಾದ ಸಸ್ಯ ಗಂಧ ಅಥವಾ ಶ್ರೀಗಂಧ. ಆಯುರ್ವೇದದಲ್ಲಿ ಇದನ್ನ ಚಂದನ ಅಂತ ಕರೀತಾರೆ. ಎಲ್ಲರಿಗೂ ತಿಳಿದಿರುವಂತೆ ಇದು ದೇಹಕ್ಕೆ ತಂಪು. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೆಂಟಾಲಿನಮ್ ಆಲ್ಬಮ್ ಅಂತ. ಈ ಗಂಧದ ಮರ 15 ವರ್ಷ ಆದ ನಂತರ ಅದರ ಕಾಂಡದಲ್ಲಿ ಪರಿಪೂರ್ಣವಾದ ಔಷಧೀಯ ಗುಣಗಳು ಬರುತ್ತೆ. ಇದನ್ನು ತೇಯ್ದು ಲೇಪಿಸುವುದರಿಂದ ದೇಹ ತಂಪಾಗುತ್ತೆ ಹಾಗೂ ಸೌಂದರ್ಯವರ್ಧಕವಾಗಿ ಸಹ ಇದನ್ನು ಬಳಸ್ತಾರೆ. ಕೇವಲ ಮರದ ಕಾಂಡ ಅಷ್ಟೇ ಅಲ್ಲದೆ ಶ್ರೀಗಂಧದ ಚಿಗುರಿನಲ್ಲೂ ಸಹ ತಂಪು ಕಾರಕ ಗುಣ ಇದೆ. ಇದು ಪಿತ್ತವನ್ನು ಕಡಿಮೆ ಮಾಡುತ್ತೆ. ಆದ ಕಾರಣ ಶ್ರೀಗಂಧದ ಚಿಗುರಿನ ತಂಬುಳಿ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದ ಆಹಾರವಾಗಿದೆ. ಗಂಧದ ಚಿಗುರನ್ನು ಸಂಗ್ರಹಿಸಿ ಸ್ವಲ್ಪ ಹುರಿದಿಟ್ಕೋಬೇಕು. ಹುರಿದ ನಂತರ ಇದಕ್ಕೆ ತೆಂಗಿನ ತುರಿ, ಕಾಳುಮೆಣಸು ಸೇರಿಸಿ ರುಬ್ಬಿಟ್ಕೋಬೇಕು. ರುಬ್ಬಿದ ನಂತರ ಅದಕ್ಕೆ ಮಜ್ಜಿಗೆ ಬೆರೆಸಿ ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದರೆ ಶ್ರೀಗಂಧ ಕುಡಿಯ ತಂಬುಳಿ ಸೇವನೆಗೆ ಸಿದ್ಧ. ಇದು ಅತ್ಯಂತ ಆರೋಗ್ಯಕರ, ದೇಹಕ್ಕೆ ಪುಷ್ಟಿಕರ ಹಾಗೂ ದೇಹಕ್ಕೆ ತಂಪನ್ನು ಸಹ ನೀಡುತ್ತೆ. ಇವೆರಡೂ ಆಹಾರಗಳನ್ನು ತಯಾರಿಸಿ ಬಳಸಿ ಆರೋಗ್ಯಕರ ಪ್ರಯೋಜನವನ್ನು ಪಡೆಯಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದಿರಿ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈ ಕಾರ್ಯಕ್ರಮದ ಮರುಪ್ರಸಾರ 6:10 ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ ಮೂಡಿಬರಲಿದೆ. ಇಂದು ರಾತ್ರಿ 10 ಗಂಟೆಗೆ ಶ್ರೀವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11:00 to 12:00
4: ಆಟದ ಗತ್ತು ಗಮ್ಮತ್ತು,
5: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
5: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
5: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ ಗೇಮ್ ಶೋ.
3: ಸಮಯ 6:40
6: ಆಕಾಶವಾಣಿ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ.
7: ಅನುಕೂಲ. ಅನುಕೂಲ ಶಬ್ದವನ್ನು ನಾಮಪದವಾಗಿ ಬಳಸಿದಾಗ ಉಪಕಾರ, ಸಹಾಯ, ಪ್ರಯೋಜನ, ಸೌಕರ್ಯ, ತೀರವನ್ನು ಅನುಸರಿಸುವ, ತೀರಕ್ಕೆ ಹೊಂದಿಕೊಂಡಂತೆ ಎಂಬೆಲ್ಲ ಅರ್ಥಗಳಾಗುತ್ತವೆ. ಗುಣವಾಚಕವಾದಾಗ ಸಹಾಯಕ, ಉಪಕಾರ ಮಾಡುವವನು, ಪ್ರಯೋಜನಕಾರಿ ಎಂದು ಅರ್ಥವಾಗುತ್ತದೆ. ಈ

0: ಶಬ್ದದ ವಿಶೇಷತೆ ಇದು. ಕೂಲ ಎಂದರೆ ದಡ ಎಂದು ಅರ್ಥ. ನದಿ ಅಥವಾ ಕಾಲುವೆಯಲ್ಲಿ ಹರಿಯುವ ನೀರು ದಡಗಳನ್ನು ಹೊಂದಿಕೊಂಡು ಹರಿದರೆ ಆಗ ಅದು ವ್ಯರ್ಥವಾಗದೆ ಉದ್ದಿಷ್ಟವಾದ ವ್ಯವಸಾಯ, ಕುಡಿಯುವುದು ಮುಂತಾದ ಕೆಲಸ ಕಾರ್ಯಗಳಿಗೆ ಸಹಾಯಕವಾಗುತ್ತದೆ. ಅದಿಲ್ಲದೆ ನೀರು ದಡವನ್ನು ಮೀರಿ ಹರಿದರೆ ಅದು ಸುತ್ತಮುತ್ತಲಿನ ವಸ್ತುಗಳನ್ನೆಲ್ಲ ಕೊಚ್ಚಿಸಿಕೊಂಡು ಹೋಗುತ್ತದೆ. ಅದರಿಂದ ಹಾನಿಯಷ್ಟೇ. ಅದರಂತೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಳ್ಳಲು ಇತರರೊಡನೆ ಹೊಂದಿಕೊಂಡು ಹೋದರೆ ಆಗ ಅದರಿಂದ ನಮಗೆ ಸಹಾಯವಾಗುತ್ತದೆ, ಪ್ರಯೋಜನವೂ ಉಂಟಾಗುತ್ತದೆ. ಗಾಳಿಯು ಅನುಕೂಲಕರವಾಗಿ ಬೀಸಿದಾಗ ನಮಗೆ ಒಳಿತಾಗುತ್ತದೆ ಎಂಬ ಪ್ರಯೋಗವು ಭಾಷೆಯಲ್ಲಿದೆ. ಅನುಕೂಲ ಮಲ್ತೆ ಎಂಬ ಪ್ರಯೋಗವು ಕನ್ನಡ ಕಾವ್ಯದಲ್ಲಿ ಬಂದಿದೆ. ನಾವು ಕೆಲಸ ಸಾಧಿಸಿಕೊಳ್ಳಲು ಬಲ್ಲವರನ್ನು ಹಿಂಬಾಲಿಸಿ ಹೋದಾಗ ಅದರಿಂದ ಖಂಡಿತ ಪ್ರಯೋಜನವಾಗುತ್ತದೆ. ಅಂತಹ ಸಮಯದಲ್ಲಿ ಈ ಅನುಕೂಲ ಶಬ್ದವನ್ನು ಹೆಚ್ಚು ಬಳಸುತ್ತಾರೆ. ಇನ್ನು ಅನುಕೂಲಕ್ಕೆ ವಿರುದ್ಧವಾದ ಪದವೇ ಪ್ರತಿಕೂಲ ಎಂಬುದು. ಪ್ರತಿ ಎಂಬ ಅವ್ಯಯವು ವಿರುದ್ಧ, ತೊಂದರೆ ಎಂಬ ಅರ್ಥಗಳಲ್ಲಿ ಬಳಕೆಯಾಗಿದೆ. ನದಿಯು ದಡಕ್ಕೆ ಹೊಂದಿಕೊಂಡಂತೆ ಹರಿದರೆ ಅದರಿಂದ ಒಳಿತು, ಅದನ್ನು ಬಿಟ್ಟು ದಡಕ್ಕೆ ವಿರುದ್ಧವಾಗಿ ಹರಿದರೆ ಅದರಿಂದ ವಾತಾವರಣದಲ್ಲಿ ಎಲ್ಲ ವಸ್ತುಗಳು ಅಸ್ತವ್ಯಸ್ತವಾಗುತ್ತವೆ, ನಾಶವಾಗುತ್ತವೆ. ಅದರಂತೆ ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಸಿದ್ಧಿಯನ್ನು ಪಡೆಯಬೇಕಾದರೆ ನಾವು ತಿಳಿದವರಿಗೆ ವಿರುದ್ಧವಾಗಿ ಹೋಗಬಾರದು. ಅದರಿಂದ ನಮಗೆ ಪ್ರಯೋಜನವಾಗದು, ತೊಂದರೆಯೇ ಹೆಚ್ಚು. ಇಂತಹ ಸಮಯದಲ್ಲಿ ಪ್ರತಿಕೂಲ ಎಂಬ ಶಬ್ದವನ್ನು ಭಾಷೆಯಲ್ಲಿ ಬಳಸುತ್ತಾರೆ. ಪ್ರತಿಕೂಲ ಶಬ್ದಕ್ಕೆ ವಿಪರೀತ, ವಿರುದ್ಧ ಎಂದು ಅರ್ಥವನ್ನು ನಾವು ತಿಳಿಯಬೇಕು.
1: ತಪ್ಪು ಒಪ್ಪು.
0: ಅನನುಕೂಲ ಅನಾನುಕೂಲ, ಅನುಕೂಲವಲ್ಲದುದು ಅನನುಕೂಲ, ಇದು ಸರಿಯಾದ ಶಬ್ದ. ಅನುಕೂಲಕ್ಕೆ ವಿರುದ್ಧವಾದುದೇ, ಅನುಕೂಲಕ್ಕೆ ಭಿನ್ನವಾದುದೇ ಅನನುಕೂಲ. ಇದು ನೈತತ್ಪುರುಷ ಸಮಾಸದ ಸಮಸ್ತ ಪದ. ನಾ ಎಂಬ ಅವ್ಯಯಕ್ಕೂ ಅನುಕೂಲ ಎಂಬ ನಾಮಪದಕ್ಕೂ ಸಮಾಸವಾಗಿ ನಾ ಶಬ್ದದಲ್ಲಿರುವ ನಕಾರಕ್ಕೆ ಲೋಪ ಬಂದು ಆ ಮತ್ತು ಅನುಕೂಲ ಎಂಬ ಎರಡು ಶಬ್ದಗಳ ಮಧ್ಯೆ ನಕಾರವು ಆಗಮವಾಗಿ ಬಂದಾಗ ಅನನುಕೂಲ ಎಂದು ಶಬ್ದವಾಗುತ್ತದೆ. ಆದರೆ ಇಂದು ಈ ಶಬ್ದವು ಕನ್ನಡದಲ್ಲಿ ಅನಾನುಕೂಲ ಎಂದು ತಪ್ಪಾಗಿ ಬಳಕೆಯಾಗುತ್ತಿದೆ. ಉಚ್ಚಾರಣೆಯಲ್ಲಿ ಸುಲಭವಾಗಲೆಂದು ನಕಾರವನ್ನು ದೀರ್ಘ ಮಾಡಿ ಅನಾನುಕೂಲ ಎಂದು ತಪ್ಪು ಶಬ್ದವನ್ನೇ ಒಪ್ಪವಾಗಿ, ಓರಣವಾಗಿ ಜನರು ಬಳಸುತ್ತಿದ್ದಾರೆ.
1: ಸುಮಧುರ.
0: ಎಲ್ಲ ಶಿವನ್ ಹಿಂದೆ ಎನ್ನುವುದು ಕನ್ನಡದಲ್ಲಿ ಇರುವಂತಹ ಒಂದು ತತ್ವ ಪದ.
2: ಎಲ್ಲ

ಭಾಗ್ಯವ ಕೊಟ್ಟು ನೋಡುವನವನು ಪದವಿಯನಿತ್ತು ಪರೀಕ್ಷಿಪನವನು ಅವನು ಕೊಟ್ಟುದ ಅವನಿಗೆ ಕೊಟ್ಟರೆ ಜವನ

0: ಈ ಪ್ರಪಂಚದಲ್ಲಿರುವ ಸಕಲ ಜೀವ ಜಂತುಗಳು ಶಿವನಿಂದಲೇ ಹುಟ್ಟಿ ಬಂದಿವೆ. ಇಡೀ ಜಗತ್ತೇ ಅವನಿಂದ ಮೂಡಿ ಬಂದಿದೆ. ಹಾಗಾಗಿ ಆ ಶಿವನನ್ನು ನಾವು ಸದಾ ನೆನೆಯಬೇಕು, ಧ್ಯಾನಿಸಬೇಕು ಎನ್ನುವ ಭಾವ ಈ ಪದ್ಯದಲ್ಲಿ ಅಡಗಿದೆ. ಭಗವಂತನೆಂದರೆ ಇಡೀ ಪ್ರಪಂಚದ ಎಲ್ಲೆಡೆ ಅಡಗಿರುವ ಅದ್ಭುತವಾದ ಅಗೋಚರವಾದ ಶಕ್ತಿ. ಅದನ್ನು ನಾವು ಬರಿಗಣ್ಣಿನಿಂದ ನೋಡಲಾರೆವು. ಹಾಗಂದ ಮಾತ್ರಕ್ಕೆ ಆ ಶಕ್ತಿ ಇಲ್ಲವೆಂದೂ ಹೇಳಲಾಗದು. ಅನುಭವದಿಂದ, ನಿರ್ಮಲವಾದ ಭಕ್ತಿಯಿಂದ ಮಾತ್ರ ಆ ಶಕ್ತಿಯನ್ನು ತಿಳಿಯಲು ಸಾಧ್ಯ. ಅದು ಮಂಗಳ ರೂಪವಾದ್ದರಿಂದ ಆ ಶಕ್ತಿಯನ್ನು ಶಿವನೆಂದು ಕರೆದಿದ್ದಾರೆ. ಅವನಿಗೆ ರೂಪವಿಲ್ಲ, ಆದರೂ ಎಲ್ಲ ರೂಪದಿಂದಲೂ ಕಾಣುತ್ತಿದ್ದಾನೆ. ಇಡೀ ಜಗತ್ತು, ಅದರೊಳಗೆ ಅಡಗಿರುವ ಮನುಷ್ಯ, ಪ್ರಾಣಿ, ಪಕ್ಷಿ, ಮರಗಿಡಗಳು, ಜಲಚರಗಳು, ಇತರ ಎಲ್ಲ ಜೀವ ಜಂತುಗಳು ಸಹ ಅವನಿಂದಲೇ ಹುಟ್ಟಿ ಬಂದಿವೆ. ಅವನು ನಮಗೆ ಬೆಳಕನ್ನು ಕೊಟ್ಟು ಮುನ್ನಡೆಸುತ್ತಾನೆ. ಅವನು ಮುಂದೆ ಹೋದರೆ ನಾವು ಅವನನ್ನು ಹಿಂಬಾಲಿಸುತ್ತೇವೆ.
1: ಭಾಗ್ಯವ ಕೊಟ್ಟು ನೋಡುವನವನು ಪದವಿಯ ನಿತ್ತು ಪರೀಕ್ಷಿಪನವನು ಅವನು ಕೊಟ್ಟುದ ಅವನಿಗೆ ಕೊಟ್ಟರೆ ಜವನ ಬಾಧೆ.

0: ಅವನು ನಮಗೆ ಭೋಗ ಭಾಗ್ಯಗಳನ್ನು ಕೊಟ್ಟು ಇವನು ಇದನ್ನು ದೇವ ಕೊಟ್ಟನೆಂದು ಹೇಳುತ್ತಾನೆಯೇ ಎಂದು ನೋಡುತ್ತಾನಂತೆ. ಅಧಿಕಾರ ಪದವಿ ಗೌರವಾದಿಗಳನ್ನು ಕೊಟ್ಟು ಇದನ್ನು ದೇವ ಕೊಟ್ಟನೆಂದು ಹೇಳುತ್ತಾನೆಯೇ ಎಂದು ಪರೀಕ್ಷಿಸುತ್ತಾನಂತೆ. ಹಾಗಾಗಿ ನಾವು ಇವೆಲ್ಲವನ್ನು ಭಗವಂತನು ಕೊಟ್ಟಿದ್ದಾನೆ, ಅದನ್ನು ಅವನಿಗೇ ನೀಡುತ್ತೇನೆ ಎಂಬ ನಿರ್ಮಲ ಭಾವದಿಂದ ಕೊಟ್ಟರೆ ಆಗ ಆ ಶಿವನು ಸಾವು ನಮ್ಮ ಬಳಿ ಸುಳಿಯದಂತೆ ಮಾಡುತ್ತಾನೆ.
1: ಅಣುವು ಅವನೇ, ತೃಣವು ಅವನೇ, ಅಣುರೇಣುವು ತೃಣಕಾಷ್ಟವು ಅವನೇ, ಅಂಡವು ಅವನೇ, ಪಿಂಡವು ಅವನೇ, ಅಂಡ ಪಿಂಡ ಬ್ರಹ್ಮಾಂಡವು ಅವನೇ, ಎಲ್ಲ ಶಿವನಿಂದೇ, ಜಗವೆಲ್ಲ ಶಿವನಿಂದೇ.
0: ಅಣುರೇಣು ತೃಣಕಾಷ್ಠ ಪ್ರಪಂಚ ಅದರೊಳಗಿರುವ ಜೀವರಾಶಿಗಳೆಲ್ಲವೂ ಆ ಶಿವನೇ. ಅಂಡಪಿಂಡ ಬ್ರಹ್ಮಾಂಡವೆಲ್ಲವೂ ಅವನೇ. ದೇವನೊಬ್ಬ ನಾಮ ಹಲವು. ಅವನು ನಮ್ಮ ಹೃದಯದೊಳಗಿದ್ದು ನಮ್ಮನ್ನು ಕೈಹಿಡಿದು ಕರೆದೊಯ್ಯುತ್ತಾನೆ. ನಾವು ಅವನ ಹಿಂದೆ ಹೋಗುತ್ತೇವೆ ಅಷ್ಟೇ. ಹಾಗಾಗಿ ಆ ಅನಿರ್ವಚನೀಯವಾದ ಅದ್ಭುತ ಶಕ್ತಿಯಾದ ಶಿವನನ್ನು ಸದಾ ನೆನೆಯುತ್ತಿರಬೇಕು. ಮರೆಯಬಾರದು ಎನ್ನುವ ಪರಮ ತತ್ವವು ಈ ತತ್ವಪದದಲ್ಲಿ ಅಡಗಿದೆ. ಇಲ್ಲಿ ಶಿವನೇ ಮುಂದೆ, ನಾವು ಅವನ ಹಿಂದೆ. ಅವನು ಕೊಟ್ಟುದಾ ಅವನಿಗೆ ಕೊಟ್ಟರೆ ಜವನ ಬಾಧೆಯ ಹರಿಸುವನವನು, ಅಂಡಪಿಂಡ ಬ್ರಹ್ಮಾಂಡವು ಅವನೇ ಎನ್ನುವ ಮಾತುಗಳು ಪರಮ ಸತ್ಯವಾಗಿವೆ. ಭಾಗ್ಯವ ಕೊಟ್ಟು ನೋಡುವನು, ಪದವಿಯ ನಿತ್ತು ಪರೀಕ್ಷಿಸುವವನು ಎನ್ನುವ ಪದಗಳು ನಿಜವಾದ ಭಕ್ತನ ಅಂತರಂಗವನ್ನು ತಿಳಿಯುವುದನ್ನು ಸೂಚಿಸುತ್ತವೆ.
2: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಇಂದು ಬೆಳಗ್ಗೆ 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಇದೀಗ ರೈತರಿಗೆ ಸಲಹೆ.
1: ಮಣ್ಣಿನಲ್ಲಿ ಎರೆಹುಳುಗಳ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಅವುಗಳ ಬಣ್ಣ, ರೂಪ, ಜೀವನ ವಿಧಾನವನ್ನು ಅನುಸರಿಸಿ ಈ ಎರೆಹುಳುಗಳಲ್ಲಿ ಬಹಳಷ್ಟು ಬಗೆಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ರೈತರು ಸಾಮಾನ್ಯವಾಗಿ ಸಾವಯವ ಕೃಷಿ ಮಾಡುವಂಥ ಸಂದರ್ಭದಲ್ಲಿ ನನ್ನ ಜಮೀನಿನ ಮಣ್ಣಲ್ಲಿ ಎಲ್ಲಿ ಕೈ ಹಾಕಿದರೂ ಎರೆಹುಳು ಸಿಗುತ್ತೆ ಅಂತ ಹೇಳ್ತಾರೆ. ಇದು ಸತ್ಯವಾದ ವಿಚಾರನೂ ಕೂಡ ಹೌದು. ಎರೆಹುಳುಗಳನ್ನು ಮಣ್ಣಿನ ನೇಗಿಲು ಅಂತಲೂ ಕೂಡ ಕರೆಯಲಾಗತ್ತೆ. ನೋಡೋದಕ್ಕೆ ಒಂದೇ ಥರ ಇದ್ದರೂ ಎರೆಹುಳುಗಳಲ್ಲಿ ಹಲವಾರು ಬಗೆಯ ಪ್ರಭೇದಗಳನ್ನು ನಾವು ಗಮನಿಸ್ಬೋದು. ಒಂದು ಜಾತಿಯ ಎರೆಹುಳು ಮಣ್ಣಿನಲ್ಲಿ ನೇರವಾದ ಖಾಯಂವಾದ ಸುರಂಗವನ್ನು ಕೊರೆಯುತ್ತೆ. ನೆಲದ ಮೇಲಿರುವಂತಹ ಎಲೆ ತ್ಯಾಜ್ಯಗಳನ್ನು ಈ ಸುರಂಗದ ಒಳಗೆ ಎಳೆದುಕೊಂಡು ತಿಂದು ಮಣ್ಣಿಗೆ ಸೇರಿಸುತ್ತೆ. ವಿಶೇಷವಾಗಿ ಹುಲ್ಲುಗಾವಲಿನಲ್ಲಿ ಈ ತರಹದ ಎರೆಹುಳುಗಳನ್ನು ನೋಡಬಹುದು. ಹಾಗೆ ದಟ್ಟವಾದ ಕಾಡಿನಲ್ಲೂ ಕೂಡ ಇಂತಹ ಎರೆಹುಳುಗಳು ಕಾಣಿಸ್ಕೊಳ್ತವೆ. ಇವು ಏನು ಮಣ್ಣಿನ ಒಳಗಡೆ ನೇರವಾದಂತಹ ಒಂದು ಕಾಲುವೆಯನ್ನು ತೋಡ್ತವಲ್ಲ, ಇದರ ಮೇಲ್ಭಾಗದಲ್ಲಿ ಮಣ್ಣು ದಪ್ಪನಾಗಿ ಹೆಂಟೆಯಾಗಿ ಕಾಣುತ್ತೆ. ಈ ಕಾಲುವೆ ಬಳಿಯಲ್ಲೇ ಅದು ಬಿದ್ದಿರುತ್ತೆ. ಮತ್ತು ಇದು ಬಹಳ ದಪ್ಪನಾದ ಉದ್ದವಾದ ಎರೆಹುಳು, ಗಾಢವಾದ ಬಣ್ಣವನ್ನು ಹೊಂದಿರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಇದನ್ನು ಮರಿ ಹಾವಿಗೂ ಕೂಡ ಜನ ತಪ್ಪು ತಿಳಿದಿರೋದು ಉಂಟು. ಆದರೆ ಇದು ಎರೆಹುಳುವಿನ ಜಾತಿ. ಇವು ನೇರವಾಗಿ ಮಣ್ಣಲ್ಲಿ ರಂಧ್ರ ಮಾಡುವಂತಹ ತಳಿಯಾದರೆ ಮತ್ತೊಂದು ಬಗೆಯ ಎರೆಹುಳು ಇದೆ. ಇದು ಮಣ್ಣಲ್ಲೇ ವಾಸ ಮಾಡುತ್ತೆ, ಆಳವಾಗಿ ಸುರಂಗವನ್ನು ತೋಡೋ ಹವ್ಯಾಸವನ್ನು ಹೊಂದಿದೆ. ಆದರೆ ಮಣ್ಣಿನಲ್ಲಿ ಇದು ಅಡ್ಡವಾಗಿ ಕಾಲುವೆಯನ್ನು ತೋಡುತ್ತೆ. ಇದರ ವಿಶೇಷನೇ ಹಾಗೆ, ಒಂದು ನೇರವಾಗಿ ಕಾಲುವೆ ತೋಡಿದ್ರೆ ಇದು ಅಡ್ಡವಾಗಿ ಕಾಲುವೆಯನ್ನು ತೋಡಿ ಮತ್ತೆ ಮತ್ತೆ ಅದೇ ಕಾಲುವೆಯನ್ನು ಈ ಹುಳು ಬಳಕೆ ಮಾಡುತ್ತಂತೆ. ಸಾಮಾನ್ಯವಾಗಿ ಎರೆಹುಳುಗಳು ಮಣ್ಣಲ್ಲಿ ಒಂದು ಕಾಲುವೆ ಮಾಡಿಕೊಂಡು ಹೋದರೆ ಮತ್ತೆ ಅದೇ ಕಾಲುವೆಗೆ ಅವು ಹಿಂತಿರುಗಲ್ಲ, ಬೇರೊಂದು ಕಾಲುವೆ ಮಾಡಿಕೊಂಡು ಮಣ್ಣಿನ ಮೇಲ್ಭಾಗಕ್ಕೆ ಬರುತ್ತೆ. ಹಾಗಾಗೇ ಮಣ್ಣು ಫಲವತ್ತಾಗೋದು. ಆದರೆ ಈ ತಳಿ ಮತ್ತೆ ಮತ್ತೆ ಅದೇ ಕಾಲುವೆಯಲ್ಲೇ ಓಡಾಡುತ್ತೆ, ತೆಳುವಾದ ಬಣ್ಣವನ್ನು ಹೊಂದಿರುತ್ತೆ. ಇನ್ನು ಮತ್ತೊಂದು ಜಾತಿಯ ಎರೆಹುಳು ಇದೆ, ಅದು ಮಣ್ಣಿನ ಮೇಲ್ಮೈಯಲ್ಲೇ ವಾಸ ಮಾಡುತ್ತೆ. ಮಣ್ಣಿನ ಮೇಲ್ಭಾಗದಲ್ಲಿ ಬಿದ್ದಿರುವಂತಹ ತರಗು, ಎಲೆ, ಸೊಪ್ಪು, ಸೆದೆ ಇಂಥವನ್ನು ಅದು ಆಹಾರವಾಗಿ ಬಳಕೆ ಮಾಡಿಕೊಂಡು ಮೇಲ್ಮೈಯಲ್ಲೇ ವಾಸ ಮಾಡಿಬಿಡುತ್ತೆ. ಕಂದು ಅಥವಾ ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಇನ್ನು ಪ್ರತಿಯೊಬ್ಬ ರೈತನೂ ಕೂಡ ತಿಳಿದಿರುವಂತಹ ಗೊಬ್ಬರದ ಎರೆಹುಳು, ಇದನ್ನು ಗೊಬ್ಬರ ಮಾಡೋದಕ್ಕೆ ಅಂತಲೇ ಬಳಕೆ ಮಾಡಲಾಗತ್ತೆ. ಉದಾಹರಣೆಗೆ ನಿಮಗೆ ಗೊತ್ತಿದೆ, ಯೂಡ್ರಲಸ್ ಯೂಜಿನಿಯಾ, ಐಸಿನಿಯಾ ಪೆಟಿಡಾ, ಹೀಗೆ ಬಹಳಷ್ಟು ಜಾತಿಯನ್ನು ರೈತರು ನೀವೇ ಹೇಳ್ತೀರಿ. ಮನೆಯಲ್ಲಿ ತೊಟ್ಟಿಯನ್ನು ಮಾಡಿಕೊಂಡು ಎರೆಹುಳುಗಳನ್ನು ಸಾಕಣೆ ಮಾಡೋರು ಈ ತಳಿಯನ್ನು ಸಾಮಾನ್ಯವಾಗಿ ಗುರುತಿಸ್ತಾರೆ. ಸಾವಯವ ತ್ಯಾಜ್ಯಗಳನ್ನು ಚೆನ್ನಾಗಿ ಕಳಿಸಿ ಅದರ ಪೋಷಕಾಂಶವನ್ನು ಚೆನ್ನಾಗಿ ಕರಗಿಸಿ ಗೊಬ್ಬರದ ಮೂಲಕ ಮಣ್ಣಿಗೆ ಸೇರಿಸುತ್ತೆ. ಎರೆಹುಳುಗಳು ಮಣ್ಣಲ್ಲಿ ಇದ್ದರೆ ಮಣ್ಣಿನ ಸೂಕ್ಷ್ಮ ಪರಿಸರ ಉತ್ತಮವಾಗುತ್ತೆ. ಇಂಗಾಲ ಹಾಗೂ ಸಾರಜನಕ ಚಕ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಮಣ್ಣಿನಾಳದಲ್ಲಿ ಎರೆಹುಳುಗಳು ಇರಲೇಬೇಕು.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಭಾಗವಹಿಸುತ್ತಾರೆ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿಎಸ್ ಪ್ರಭುದೇವ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಫ್ರಾನ್ಸ್ ದೇಶಸ್ಯ ಎವಿಯನ್ ನಗರಂ ಅದ್ಯ ಆರಭ್ಯಮಾಣಸ್ಯ 25th G7 ಶಿಖರ ಸಮ್ಮೇಳನಸ್ಯ ಆಯೋಜನಾಯ ಸಜ್ಜಃ ಅಸ್ತಿ. ಆಲ್ಪಸ್ ಪರ್ವತಶ್ರೇಣ್ಯಾಃ ಲೇಮನಾಖ್ಯ ಸರೋವರಸ್ಯ ಚ ಮಧ್ಯೆ ಸ್ಥಿತಂ ಸುರಮ್ಯಂ ಲೆಕ್ಸ್ಯಾಂಡ್ ನಗರಂ ವೈಶ್ವಿಕಕೂಟನೀತೇಃ ಕೇಂದ್ರರೂಪೇಣ ಪರಿವರ್ತಿತಮಸ್ತಿ. ಯತ್ರ ನೇತಾರಃ ಪ್ರತಿನಿಧಯಶ್ಚ ತ್ರಿದಿವಸೀಯೇಸ್ಮಿನ್ ಕಾರ್ಯಕ್ರಮೇ ಆಗಚ್ಛಂತಿ. ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿಃ ಇಮ್ಯಾನುವಲ್ ಮ್ಯಾಕ್ರೋನ್ ಅದ್ಯ ಅಪರಾಹ್ನೇ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಕನಾಡಾ, ಜರ್ಮನಿ, ಇಟಲಿ, ಜಾಪಾನ್ ಇತ್ಯಾದೀನಾಂ G7 ರಾಷ್ಟ್ರಾಣಾಂ ನೇತೃಣಾಂ ಯುರೋಪೀಯ ಪರಿಷದಃ ಯುರೋಪೀಯ ಆಯೋಗಸ್ಯ ಚ ಅಧ್ಯಕ್ಷೈಃ ಸಹ ಔಪಚಾರಿಕ ರೂಪೇಣ ಸ್ವಾಗತಂ ಕರಿಷ್ಯತಿ. ಅಯಂ ಶಿಖರ ಸಮ್ಮೇಳನಂ ತಸ್ಮಿನ್ ಸಮಯೇ ಭವತಿ ಯದಾ ವಿಶ್ವಂ ಭೂರಾಜನೈತಿಕ ಸಂಕಟೈಃ ಆರ್ಥಿಕ ಅನಿಶ್ಚಿತತಯಾ ನೂತನ ಪ್ರೌದ್ಯೋಗಿಕೀನಾಂ ದ್ರುತ ವಿಕಾಸೇನ ಚ ಗ್ರಸಿತಮಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಔಟ್ರೀಚ್ ಇತ್ಯೇತೇಷು ಸತ್ರೇಷು ಭಾಗಂ ಗ್ರಹಿಷ್ಯತಿ. ಶಿಖರ ಸಮ್ಮೇಳನೆ ಭಾರತಸ್ಯ ಸಹಭಾಗಿತ್ವೇನ ಪ್ರಮುಖ ವೈಶ್ವಿಕ ವಿಷಯೇಷು ಚರ್ಚಾಸು ಯೋಗದಾನಂ ಕುರ್ವನ್ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾಃ ಚಿಂತಾಃ ಚ ಪ್ರಕಾಶಯಿತುಂ ಅವಸರಾಃ ಪ್ರಾಪ್ಯಂತೆ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನ ಇಮ್ಯಾನುವಲ್ ಮ್ಯಾಕ್ರೋನ್ ಇತ್ಯನೇನ ಸಹ ವಿಸ್ತೃತ ಚರ್ಚಾಂ ವಿಧಾಯ ಭಾರತ ಫ್ರಾನ್ಸ್ ವಿಶೇಷ ವೈಶ್ವಿಕ ಸಾಮರಿಕ ಸಹಭಾಗಿತ್ವಂ ಸುದೃಢಂ ಕರ್ತುಂ ಚರ್ಚಾಸು ಭಾಗಂ ಅಗೃಹಣನ್ ಫ್ರಾನ್ಸ್ ದೇಶಸ್ಯ ನೀಸ್ ನಗರಸ್ಯ ಸ್ವಯಾತ್ರಾ ಸಮಾಪಿತಾ. ವಿದೇಶ ಮಂತ್ರಾಲಯೇನ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಫ್ರಾನ್ಸ್ ದೇಶಸ್ಯ ಯಾತ್ರಾಯಾಃ ಪರಿಣಾಮೇ ವಿಶೇಷ ಸೂಚನಾಃ ಪ್ರದತ್ತಾಃ. ಸೂಚನಾಯಾಂ ವಿದೇಶ ಸಚಿವಃ ವಿಕ್ರಮ ಮಿಸ್ರಿ ಫ್ರಾನ್ಸ್ ಭಾರತ ನವಾನ್ವೇಷಣಸ್ಯ ಮಾರ್ಗಚಿತ್ರಂ 30,000 ಇತಿ ಅಸ್ಯಾಃ ಯಾತ್ರಾಯಾಃ ಪ್ರಮುಖಂ ಪರಿಣಾಮಂ ಇತಿ ವರ್ಣಿತವಾನ್. ಯಸ್ಯೋದ್ದೇಶ್ಯಂ ಮಹತ್ವಪೂರ್ಣ ಉದಯೋನ್ಮುಖ ಪ್ರೌದ್ಯೋಗಿಕೀಷು ಕೃತ್ರಿಮ ಬುದ್ಧಿಮತ್ತಾ ಸಂಶೋಧನೇಷು ಶೈಕ್ಷಣಿಕ ವಿನಿಮಯೇಷು ಚ ಸಹಯೋಗಂ ಸುದೃಢಂ ಕರ್ತುಮಸ್ತಿ. ಉತ್ತರ ಪ್ರದೇಶಸ್ಯ ಗೌತಮಬುದ್ಧನಗರಸ್ಯ ಜೇವರ ನಗರೆ ಸ್ಥಿತಾತ್ ನೊಯ್ಡಾ ಅಂತಾರಾಷ್ಟ್ರೀಯ ವಿಮಾನ ಸ್ಥಾನಕಾತ್ ವಾಣಿಜ್ಯ ವಿಮಾನ ಸೇವಾ ಅದ್ಯ ಆರಭ್ಯಂತೆ. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಪ್ರಥಮಂ ವಿಮಾನಂ ಲಖನೌತಃ ಪ್ರಾತಃ 5:07 ಪ್ರಚಾಲಯಿಷ್ಯತೆ. ನೊಯ್ಡಾ ಅಂತಾರಾಷ್ಟ್ರೀಯ ವಿಮಾನ ಸ್ಥಾನಕ್ಕೆ ಪ್ರಾತಃ 5:08 ತದ್ವಿಮಾನಂ ಆಗಮಿಷ್ಯತಿ. ತದನಂತರಂ ನೊಯ್ಡಾ ನಗರಾತ್ ಬೆಂಗಳೂರು ನಗರಂ ಪ್ರತಿ ಪ್ರಥಮಂ ನಿಯಮಿತಂ ವಾಣಿಜ್ಯಿಕ ವಿಮಾನಂ ಅಪಿ ಪ್ರಚಲಿಷ್ಯತಿ. ಏಕಂ ವಿಮಾನಂ ಲಖನೌ ನಗರಂ ಪ್ರತಿ ಪ್ರಸ್ಥಾಷ್ಯತಿ. ಜೇವರಸ್ಯ ಎಂಎಲ್ಎ ಧೀರೇಂದ್ರ ಸಿಂಹೇನ ಸಹ ಪ್ರಥಮೇ ವಿಮಾನೆ 20 ಮಹಿಳಾಭಿಃ ಸಹ 270,000 ಯಾವತ್ ಕೃಷಕಾಃ ಭವಿಷ್ಯಂತಿ. ಏತೆ ಕೃಷಕಾಃ ತೇ ಸಂತಿ ಯೇಷಾಂ ಭೂಮಿಃ ವಿಮಾನಸ್ಥಾನಕಸ್ಯ ಕೃತೆ ಅಧಿಗೃಹೀತಾ ಆಸೀತ್. ಲಖನೌ ನಗರಂ ಪ್ರಾಪ್ಯ ಏತೆ ಕೃಷಕಾಃ ಮುಖ್ಯಮಂತ್ರಿಣಾ ಯೋಗಿ ಆದಿತ್ಯನಾಥೇನ ಸಹ ಮಿಲಿತ್ವಾ ಕಾರ್ತಜ್ಞತಾಂ ಪ್ರಕಟಯಿಷ್ಯಂತಿ. ಅದ್ಯ ವಿಶ್ವವಾಯು ದಿವಸಃ ಆಚರ್ಯತೆ. ಪವನಶಕ್ತೇಃ ಜಲವಾಯು ಪರಿವರ್ತನಂ ಪ್ರತಿರೋಧೆ ತಸ್ಯಾಂ ಭೂಮಿಕಾಂ ಚ ಪ್ರೋತ್ಸಾಹನಾಯ ಪ್ರತಿವರ್ಷಂ ಜೂನ್ ಮಾಸಸ್ಯ 5 ಅಯಂ ದಿವಸಃ ಆಚರ್ಯತೆ. ಭಾರತಂ ಅದ್ಯ ಗೋವಾರಾಜ್ಯೆ 26,000 ವೈಶ್ವಿಕ ವಾಯು ದಿವಸ ಸಮ್ಮೇಳನಸ್ಯ ಆಯೋಜನಂ ಕರಿಷ್ಯತಿ. ಸಮ್ಮೇಳನೆ ಸರ್ವಕಾರೇಣ ನಿಯಾಮಕೈಃ ವಿಕಾಸಕೈಃ ನಿರ್ಮಾತೃಭಿಃ ವಿಶೇಷಜ್ಞೈಃ ಚ ಸಹ ಪೂರ್ಣೋಪವೇಶನಂ ಕರಿಷ್ಯತಿ. महिलानां ICC 20x20 विश्वचषक क्रीडायां वर्मिंघम नगरस्य एज्वेस्टन नगरे ग्रुपे क्रीडायां भारतेन पाकिस्तान दलं 64 धावनांकैः पराजितम् इति वार्ताः।
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
3: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
4: ಒಂದೊಮ್ಮೆ ಗಂಡು ಉನ್ನತ ಮಟ್ಟದಲ್ಲಿದ್ದು ಒಳ್ಳೆ ಉದ್ಯೋಗದಲ್ಲಿದ್ದು ಹೆಂಡತಿ ಓದಿದ್ರೂ ಸಹ ಕೆಲಸ ಸಿಗದೇ ಇದ್ದಿದ್ದ ಪಕ್ಷದಲ್ಲಿ ಆಕೆಗೆ ಜೀವನಾಂಶ ಕೊಡೋದನ್ನ ನಿರಾಕರಿಸಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ತೀರ್ಪು ಹೊರಬಂದಿದೆ.
3: ಕೇಳಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
0: ಇಂದು ಬೆಳಗ್ಗೆ 9 ಗಂಟೆಗೆ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ ಮೂಡಿಬರಲಿದೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಯಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ, ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ, ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್, ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 GW, 2070 ವೇಳೆಗೆ 500 GW ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ

0: ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟವನ್ನು 2047ರ ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024ನೇ ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕ ಫಲ ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ನೃತ್ಯವೂ ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾವ್, ಒಡಿಸ್ಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಎಷ್ಟು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35ಕ್ಕೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:15:44. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಪಾದ ಹೆಗಡೆಯವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕಣ್ಣಿನ ಕಾವ್ಯವೇ ನಿಜ ಮಣ್ಣಿನ ಮಾಯೆಯೇ ಮುದ, ರಚನೆ ದಿವಾಕರ್ ಹೆಗಡೆ.

ಇದುವರೆಗೂ ಶ್ರೀಪಾದ ಹೆಗಡೆಯವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30. ಸೇವಾ ವಾಹಿನಿ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463389.
1: ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿಯಲ್ಲಿ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದೇ ತಿಂಗಳ 30ನೇ ತಾರೀಖಿನವರೆಗೆ ಕಾಲಾವಕಾಶ ನೀಡಲಾಗಿರುತ್ತದೆ. ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು, ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರ ಫೋಟೋ, ಆಧಾರ್ ಕಾರ್ಡ್,

ರೇಷನ್ ಕಾರ್ಡ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ಬುಕ್, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು ದಾಖಲೆಗಳೊಂದಿಗೆ https://pmay.urban.gov.in ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಇದೇ ತಿಂಗಳ 30ನೇ ತಾರೀಕಿನೊಳಗೆ ಅರ್ಜಿಗಳನ್ನು ಸಲ್ಲಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನು ಸಂಪರ್ಕಿಸಲು ತಿಳಿಸಲಾಗಿದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಯಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ತಾರೀಖಿನ ಒಳಗೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ. ಸೇವಾವಾಹಿನಿ ಕೇಳಿದಿರಿ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಜಾಹೀರಾತು, ನಂತರ 7:35ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರಿ, ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993 ಸ್ವಾತಂತ್ರ್ಯ ಪಡೆದ ನಂತರ

0: ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025 ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026 ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಏ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಜಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ ಜಿ7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ ಜಿ7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನಿಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ ಜಿ7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ ಜಿ7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲೆಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೂಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೋಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ದ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವೃಷಭ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸುಖವೀಂದರ್ ಸಿಂಗ್ ಮತ್ತು ಸಂಗಡಿಗರು. ಕಾವೇರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸ್ಯಾಮ್ ಸಿಎಸ್.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಉಪೇಂದ್ರ ಮತ್ತು ಸಂಗಡಿಗರು ಹಾಡಿರುವ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಚಿತ್ರದ ಗೀತೆ. ರತ್ನತೀರ್ಥ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ್ ರಾಜ್.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386.

0: ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ 45 ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ.
1: ಜಯ ಶಿವಶಂಕರ ನಮೋ ಲೋಕಾಂಕರ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 8:45 ಪ್ರಸಾರ ಮಾಡುತ್ತೇವೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ್ ಪ್ರಭಾತ್, ನಂತರ 8:15 ಮಾರ್ನಿಂಗ್ ನ್ಯೂಸ್.

0: Macron advance India-France strategic relations. Leaders discuss strengthening people-to-people linkages alongside advancements to science, space, fintech and infrastructure. While the Asian Age headlines, India-France agree to double trade to $32 billion, 13 outcomes. 20 TMC rebels split in Lok Sabha, merge with regional outfit, reports the Tribune. Indian-flagged sailing vessel sinks off Oman, crew rescued, informs the Hindu. The Financial Express, in its editorial piece titled Access Denied, writes that the decision by US authorities to restrict foreign access to Anthropic's latest AI models, Mythos 5 and Fable 5, may appear at first glance to concern a single company and a limited set of users. For India, the episode is a reminder that access to frontier technology cannot be taken for granted. Countries that wish to shape their digital future will increasingly need the capability to build, adapt, and sustain critical technologies at home. And finally, cross, control, dribble, goal, fans tweak work schedules, body clock to watch World Cup football magic. In its opening weekend, the FIFA World Cup has begun capturing the imagination of Indian fans and viewers, juggling work, family commitments, obligations for the games beginning after midnight and ending at dawn, sometimes even well into mornings, prompting Indian fans to step into a portal, choosing to live by another continent's clock, reads a story in the Times of India. And with that, it's back to you, Shagun.
1: Thank you, Sarabjit. And now, before we end the bulletin, the headlines once again. US and Iran reach agreement to end military operations, open Strait of Hormuz, and lift US naval blockade of Iranian ports. Prime Minister Narendra Modi to hold talks with his Slovak counterpart Robert Fico in Bratislava today. 52nd G7 summit to begin today at Evian in France. Prime Minister Modi to participate in outreach sessions tomorrow. Noida International Airport in Jewar begins commercial flight operations. National Testing Agency releases admit cards for NEET UG 2026 re-exam to be held on 21st of this month. And in cricket, India beat Pakistan by 64 runs in their ICC Women's T20 World Cup opener at Edgbaston in Birmingham. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30.
3: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್.
4: ಮೂಲತಃ ಉಡುಪಿಯ ಬಾರಕೂರಿನವರಾದಂತಹ ಶ್ರೀ ಮಲ್ಲಾಡಿಹಳ್ಳಿ ಸ್ವಾಮಿಗಳು ಅಂತಲೇ ಪ್ರಖ್ಯಾತರಾಗಿದ್ದಂತಹ ರಾಘವೇಂದ್ರ ಗುರುಜಿಯವರು 1890 ಹುಟ್ಟಿದರು. ಬಾಲ್ಯದಲ್ಲೇ ಶ್ರೀ ಶಿವಾನಂದರ ಆಶ್ರಮದಲ್ಲಿ ಧ್ಯಾನವನ್ನು ಕಲಿತ ಅವರ ಮಾರ್ಗವನ್ನು ಹಿಡಿದ್ಬಿಟ್ಟು ಬ್ರಹ್ಮಚರ್ಯ ವ್ರತಾಚರಣೆಯನ್ನು ತಮ್ಮ ಜೀವನ ಪರ್ಯಂತ ಪಾಲಿಸ್ಕೊಂಡು ಬಂದವರು. ಬರೋಡಾದ ಮಣಿಕ್ರಾಯರವರಲ್ಲಿ ದೈಹಿಕ ಶಿಕ್ಷಣ ಮತ್ತು ಯೋಗನ ಕಲಿತು ಲಕ್ಷ್ಮಣ ಬಾಬಾರವರಲ್ಲಿ ಆಯುರ್ವೇದವನ್ನು ಗಳಿಸಿ ಗಾಂಧೀಜಿಯವರ ಪ್ರಭಾವದಿಂದ ಗ್ರಾಮೀಣ ಭಾರತದ ಸೇವೆ ಮಾಡಬೇಕು ಅಂತ ಹೇಳಿ ತೊಡಗಿಸ್ಕೊಂಡ್ರು. ಕರ್ನಾಟಕಕ್ಕೆ ಬಂದು ಗ್ರಾಮಗಳಲ್ಲಿ ಯೋಗವನ್ನು ಪ್ರಚಾರ ಮಾಡ್ತಾ ಹೋದರು. 1942 ಚಿತ್ರದುರ್ಗ ಜಿಲ್ಲೆಗೆ ಹೋದಾಗ ಅಲ್ಲಿ ಮಲ್ಲಾಡಿಹಳ್ಳಿ ಎನ್ನುವಂಥ ಒಂದು ಸಣ್ಣ ಹಳ್ಳಿ ಕುಗ್ರಾಮ, ಕಾಲ್ರಾ ರೋಗಗ್ರಸ್ತರಾಗಿದ್ದಂಥ ಸಾವಿರಾರು ಜನಕ್ಕೆ ಇವರು ಆಯುರ್ವೇದ ಚಿಕಿತ್ಸೆಯನ್ನು ನೀಡ್ತಾ ಅಲ್ಲೇ ನೆಲೆ ನಿಂತರು. ಅಲ್ಲಿನ ಜನ ಇವ್ರನ್ನ ಬಹಳ ಖುಷಿಯಿಂದ ಇಲ್ಲೇ ಇರಬೇಕು ನೀವು ಅಂತ ಹೇಳಿ ಜಾಗವನ್ನು ಕೊಟ್ಟರು. ಶುಚಿತ್ವದ ಪಾಠನ ಹಾಗೆ ಹೇಳ್ಕೊಡ್ತಾ ಪೊರಕೆ ಹಿಡ್ಕೊಂಡು ಗುಡಿಸಿದ್ದನ್ನು ಕೂಡ ಜನಗಳು ಗಮನಿಸಿ ಇವರು ದೊಡ್ಡ ಮಹಾನುಭಾವ ಇರಬೇಕು ಅಂತ ಅಂದ್ಕೊಂಡ್ರು. ಊರಿನ ವಾತಾವರಣನೇ ಬದಲಾಗೋಯ್ತು. ಮಲ್ಲಾಡಿಹಳ್ಳಿ ಜನ ಸ್ವಾಮಿಗಳು ಅಂತಲೇ ಕರೆಯೋಕ್ಕೆ ಶುರು ಮಾಡಿದರು. 1943 ಅನಾಥ ಸೇವಾಶ್ರಮವನ್ನು ಪ್ರಾರಂಭಿಸಿದರು. ಕಾವಿ ಧರಿಸಲಿಲ್ಲ ಅಷ್ಟೇ, ಬಿಳಿ ಚಡ್ಡಿ ಅರ್ಧ ತೋಳಿನ ಅಂಗಿ ಧರಿಸಿದ್ರು. ಇಡೀ ಜೀವಮಾನ ಪರ್ಯಂತ ಹಾಗೆ ಬೆಳೆಸ್ಕೊಂಡು ಬಂದರು. ಆಶ್ರಮದಲ್ಲಿ ಯೋಗ ಚಿಕಿತ್ಸೆ ಮತ್ತು ಆಯುರ್ವೇದ ಚಿಕಿತ್ಸೆಯನ್ನು ಜೊತೆ ಜೊತೆಯಾಗಿ ಶುರು ಮಾಡಿ ನಂತರ ಧನ್ವಂತರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದರು. ಬಹಳ ದೊಡ್ಡ ಆಸ್ಪತ್ರೆ ಅದು. ಇಡೀ ಜಿಲ್ಲೆಗೆ ಸಾವಿರಾರು ಜನ ಬೆಳಗಿಂದ 5 ಗಂಟೆಗೆ ಬಂದು ಸರತಿ ಸಾಲಲ್ಲಿ ನಿಂತು ಔಷಧೋಪಚಾರವನ್ನು ಪಡೆದಿದ್ದನ್ನು ನಾವು ಕಂಡಿದ್ದೀವಿ. ಅವರ ಸಾವಿನ 15 ದಿನಗಳ ಮುಂಚೆ ಅವರು ಮೈಸೂರಿಗೆ ಬಂದಿದ್ದರು ಮತ್ತು ಇಲ್ಲೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ಚಿಕಿತ್ಸೆ ಕೂಡ ಅವರು ಸಾಯುವ 15 ದಿವಸಗಳ ಮುಂಚೆ ತನಕಲೂ ಆ ಜಾಗದಲ್ಲಿ ಮಾಡ್ಕೊಂಡು ಬಂದಿದ್ರು. ಅದಾದಮೇಲೆ ಅವರ ಶಿಷ್ಯಂದರು ಅದನ್ನು ಮುಂದುವರಿಸ್ಕೊಂಡು ಹೋದರು. ಆಶ್ರಮದ ಆವರಣದಲ್ಲಿ ಅನೇಕ ಮೂಲಿಕೆಗಳನ್ನು ಅವರು ಹಾಕಿದರು. ಆ ಒಂದು ಜಾಗದಲ್ಲೇ ಜೋಳಿಗೆ ಪವಾಡ ಅನ್ನುವಂಥ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಮೈಸೂರಿಗೆ ಆಗಾಗ ಬಂದು ತಸು ಶಾಮರಾಯರು ಕೃಷ್ಣಮೂರ್ತಿಗಳನ್ನು ಭೇಟಿ ಆಗ್ತಾಯಿದ್ರು. ಮೈಸೂರಲ್ಲೂ ಒಂದು ಯೋಗ ಶಾಲೆ ತೆರೀಬೇಕು ಅಂಥೇಳಿ ಇಚ್ಛೆಯಿಂದ ಕುವೆಂಪು ನಗರದಲ್ಲಿ ಒಂದು ವಿಶಾಲವಾದ ನಿವೇಶನವನ್ನು ಪಡ್ಕೊಂಡಿದ್ರು. ಸುಮಾರು 50 ವರ್ಷಗಳ ಕಾಲ ಪ್ರತಿ ಅಕ್ಟೋಬರ್ ತಿಂಗಳಲ್ಲಿ 21 ದಿನ ಯೋಗ ಶಿಬಿರನ ಏರ್ಪಡಿಸಿ ಪಾತಂಜಲ ಮೂಲ ಯೋಗ ಶಿಕ್ಷಣ ಶಿಬಿರ ಅನ್ನೋ ಹೆಸರಿನಲ್ಲಿ ಪ್ರಚಾರ ಪಡಿಸಿದರು. ಬಾಳ ಬೆಳಕು ಸಾಹಿತ್ಯ ಮಾಲೆ ಅನ್ನುವಂಥ ಒಂದು ಸಾಹಿತ್ಯ ಮಾಲೆಯನ್ನು ಅಲ್ಲೇ ಮಲ್ಲಾಡಿಹಳ್ಳಿಯಲ್ಲೇ ಶುರು ಮಾಡಿ ಸುಮಾರು 50 ಪುಸ್ತಕಗಳನ್ನು ಅವರೇ ಬರೆದು ಸ್ವತಃ ಸ್ವಾಮೀಜಿಗಳು ತಿರುಕ ಅನ್ನುವಂಥ ನಾಮಧೇಯದಲ್ಲಿ ಪ್ರಕಟಿಸಿದ್ದಾರೆ. ಮಲ್ಲಾಡಿಹಳ್ಳು ಅನ್ನುವಂಥ ಕುಗ್ರಾಮದಲ್ಲಿ ಇವತ್ತು ಆಯುರ್ವೇದ ಚಿಕಿತ್ಸಾಲಯ, ವಿದ್ಯಾರ್ಥಿ ವಸತಿ ಗೃಹ, ರಾಷ್ಟ್ರೀಯ ವಿವಿಧೋದ್ದೇಶ ಪ್ರೌಢಶಾಲೆ, ಸರ್ವಸೇವಾ ಬೋಧಕ ಶಿಕ್ಷಣಾಲಯ, ವೃತ್ತಿ ಶಿಕ್ಷಣ ಶಾಲೆ, ವಾಚನಾಲಯ, ಪುಸ್ತಕ ಭಂಡಾರ, ಸಾಹಿತ್ಯ ಮಾಲೆ, ವ್ಯಾಯಾಮ ಮಾಲೆ, ಮಲ್ಲಾಡಿ ಹತ್ತಿರ ಇರತಕ್ಕಂಥ ದೇವರಹಳ್ಳಿಯಲ್ಲಿ ಒಂದು ಪ್ರೌಢಶಾಲೆ, ಸಹಕಾರ ಸಂಘ, ಧರ್ಮಶಾಲೆ, ಉಪಾಧ್ಯಾಯರ ವಸತಿ ಗೃಹ, ಗೋಶಾಲೆ, ಶಿಶು ವಿಹಾರ, ಮಹಿಳಾ ಸಮಾಜ, ನೀರು ಬೆಳಕು ಅನ್ನುವಂಥ ಒಂದು ಸಂಸ್ಥೆಯನ್ನು ಸಹ ಅವರು ಬೆಳೆಸಿ ನಿಲ್ಲಿಸಿದ್ದಾರೆ. ನೀರು ಬೆಳಕು ಅಂದರೆ ದೊಡ್ಡ ಬಾವಿಯನ್ನು ತೆಗೆಸ್ಬಿಟ್ಟು ವಿದ್ಯುಚ್ಛಕ್ತಿಯ ಸಹಾಯದಿಂದ ಆ ನೀರನ್ನು ಗಂಗಾವತರಣ ಅನ್ನೋ ಹೆಸರಿನಲ್ಲಿ ಜಲಾಶಯದಲ್ಲಿ ಬಿಟ್ಟು ಒಂದು ದೊಡ್ಡ ಕೆರೆ ಥರ ಮಾಡಿದ್ದಾರೆ. ಅಲ್ಲಿ ಶೇಖರಿಸ್ಬಿಟ್ಟು ಆಶ್ರಮದ ಎಲ್ಲ ಕಡೆಗೂ ಕೊಳಾಯಿಂದ ಅದನ್ನು ಹರಿಸಿ ಆ ನೀರನ್ನು ಅಲ್ಲಿ ವಿದ್ಯುತ್ ಪ್ರಭೆ ಬೀರುವಂತೆ ಮಾಡ್ತಾ ಇದ್ದಾರೆ. 1996 ಮೈಸೂರಿನಲ್ಲಿ ತಮ್ಮ ಪೂರ್ಣ ಆಯುಷ್ಯವನ್ನು ಜಗತ್ತಿಗೆ ನೀಡಿ ದೈವಾಧೀನರಾಗ್ತಾರೆ. ಅವರಿಗೆ ಆಗ 106 ವರ್ಷ ವಯಸ್ಸಾಗಿತ್ತು. ಅವರ ಜೊತೆ ಜೊತೆಯಲ್ಲೇ ಇಡೀ ಆಶ್ರಮದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದರು. ಸದಾ ಹಸನ್ಮುಖಿಗಳಾಗಿ ಸ್ವಾಮೀಜಿಗಳಂತೆಯೇ ವಸ್ತ್ರಗಳನ್ನು ಧರಿಸಿ ಸನ್ಯಾಸಿ ಜೀವನ ನಡೆಸಿದ ಸೂರದಾಸ್ ಜಿ ಬಹಳ ಪ್ರಮುಖರು. ಶ್ರೀಯುತ ನಾರಾಯಣ ಸ್ವಾಮಿಗಳೆಂದೇ ಪ್ರಖ್ಯಾತರಾಗಿ ಮೈಸೂರಿನ ಸರಸ್ವತಿಪುರಂನಲ್ಲಿ ವಾಸವಿದ್ದವರು. ಸಾಯಿ ಸರಸ್ವತಿ ಕೇಂದ್ರವನ್ನು ಭೋಗಾದಿಯಲ್ಲಿ ಪ್ರಾರಂಭಿಸಿದರು. ಮಲ್ಲಾಡಿಹಳ್ಳಿ ರಾಘವೇಂದ್ರ ಗುರುಜಿಯವರ ಆತ್ಮೀಯರು ಆಗಿದ್ದರು. ಅಳಿಕೆಯ ನಿಲಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದು ನಿವೃತ್ತಿ ಪಡೆದು ಭೋಗಾದಿಯಲ್ಲಿ ಪಂಚಗವ್ಯ ಚಿಕಿತ್ಸೆ ಪ್ರೌಢಶಾಲೆಗಳನ್ನು ತೆರೆದಿರುತ್ತಾರೆ. ಸಾವಿರಾರು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಗುಣಮುಖರೇ ಆಗಲ್ವೇನೋ, ಇವರಿಗೆ ಕ್ಯಾನ್ಸರ್ ಬಂದಿದೆ ಗುಣ ಆಗಲ್ಲ ಅಂತ ಯಾರೋ ಡಾಕ್ಟ್ರ್ ಹೇಳಿದ್ರೆ ಅವರು ನಾರಾಯಣ ಸ್ವಾಮೀಜಿಗಳನ್ನು ಹುಡುಕೊಂಡು ಬಂದು ಗುಣಮುಖರಾಗಿರೋದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಯಳಂದೂರಲ್ಲಿ ದೇಶಿ ತಳಿ ಗೋಶಾಲೆಗಳನ್ನು ನಿರ್ಮಿಸಿ ಕ್ಯಾನ್ಸರನ್ನು ಕೂಡ ಗುಣಪಡಿಸ್ತಾ ಇದ್ದಾರೆ. ಅದಲ್ಲದೆ ಬೇರೆ ಬೇರೆ ಮಹಾನ್ ಕಾಯಿಲೆಗಳು ಅಂತ ಯಾವುದನ್ನು ಹೇಳ್ತೀವಿ ಅಂಥ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಸಹ ಕೇವಲ ಗೋಮೂತ್ರ, ಪಂಚಗವ್ಯ ಇವುಗಳನ್ನೇ ಕೊಟ್ಟು ಗುಣಪಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವರು ಯೋಗವನ್ನು ಕೂಡ ಲಕ್ಷಾಂತರ ಜನಗಳಿಗೆ ಪ್ರಚಾರ ಮಾಡ್ತಾ ಬೇಕಾದಷ್ಟು ಕಡೆ ಉಪನ್ಯಾಸಗಳನ್ನು ಕೂಡ ಮಾಡಿ ಮಲ್ಲಾಡಿಹಳ್ಳಿ ಸ್ವಾಮೀಜಿಗಳ ನಿವೇಶನದಲ್ಲಿ ಒಂದು 10 ವರ್ಷ ಯೋಗ ಶಿಕ್ಷಣವನ್ನು ಮೈಸೂರಿನಲ್ಲಿ ನೀಡಿರುವಂಥದ್ದು ಗಮನಾರ್ಹ. ಕೆ ಅನಂತರಾಮು ಮತ್ತು ಕೆ ಕೇಶವಮೂರ್ತಿ ಇವರಿಬ್ಬರು ಅಣ್ಣ ತಮ್ಮಂದರು. ಮೈಸೂರಿನ ಜನತೆಗೆ ಅಪಾರವಾದಂಥ ಯೋಗವನ್ನು ದಾನ ಮಾಡಿದ್ದಾರೆ. ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅದಾದ ನಂತರ ಕೇಶವಮೂರ್ತಿಯವರು ರಾಮಕೃಷ್ಣ ನಗರದಲ್ಲಿ ಶ್ರೀ ಪಾತಂಜಲ ಯೋಗ ಕೇಂದ್ರ ಅನ್ನೋ ಹೆಸರಿನಲ್ಲಿ ಸಾವಿರಾರು ಯೋಗಾಸಕ್ತರಿಗೆ ನಿತ್ಯ ಅಭ್ಯಾಸ ಮಾಡಿಸ್ತಾ ಮೈಸೂರು ಮತ್ತು ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಉಪನ್ಯಾಸಗಳನ್ನು ಕೊಡ್ತಾ ಬಂದಿದ್ದಾರೆ. ಅನೇಕ ಪತ್ರಿಕೆಗಳಿಗೆ ತಮ್ಮ ಪ್ರಖರ ಬರಹಗಳಿಂದ ಯೋಗದ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಕೆ ಅನಂತರಾಮುರವರು ಮಹಾರಾಜ ಸಂಜಯ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ನಿವೃತ್ತಿಯ ನಂತರ ಭಗವದ್ಗೀತೆ, ಆಧ್ಯಾತ್ಮದ ವಿಚಾರ ಇದನ್ನು ಕರ್ನಾಟಕದ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡದ ಕಲೆ ಮತ್ತು ಸಂಸ್ಕೃತಿ ಮೇಲಾಗಿರ್ತಕ್ಕಂತಹ ಪ್ರಭಾವದ ಬಗ್ಗೆ ದೀರ್ಘ ಪ್ರಬಂಧವನ್ನು ಬರೆದು PhDಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಎಸ್ ವ್ಯಾಸ್ ಅನ್ನುವಂಥ ವಿವೇಕಾನಂದ ಅವರ ಆದರ್ಶವನ್ನು ಮೈಗೂಡಿಸಿಕೊಂಡು ಬೆಳೆಸಿದಂಥ ಸಂಸ್ಥೆ ಜಿಗಣಿ ಆನೇಕಲ್ ತಾಲೂಕಿನಲ್ಲಿದೆ. ಅದನ್ನು ಕಟ್ಟಿ ಬೆಳೆಸಿದವರು ಡಾಕ್ಟರ್ ನಾಗರತ್ನ ಮತ್ತು ಡಾಕ್ಟರ್ ನಾಗೇಂದ್ರ. ನಾಗೇಂದ್ರರವರು ಮತ್ತು ನಾಗರತ್ನರವರು ಹೊಳೆನರಸೀಪುರದವರು. ನಾಗೇಂದ್ರರವರು 2 ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದರೂ ಕೂಡ ಯೋಗದ ಒಲವಿನಿಂದ ಕನ್ಯಾಕುಮಾರಿಯಲ್ಲಿ ಲೈಫ್ ಡೆಡಿಕೇಟಿಂಗ್ ವರ್ಕರ್ ಅನ್ನುವಂತಹ ಒಂದು ಕೋರ್ಸ್ ಇದೆ. ಆ ಕೋರ್ಸ್ನ ಏಕನಾಥ್ಜಿ ರಾನಡೆಯವರ ಮಾರ್ಗದರ್ಶನದಲ್ಲಿ ಅವರು ಪೂರ್ಣ ಜೀವನವನ್ನು ಸೇವೆಗಾಗಿ ಮೀಸಲಿಟ್ಟಿದ್ದಾರೆ. ಇವರ ಕೇಂದ್ರದಿಂದ ನಡೆಸಿದ ಅನೇಕ ಸಂಶೋಧನೆಗಳಲ್ಲಿ ಒಂದಾದ ಮಧುಮೇಹ ಮುಕ್ತ ಭಾರತ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಭಾರತದ ಎಲ್ಲ ರಾಜ್ಯಗಳ ಆಯ್ದ ಕೇಂದ್ರಗಳಲ್ಲಿ 1 ತಿಂಗಳ ನಿರಂತರ ಯೋಗಾಭ್ಯಾಸನ ಮಧುಮೇಹಗಳಿಗೆ ಮತ್ತು ತಜ್ಞ ವೈದ್ಯರು ತಜ್ಞ ಯೋಗಾಚಾರ್ಯರಿಂದ ನಡೆಸಿ ಪರಿಣಾಮ ಅನೇಕರು ಮಾತ್ರೆ ಇನ್ಸುಲಿನ್ಗಳನ್ನು ಬಿಟ್ಟು ಜೀವನ ಸಾಗಿಸ್ತಿರೋದನ್ನು ನೋಡ್ತಾ ಇದ್ದೀವಿ. ಅದನ್ನು ಪ್ರತಿ ತಿಂಗಳು ಒಂದು ತಿಂಗಳು ಆ ರೀತಿ ಯೋಗ

ಕಲಿಸ್ಕೊಟ್ಟು ನಂತರ ಮರು ತಿಂಗಳು ಮತ್ತೊಂದು ತಿಂಗಳು ಈ ರೀತಿ ಅವರ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯ ಅಂಶ ಮತ್ತು ಮಧುಮೇಹದಿಂದ ಆಗಿರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನಿತ್ತೋ ಅವುಗಳನ್ನೆಲ್ಲ ಮತ್ತೊಮ್ಮೆ ವೈದ್ಯರುಗಳಿಂದ ಪರೀಕ್ಷಿಸಿ ಅದರ ಮೇಲೆ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಇನ್ನು ವಿದ್ಯಾರಣ್ಯಪುರಂನಲ್ಲಿರ್ತಕ್ಕಂಥ ಚಿರಂಜೀವಿ ಯೋಗ ಕೇಂದ್ರ ಡಾಕ್ಟರ್ ಜೈಶ್ರೀ ಅವರು ನಡೆಸ್ತಾ ಇದ್ದಾರೆ. ಸುಮಾರು 30 ವರ್ಷದಿಂದ ಗರ್ಭ ಸಂಸ್ಕಾರಕ್ಕೆ ಯೋಗ ಪ್ರಕೃತಿ ಚಿಕಿತ್ಸೆ ನಡೆಸ್ತಾ ಬಂದಿದ್ದು ಬಂಜೆತನ ನಿವಾರಣಾ ಉಪಾಯವನ್ನು ಸುಲಭವಾಗಿ ಹೋಗಲಾಡಿಸ್ಕೊಳ್ಳೋದು ಹೇಗೆ ಅದಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಪ್ರತಿ ನಿತ್ಯ ಸಂಜೆ ಮಹಿಳೆಯರಿಗೆ 2 ತರಗತಿ ಯೋಗವನ್ನು ತೆಗೆದುಕೊಳ್ತಾರೆ. ಯೋಗದ ಮೂಲ ಉದ್ದೇಶಕ್ಕೆ ಪೂರಕವಾಗಿ ಭಗವದ್ಗೀತೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಅವರಿಗೆ ಅಧ್ಯಯನ ಮತ್ತು ಉಪನ್ಯಾಸಗಳನ್ನು ನಡೆಸ್ಕೊಡ್ತಾರೆ. ಅವರು ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲಿ ಆಹಾರ, ಉಪವಾಸ ಮತ್ತು ಆರೋಗ್ಯ, ಗರ್ಭಿಣಿ ಆರೈಕೆ, ಗರ್ಭಧಾರಣೆ ಒಂದು ಚಿಂತನೆ ಇವು ಮುಖ್ಯವಾದವು. ಮಾಸಾನುಮಾಸ ಗರ್ಭಿಣಿ ನಡೆಸಬೇಕಾದಂಥ ಚರ್ಯೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಮೈಸೂರಿನ ಯೋಗ ಪರಂಪರೆ ಕೊಂಡಿಗಳಂತೆ ಇರುವಂತಹ ಅನೇಕ ಯೋಗ ಕೇಂದ್ರಗಳಲ್ಲಿ ಪ್ರಮುಖವಾದವುಗಳಲ್ಲಿ ಶ್ರೀ ಮಾರುತಿ ಯೋಗ ಕೇಂದ್ರ ಬಹಳ ಮುಖ್ಯವಾಗಿ ನೋಡಬೇಕಾದಂಥದ್ದು. ಟಿ ಜಲೇಂದ್ರ ಕುಮಾರ್ ಅನ್ನೋರು ಇದನ್ನು ಸುಮಾರು 30 ವರ್ಷಗಳ ಹಿಂದೆ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ವರ್ಷ ಯೋಗ ಸಾಧಕರಿಗೆ ಸನ್ಮಾನ, ಯೋಗದ ಬಗ್ಗೆ ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಬಂದಿರ್ತಾರೆ. ಶ್ರೀ ಮಾರುತಿ ಯೋಗ ಕೇಂದ್ರದಿಂದ ಶಿಕ್ಷಣ ಪಡೆದ ಅನೇಕ ತರುಣ ತರುಣಿಯರು ಬೇರೆ ಬೇರೆ ದೇಶದಲ್ಲಿ ಯೋಗ ಕೇಂದ್ರ ಸ್ಥಾಪಿಸ್ತಾ ಇದ್ದಾರೆ. ಯೋಗಾಸನ ಸ್ಪರ್ಧೆ, ರಾಷ್ಟ್ರ ಮತ್ತು ರಾಜ್ಯಗಳನ್ನು ಪ್ರತಿನಿಧಿಸಿ ಅನೇಕ ಬಹುಮಾನಗಳನ್ನು ಕೂಡ ಇವರು ಪಡ್ಕೊಂಡಿರ್ತಾರೆ. ಶ್ರೀಯುತ ಬಿ ಆರ್ ಪೈ ಅವರು ಸ್ವತಃ ಇಂಜಿನಿಯರ್ ಆಗಿದ್ದು ತಮ್ಮದೇ ಕಂಪನಿಯಲ್ಲಿ ಎಲ್ಲ ಕೆಲಸಗಾರರಿಗೆ ಯೋಗ ಕಡ್ಡಾಯ ಅಂಥೇಳಿ ಆ ಕಂಪನಿಗೆ ಬಂದ ಒಂದು 10 ನಿಮಿಷ ಕಾಲಗಂಟೆ ಯೋಗವನ್ನು ಮಾಡಿ ನಂತರ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಕೆಲಸಗಾರರಿಗೆ ತಿಳಿಸಿರ್ತಾರೆ. ಆ ರೀತಿ ಅವರು ಮಾಡಿದ್ದರಿಂದ ಆ ಕಂಪನಿಯ ಕಾರ್ಮಿಕರ ಒಂದು ಶಕ್ತಿ ಅಂದರೆ ಮಾನಸಿಕವಾಗಿ ಮತ್ತು ಅವರ ಜೊತೆಗಿನ ಸಂಬಂಧಗಳು ಚೆನ್ನಾಗಿ ಬೆಳ್ಕೊಂಡು ಬಂದಿದ್ದನ್ನು ನಾವು ನೋಡ್ತೀವಿ. ಪ್ರತಿ ತಿಂಗಳು ಅನೇಕ ವಿದ್ವಾಂಸರುಗಳಿಂದ ಉಪನ್ಯಾಸಗಳನ್ನು ಮೈಸೂರಿನ ವಿವಿಧ ಬಡಾವಣೆಗಳಲ್ಲಿ ಏರ್ಪಡಿಸ್ತಾರೆ. ವಿಜಯ ಫೌಂಡೇಶನ್ ಅನ್ನೋ ಹೆಸರಿನಲ್ಲಿ ನಡೆಸ್ತಾ ಇರತಕ್ಕಂಥ ಕಾರ್ಯಕ್ರಮಗಳಲ್ಲದೆ ರೋಟ್ರಿ ಸಂಸ್ಥೆಯೊಂದಿಗೆ ಜೊತೆಗೆ ಸೇರಿ ಕೂಡ ರೋಟ್ರಿ ವಿಜಯ್ ಅನ್ನುವಂಥ ಅವಾರ್ಡನ್ನು ಪ್ರತಿ ವರ್ಷ ಕೊಡ್ತಾ ಬಂದಿರ್ತಾರೆ. ಬಿ ಆರ್ ಪೈ ಅವರು ಡಾಕ್ಟರೇಟ್ ಪಡ್ಕೊಂಡು ಇಲ್ನೆಸ್ನಿಂದ ವೆಲ್ನೆಸ್ ಹೇಗೆ ಪಡ್ಕೋಬೇಕು ಅನ್ನುವಂಥ ವಿಚಾರವನ್ನು 100+ ಭಾಷಣಗಳ ಮುಖಾಂತರ ತಿಳಿಸ್ತಾ ಬಂದಿದ್ದಾರೆ. ಹೆಲ್ತ್ ಎಜುಕೇಷನ್ ಅನ್ನುವಂಥ ಪುಸ್ತಕ ಕೂಡ ಮಕ್ಕಳಿಗಾಗಿ ಬರೆದಿದ್ದಾರೆ. 30 ವರ್ಷಗಳ ಹಿಂದೆ ಮೈಸೂರಿನ ವಿಶ್ವವಿದ್ಯಾನಿಲಯ ಯೋಗದ ವಿಭಾಗವನ್ನು ತೆರೆದು ಜೈಕುಮಾರ್ ಅನ್ನುವಂಥವ್ರನ್ನ ನಿಯುಕ್ತಿ ಮಾಡಿದ್ದಾರೆ. ಇದಾದಮೇಲೆ ಅವರು ತಮ್ಮದೇ ಸ್ವಂತ ಒಂದು ಯೋಗ ಕೇಂದ್ರವನ್ನು ಸ್ಥಾಪಿಸ್ಕೊಂಡಿದ್ದಾರೆ. ಆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಯೋಗದ ಪ್ರಾತ್ಯಕ್ಷಿಕೆ ಮತ್ತು ಥಿಯರಿಯನ್ನು ಪ್ರತಿನಿತ್ಯ ಬೋಧಿಸ್ತಾ ಬಂದಿದ್ದರು. ಇದೀಗ ಮೈಸೂರಿನ ಯೋಗ ಶಿಕ್ಷಣ ಕೇಂದ್ರ ಅನ್ನುವಂಥ ಹೆಸರಿನಲ್ಲಿ ಸುಮಾರು 28 ವರ್ಷಗಳ ಹಿಂದೆ ಯೋಗ ಪ್ರಕಾಶ್ ಅಂತ ಹೆಸರು ಮಾಡಿದ್ದಂಥ ಪ್ರಖ್ಯಾತವಾಗಿರುವಂಥ ಪ್ರಕಾಶ್ರವರು ತಮ್ಮ ವೃತ್ತಿಗೆ ವಿದಾಯ ಹೇಳಿ ಉದ್ಬೂರ್ ರಸ್ತೆಯಲ್ಲಿರುವಂಥ ಕೆಂಬಾಳು ಅನ್ನುವಂಥ ಹಳ್ಳಿಯಲ್ಲಿ ಒಂದು ಜಮೀನನ್ನು ಖರೀದಿಸಿಬಿಟ್ಟು ಯೋಗಕ್ಕಾಗಿ ಒಂದು ಭವನ ಕೂಡ ನಿರ್ಮಿಸಿ ಅಲ್ಲೇ ವಾಸ ಇದ್ದು ಸಾವಯವ ಕೃಷಿ ಮಾಡ್ತಾ ಸುತ್ತಲ ಹಳ್ಳಿಗಳಿಗೆ ಮಾರ್ಗದರ್ಶಕರಂತೆ ಕಾರ್ಯ ಮಾಡ್ತಾಯಿದ್ದಾರೆ. ಕ್ಲಿಷ್ಟಕರ ಆಸನಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ಅಧ್ಯಯನ ಶಿಷ್ಯಂದರಿಗೆ ಕಲಿಸ್ತಾ ಯೋಗ ಪರಂಪರೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ತಾಯಿದ್ದಾರೆ. ಶ್ರೀಮತಿ ದೇವಕಿಯವರು 25 ವರ್ಷಗಳಿಂದ ಪ್ರಾಣಾಯಾಮದ ವಿಶೇಷ ಅಭ್ಯಾಸವನ್ನು ಮಾಡಿ ಅದರಲ್ಲಿ ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ನೋಂದಾಯಿಸಿಕೊಂಡು ಮೈಸೂರು ಮತ್ತು ಸುತ್ತಮುತ್ತಲ ಗ್ರಾಮೀಣ ಜನತೆಗೆ ಮತ್ತು ರಾಜ್ಯದ ಅನೇಕ ಭಾಗಗಳಲ್ಲಿರ್ತಕ್ಕಂಥ ಯೋಗಾಸಕ್ತರಿಗೆ ಪ್ರಾಣಾಯಾಮದ ಲಾಭಗಳನ್ನು ಮತ್ತು ಶಿಬಿರಗಳನ್ನು ಮಾಡ್ತಾ ಹೇಳ್ಕೊಡ್ತಾ ಬಂದಿದ್ದಾರೆ. ಹಾಗೆ ಪ್ರಾಣಾಯಾಮದಿಂದ ಆಗುವಂತಹ ವೈಜ್ಞಾನಿಕ ಪ್ರಯೋಜನಗಳನ್ನು ಅಧ್ಯಯನದಿಂದ ಇವರೊಬ್ಬರೇ ಏಕೈಕ ಮಹಿಳೆ ಮೈಸೂರಿನಲ್ಲಿ ಇದನ್ನು ಕಂಡುಕೊಂಡಿರೋರು. ಉಚಿತ ಶಿಬಿರಗಳಿಗಾಗಿ ಸಂಪರ್ಕಿಸಿದರೆ ಸ್ವತಃ ಆಸಕ್ತಿಯಿಂದ ಬಂದು ಸುಲಭೋಪಾಯಗಳನ್ನು ಸಹ ತಿಳಿಸ್ತಾ ಇದ್ದಾರೆ. ಮೈಸೂರು ನಗರ ಪಾಲಿಕೆ ಕೊಟ್ಟಿರತಕ್ಕಂಥ ರಾಮಾನುಜ ರಸ್ತೆಯಲ್ಲಿರುವ ಒಂದು ನಿವೇಶನದಲ್ಲಿ ಯೋಗ ಪ್ರತಿನಿತ್ಯ ಅನೇಕರು ಬಂದು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅಲ್ಲಿ ಮೈಸೂರಿನ ಪರಂಪರೆಯ ವ್ಯಕ್ತಿಗಳ ಚಿತ್ರಪಟಗಳು ಮತ್ತು ಅವರು ಮಾಡಿದಂಥ ಯೋಗ ಕ್ಷೇತ್ರದಲ್ಲಿ ಸಾಧನೆಗಳ ಮೈಲಿಗಲ್ಲುಗಳ ವಿವರಣೆಗಳನ್ನು ಕೂಡ ಬರೆಯಲಾಗಿದೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್.
1: ನಡೆಯುವ ಮುಂದೆ ಮುಂದೆ ನಡೆಯುವ ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:42. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಪ್ತಸಾಗರ ದಾಚೆಯಲ್ಲೋ ಚಿತ್ರದ ಗೀತೆ. ಹಾಡಿದ್ದಾರೆ ಕಪಿಲ್ ನಾಯರ್. ಧನಂಜಯ್ ರಂಜನ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಚರಣ್ ರಾಜ್.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ

0: ಪ್ರೋತ್ಸಾಹ. ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 246 3689.
1: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಕೆಜೆ ಯೇಸುದಾಸ್, ಅನುರಾಧ ಶ್ರೀರಾಮ್ ಮತ್ತು ಸಂಗಡಿಗರು ಹಾಡಿರುವ ಪ್ರೀತ್ಸೋ ತಪ್ಪ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ. Thank you.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ.
2: ಸಿಕ್ಬಿದ್ರು. ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇದೀಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಯಾರೇ ನೀನು ಚೆಲುವೆ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

0: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 9:30 ಪ್ರಸಾರ ಮಾಡುತ್ತೇವೆ.
2: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8:00 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

0: ಮರೆಯದೆ ಕೇಳಿ. ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ FM 100.6.
1: ಸಮಯ 9 ಗಂಟೆ.
2: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ.
3: ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರಿಗೆ ನಮಸ್ಕಾರ.
4: ನಮಸ್ಕಾರ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳೋದಿದೆ.
4: ದಯವಿಟ್ಟು ಕೇಳಿ.
3: ನಿಮ್ಮ ಅನೇಕ ಕಾನ್ಸರ್ಟ್ಸು ನಾನು ಅಟೆಂಡ್ ಮಾಡಿದ್ದೀನಿ, ಕೇಳಿದ್ದೀನಿ. ವೀಣೆನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾದೋತ್ಪತ್ತಿಯಾಗೋದೇ ತಂತಿ ಮೀಟೋದ್ರಿಂದ. ತಾವು ಘನರಾಗಗಳನ್ನು, ಅಂದರೆ ನಾನೇ ಕೇಳಿದ್ದೀನಿ, ಸಂಕೀರ್ಣ ರಾಗಗಳು ಅಂತ ಹೇಳುವಂಥ ಆಹಿರಿಯನ್ನು ಕೂಡ ತಾವು ತಂತಿ ಮೀಟದೇನೆ ನುಡಿಸಿದ್ದೀರಾ. ಬಹುಶಃ ನಾನು ಇಲ್ಲಿವರೆಗೂ ಯಾರು ಈ ತರಹ ನುಡಿಸಿರೋದನ್ನು ನಾನು ಕೇಳಿಲ್ಲ. ಯಾಕೆಂದರೆ ಮೀಟ್ ಹಾಕಿದ್ಮೇಲೆ ಒಂದು ನಿಮಿಷ ಆ ತರಹ ಸಸ್ಟೈನ್ ಆಗಬಹುದು ಅದರದ್ದು ನಾದ, ಮತ್ತೆ ಒಂದು ಮೀಟ್ ಹಾಕೋದು ಇದ್ದೇ ಇರುತ್ತೆ ಸಾಮಾನ್ಯ ವೀಣೆಯಲ್ಲಿ. ಆದರೆ ತಾವು ಮೀಟ್ ಹಾಕದೇನೆ ನುಡಿಸ್ತೀರಾ, ಇದು ಬಹಳ ಸೋಜಿಗ ಸರ್ ನಮಗೆ. ಹೇಗಿದೆ ಸಾಧ್ಯ?
4: ವೀಣೆ ಅಂತ ಮೀಟಿನ ವಾದ್ಯದಲ್ಲಿ ನಾದ ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡು ನಿಲ್ಲೋಲ್ಲ. ಒಂದು ಸೆಕೆಂಡು ಅಂದರೆ 1, 2, 3 ಅಂತ ಅನ್ನೋದು ಒಂದು ಸೆಕೆಂಡಿನ ಡ್ಯೂರೇಷನ್ನು.
3: ಹೌದು.
4: ಇಷ್ಟು ಕೂಡ ನಿಲ್ಲೋಲ್ಲ. ಇನ್ನು ಸ್ವಲ್ಪ ನಾದದ ಅವಿಚ್ಛಿನ್ನತೆ ಜಾಸ್ತಿ ಇರುವಂಥ ವೀಣೆಗಳಾದರೆ ಇನ್ನೂ ಸ್ವಲ್ಪ 1-2 ಸೆಕೆಂಡು 3 ಸೆಕೆಂಡು ನಿಲ್ಲಬಹುದು. ಅದಾದ ಮೇಲೆ ಇನ್ನೊಂದು ಮೀಟ್ ಹಾಕಲೇಬೇಕು ಅಂತ ಪರಿಸ್ಥಿತಿ ಇರೋದು ಖಂಡಿತವಾಗಿ ಒಬ್ಬ ಮೀಟಿನ ವಾದ್ಯಗಳಲ್ಲಿ ಇರುವಂಥ ಒಂದು ಅದರ ಸ್ವಭಾವ.
3: ಹೌದು.
4: ಅಷ್ಟು ನಿರಂತರವಾಗಿ ನಾನು ಹೇಗೆ ಮೀಟ್ ಇಲ್ಲದೆ ನುಡಿಸುವಂಥದ್ದು, ಇದಕ್ಕೆ ಮೂಲ ಏನು ಅಂತಂದರೆ ನನ್ನ ಸ್ವತಂತ್ರವಾದಂಥ ಸ್ವಂತವಾದಂಥ ಚಿಂತನೆ ಯಾವುದಿನ ಏನು, ಗಾಯನದ ಹಾಗೆ ವೀಣೆ ಇರಬೇಕು ಅಂತನ್ನುವಂಥ ಚಿಂತನೆಯಿಂದ ಗಾಯನದ ಶೈಲಿ ವೀಣೆಗೆ ಹೇಗೆ ನಾನು ಟ್ರಾನ್ಸ್ಪೋಸ್ ಮಾಡಿ

0: ಬಳಸ್ತಾ ಇದ್ದೇನೋ ಇದು ಅದರ ಮೂಲ. ಮೀಟ್ ಇಲ್ಲದೆ ನಾದ ತರುವಂತಹದ್ದಕ್ಕೆ ಮೂಲ ಇದು.
1: ಅಂದ್ರೆ ಇಟ್ ಟು ಬ್ರಿಂಗ್ ಕಂಟಿನ್ಯೂಟಿ
0: ಹೌದು
1: ಆನ್ ವೀಣ
0: ವಾಯ್ಸ್ ಕಂಟಿನ್ಯೂಟಿ ಟು ಬಿ ಟ್ರಾನ್ಸ್ಪೋಸ್ ಆನ್ ಟು ದಿ ವೀಣಾ ಸ್ಟ್ರಿಂಗ್ ದಟ್ ಈಸ್ ದಿ ಮೇನ್ ಪ್ರಿನ್ಸಿಪಲ್. ಹಾಗೆ ನಾದ ಅವಿಚ್ಛಿನ್ನವಾಗಿ ಇರಬೇಕಾದ್ರೆ ಒಂದು ಮೀಟರ್ ಆದರೂ ಹಾಕಬೇಕು. ದೂರದರ್ಶನದ ಒಂದು ಕಾರ್ಯಕ್ರಮದಲ್ಲಿ 8 ನಿಮಿಷಗಳು ನೋಡ್ತಿದ್ದೀನಿ ಯದುಕುಲ್ ಕಾಂಬೋಜಿ ಆಲಾಪನೆ, ಮೊದಲನೇ ಮೀಟು ಸಹ ಇಲ್ಲ. ಹೌದು, ಮೊದಲನೇ ಮೀಟು ಇಲ್ಲದೆ 8 ನಿಮಿಷಗಳ ಕಾಲ. ಅಂದರೆ 8 ನಿಮಿಷ ಅಂದರೆ 6:48 ಅಷ್ಟು ಹೊತ್ತು ಯದುಕುಲ್ ಕಾಂಬೋಜಿ ಅಂತ ಸಂಕೀರ್ಣವಾದ ರಾಗವನ್ನ ನೋಡ್ಸೋಕ್ಕೆ ಆವತ್ತಿನ ಆಮನವರ ಅನುಗ್ರಹ, ಆವತ್ತಿನ ಇನ್ಸ್ಪಿರೇಷನ್. ಅದು ಇದಕ್ಕೆ ಮೂಲವಾದ ಕಾರಣ ಅಂತ ಏನು ಅಂದರೆ, ಯಾರೋ ನನ್ನ ಇದೇ ಪ್ರಶ್ನೆನ ಕೇಳಿದರು, ಇದನ್ನ ನಾವು ನೋಡಬೇಕಲ್ಲ ಇದನ್ನು ಅಂತ ಹೇಳಿ, ಒಬ್ಬರಲ್ಲ ಎಷ್ಟು ಜನ ಬೇಕಾದ್ರೂ ನೋಡ್ಕೊಳ್ಳಿ ಅಂಥೇಳಿ ದೂರದರ್ಶನ ಒಂದು ಸೌತ್ ಸೌಂಡ್ ಪ್ರೋಗ್ರಾಮ್ನಲ್ಲಿ ನೋಡಿಸಿದೆ. ಏನು ತತ್ವ ಅಂತಂದರೆ, ನಾದ ಅವಿಚ್ಛಿನ್ನವಾಗಿ ಇರ್ತಾ ಇರಬೇಕು, ಅದು ಆಲಾಪನೆಯಲ್ಲಿ ಇದು ಸಾಧ್ಯ. ಆಲಾಪನೆಯಲ್ಲಿ ಅವಿಚ್ಛಿನ್ನವಾಗಿ ನಾದ ಇರಬೇಕಾದ್ರೆ ಮೀಟ್ ಇಲ್ಲದೆ ಹೋದರೆ ನಾದ ಹೇಗೆ ಬರುತ್ತಂದರೆ, ಎಡಗೈ ಬೆರಳುಗಳಲ್ಲಿ ನಾದವನ್ನು ಉತ್ಪತ್ತಿ ಮಾಡಿಕೊಂಡು ರಾಗವನ್ನು ಎಡಗೈ ಬೆರಳುಗಳಲ್ಲೇ ನಾದವನ್ನು ಉತ್ಪತ್ತಿ ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು.
1: ಅಂದರೆ ಅದಕ್ಕೆ ದ ಎನರ್ಜಿ ಯು ನೀಡ್.
0: ಐ ವಾಸ್ ಕಮಿಂಗ್ ಟು ದಟ್. ತರ್ಜಿನಿ ಮತ್ತು ಮಧ್ಯಮ ಎಡಗೈ ಬೆರಳುಗಳನ್ನು ನಾವು ಮೆಟ್ಟುಗಳ ಮೇಲೆ, ತಂತಿ ಮೇಲೆ ನಾವು ಓಡಿಸೋದಕ್ಕೆ ಬಳಸುವಂಥದ್ದು ವೀಣೆಯನ್ನು ಓಡಿಸುವಂಥ ವಿಧಾನ.
1: ಹೌದು.
0: ಈ ತರ್ಜಿನಿ ಮತ್ತು ಮಧ್ಯಮ ಎಡಗೈ ಬೆರಳುಗಳಲ್ಲಿ ಬಲ ಚೆನ್ನಾಗಿರಬೇಕು. ಬರೀ ಬಲ ಅಲ್ಲ, ಬುದ್ಧಿ ಹೇಳಿದ ಹಾಗೆ ಬೆರಳುಗಳು ಕೇಳುವಂತಹ ಆ ಒಂದು ತಕ್ಷಣದ ಒಂದು ರೆಸ್ಪಾನ್ಸ್ ಕೊಡುವಂತಹ ಸ್ಪೀಡ್ ಇರಬೇಕು ಬೆರಳುಗಳಲ್ಲಿ.
1: ಅಂದ್ರೆ ಕೋಆರ್ಡಿನೇಷನ್.
0: ಕೋಆರ್ಡಿನೇಷನ್ ಆ ಕೋಆರ್ಡಿನೇಷನ್ ತುಂಬಾ
1: ಇದಕ್ಕೆ
0: ನಾದವನ್ನ ಅದರಲ್ಲೇ ಉತ್ಪತ್ತಿ ಮಾಡ್ಕೊಂಡು ಮಾಡಿಕೊಂಡು ರಾಗ ಕಟ್ಟಾಗ್ತಾ ಇರೋದಿಲ್ಲ, ರಾಗ ಅವಿಚ್ಛಿನ್ನವಾಗಿರುತ್ತೆ. ಆ ಅವಿಚ್ಛಿನ್ನವಾಗಿ ಇರಬೇಕಾದ್ರೇ ನಾದ ಇರಬೇಕು. ಆ ನಾದ ಉತ್ಪತ್ತಿ ಮಾಡೋದಕ್ಕೂ ರಾಗ ಮುಂದೆ ಹೋಗ್ತಾ ಇರೋದಕ್ಕೂ ಮಧ್ಯ ನಿಲ್ಲೋ ಹಾಗೆ ಇಲ್ಲ. ಇದು ತುಂಬ ಕಷ್ಟವಾದಂಥ ಒಂದು
1: ಸಂಗತಿ. ಇದು
0: ವೀಣೆಯ ಚರಿತ್ರೆಯಲ್ಲಿ, ವೀಣಾ ವೈಣಿಕರ ಚರಿತ್ರೆಯಲ್ಲಿ ಅಷ್ಟು ಹೊತ್ತು ಎಡಗೈನ ಬೆರಳುಗಳಲ್ಲೇ ನಾದೋತ್ಪತ್ತಿ ಮಾಡಿಕೊಂಡು ಆಲಾಪನೆಯನ್ನು ನಿರಂತರವಾಗಿ ಆಲಾಪನೆಯಲ್ಲಿ ವಿಘ್ನ ಇಲ್ಲದೆ ಕೇಳಿಸ್ತಾ ಇರುವಂಥದ್ದು ಚರಿತ್ರೆಯಲ್ಲಿ ಪ್ರಥಮ. ಅದನ್ನ ಇದಕ್ಕೆ ಮೂಲವಾಗಿ ನಿಜವಾದ ಗಾಯನ ಶೈಲಿಯಲ್ಲಿ ನಾನು ಹಾಡುವನಾಗಿರಬೇಕು, ನಾನು ಹಾಡಿದರೆ ಹೇಗಿರುತ್ತೆ ಅಂತ ನನಗೆ ಅರ್ಥವಾಗಿರಬೇಕು, ಹಾಡಿದ್ದು ಹೀ ವಾದ್ಯದಲ್ಲಿ ಹಾಡಿದ್ದು ಹೀಗಿದೆ ಅಂತಂದರೆ ಹಾಗೆ ಇದೆಯೇ ಅಂತ ಚೆಕ್ ಮಾಡಬೇಕು. ಇಷ್ಟು ಪ್ರಾಸೆಸ್ ಆಗಿ ಗಾಯನ ಶೈಲಿ ಇದ್ದರೆ ಆ ಗಾಯನ ಶೈಲಿ ಆ ಭಾವ ಹೀಗಿರಬೇಕಾದ್ರೆ ನಾವು ಒಂದು ತಕಾರ ನಕಾರ ಕೂಡ ನಾವು ಇಲ್ಲದೆ ಅನೇಕ ಸಲ ಆಕಾರದಲ್ಲಿ ಹಾಡ್ತೀವಿ ಅಂತಂದರೆ ಒಂದು ಮೀಟ್ ಹಾಕಿದರೆ ಹಿಂದೆ ಮೀಟೇ ಇಲ್ಲ, ಒಂದೇ ಮೀಟು ಆಗಿರೋದು, ಆ ಮೀಟು ಇಲ್ಲದೆ ಬಂದಿರಬೇಕು ಇಲ್ಲಿ. ಆವಾಗ ಸ್ವಲ್ಪ ಕಷ್ಟವಾಗತ್ತೆ. ನಾದೋತ್ಪತ್ತಿ ಮಾಡ್ತಾ ಇರಬೇಕು. ಆ ನಾದೋತ್ಪತ್ತಿ ಮಾಡಿದಾಗಲೇ ಆ ರಾಗವು ಅದರಲ್ಲಿ ಜೊತೆಯಲ್ಲಿ ಹೊರಟೋಗಿರಬೇಕು. ಇದು ಕಷ್ಟವಾದ ವಿಷಯ,
1: ಬಹಳ ಕಷ್ಟವಾದ ಸಂಗತಿ ನಿಜವಾಗ.
0: ಅದು ಇದಕ್ಕೂ ಎಲ್ಲದಕ್ಕೂ ಒಂದೇ ನನ್ನ ಜವಾಬು, ಭಗವತಿ ಅನುಗ್ರಹದಿಂದ ಬೆರಳಿಟ್ಟ ತಕ್ಷಣವೇ ನನಗೆ ಬೇಕಾದ್ದನ್ನು ಸಾಧ್ಯವಾದನ್ನು ಪ್ರೌಢವಾಗಿ ನುಡಿಸೋಕ್ಕೆ ಸಾಧ್ಯವಾಗಿದ್ದು ವೀಣೆ ನನ್ನನ್ನು ಗುರುತಿಸಿತ್ತು ಅಂತ ಹೇಳಿ ಹೇಳ್ತೀನಲ್ಲ, ಅಮ್ಮನವ್ರು ಗುರುತಿಸಿದ್ರು ಅಂತ ಹೇಳಿ ಹೇಳಿದಲ್ಲ, ಇದು ಒಂದೇ ಇದಕ್ಕೆಲ್ಲ ಜವಾಬು.
1: ತಮ್ಮ ವೀಣೆ ಕಚೇರಿಗಳನ್ನು ಬೇಕಾದಷ್ಟು ಕೇಳಿದ್ದೀನಿ, ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ, ಹೊರಗಡೆ ಕಚೇರಿಗಳಲ್ಲಿ ಎಲ್ಲ ಕೇಳಿದಾಗ ಹಲವಾರು ಮಂದಿ ಅವರ ಒಂದು ಅನಿಸಿಕೆಯನ್ನು ಹಂಚಿಕೊಂಡಿರೋದು ಅಂತಂದರೆ, ತಮ್ಮ ವೀಣಾ ಶೈಲಿ ಮತ್ತು ಡಾಕ್ಟರ್ ಎಸ್ ಬಾಲಚಂದರ್ ಅವರ ವೀಣಾ ಶೈಲಿ ಹೆಚ್ಚು ಕಡಿಮೆ ಒಂದೇ, ಆ ಗಮಕ ಅಷ್ಟು ಒಂದು ಶಕ್ತಿಯುತವಾಗಿ ಬರುತ್ತೆ ಅಂತ ಹೇಳಿ ನಮಗೆ ಅನಿಸಿದ ಹೀಗೆ. ಆದರೆ ಈ ಶೈಲಿ ಎರಡು ಒಂದೇನಾ ಅಥವಾ ಹೇಗೆ ಅನ್ನೋದನ್ನು ತಾವು ನಮಗೆ ವಿವರಣೆ ಕೊಡಬೇಕು.
0: ನಿಮ್ಮ ಹಾಗೆ ಅನೇಕರಿಗೆ ಅನಿಸಿ ಅನೇಕರು ನನ್ನನ್ನು ಆ ವಿಷಯದಲ್ಲಿ ತುಂಬ ಸಂತೋಷದಿಂದ ನನ್ನ ಜೊತೆ ಅವರ ಸಂತೋಷವನ್ನು ಹಂಚಿಕೊಂಡಿರುವಂಥದ್ದು 10

0: ವರ್ಷಗಳಿಂದ ಇದು ಅಭಿಪ್ರಾಯ ಇದೆ. ನಾನು ಅವರು ಒಬ್ಬರಿಗೆ ಒಬ್ಬರು ಗೊತ್ತಿಲ್ಲದೆ ಹೋದಂಥ ಒಂದು ದಿವಸಗಳಲ್ಲಿ ನನ್ನ ಶೈಲಿ ಅವರು ಕೇಳಿ ಅರೆ ನನ್ನ ಹಾಗೆ ನೀವು ನೋಡಿಸ್ತೀರಲ್ಲ ಅಂತ ಹೇಳಿ ಅವರು ಅಂದುಕೊಂಡು ಅವರ ಶೈಲಿಯನ್ನು ರೇಡಿಯೋಗಳಲ್ಲಿ ನಾನು ಕೇಳ್ತಾ ಇರೋವಾಗ ಅರೆ ನನ್ನ ಹಾಗೆ ಇನ್ನೊಬ್ಬರು ಯಾರು ನೋಡಿಸ್ತಾ ಇದ್ದಾರೆ ಇವರು ಅಂತ ನಾನು ಅಂದುಕೊಂಡಿದ್ದು ನಿಜವೇ.
1: ಪರಸ್ಪರ
0: ಹೌದು ಪರಸ್ಪರ ಇದು ಅನಿಸಿದ್ದು. ಅದರ ಜೊತೆಗೆ ಒಂದು ಹೇಳಬೇಕಾದ್ದು, ಈ ಒಂದು ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಏನು ಅಂತಂದರೆ, ಒಂದು ಮೆಟ್ಟಿನಲ್ಲಿ ಏಳು ಸ್ವರಗಳಷ್ಟು ಅಷ್ಟು ಸಂಕೀರ್ಣವಾದಂತಹ ಸಂಗತಿಗಳನ್ನು ಒಂದೇ ಮೆಟ್ಟಿನಲ್ಲಿ ಒಂದು ಮಿನಿಟಿನಲ್ಲಿ ಸಂಕೀರ್ಣವಾಗಿ ತರುವಂತಹ ಒಂದು ಸಾಮರ್ಥ್ಯ ನನ್ನಲ್ಲಿ ಅವರಲ್ಲಿ ಇದ್ದದ್ದು ಎಲ್ಲರೂ ಗುರುತಿಸಿರುವಂತಹ ವಿಷಯ ಇದು. ಇದಕ್ಕಾಗಿ ನಮ್ಮ ಶೈಲಿಯ ಸಾದೃಶ್ಯವನ್ನು ಎಲ್ಲರೂ ಹೇಳ್ತಾರೆ. ಕರ್ನಾಟಕದಿಂದ ಹೇಳಿದ್ದಾರೆ, ತಮಿಳುನಾಡಿಂದ ಹೇಳಿದ್ದಾರೆ, ಆಂಧ್ರದಿಂದ ಹೇಳಿದ್ದಾರೆ, ಎಷ್ಟೋ ಕಡೆಗಳಲ್ಲಿ ನನಗೆ ತುಂಬ ಪ್ರಶಂಸೆಯಾಗಿ ಹೇಳಿದ್ದಾರೆ. ಬಾಲಚಂದರ್ ಹಾಗೆ ವಿಶ್ವೇಶ್ವರನ್ ನುಡಿಸ್ತಾರೆ ಅಂತನ್ನುವಂಥ ಕಾಂಪ್ಲಿಮೆಂಟು ನಮಗೆ ಕೊಡ್ತಾರೆ. ವಿಶ್ವೇಶ್ವರನ್ ಹಾಗೆ ಬಾಲಚಂದ್ರದಿದೆ ಅಂತ ಹೇಳಿ ಯಾರಾದರೂ ಹೇಳಿದ್ದೀರಾ? ನಮಗಿಬ್ಬರದಿಗೂ ಒಂದೇ ತರಹ ಇರುವಾಗ ವಿಶ್ವೇಶ್ವರನ್ ನುಡಿಸುವ ಹಾಗೆ ಬಾಲಚಂದ್ರ ನುಡಿಸ್ತಾ ಇರಂತ ಯಾರಾದರೂ ಭಾವನೆ ಮಾಡಿದ್ದೀರಾ?
1: ಸರ್, ನನಗೆ ಕೇಳಿ ಬಂದಿರುವಂಥದ್ದು ಇಬ್ಬರದು ಒಂದೇ ಶೈಲಿ ಅಂತ ಹೇಳ್ತಾರೆ ಹೊರತು ವಿಶ್ವೇಶ್ವರನ್ ಅವ್ರದ್ದು ಬಾಲಚಂದ್ರ ತರಹ ಅಥವಾ ಬಾಲಚಂದ್ರ ಅವರ ವೀಣಾ ಶೈಲಿ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವ್ರ ತರಹ ಅಂತ ಹೇಳಿಲ್ಲ ಸರ್. ಏನ್ ಹೇಳ್ತಾರೆ, ಇಬ್ಬರದು ಶೈಲಿ ಒಂದೇ. ಸುಮ್ಮನೆ ಕೇಳಿದಾಗ ಎದುರಿಗೆ ನಿಮ್ಮನ್ನ ನೋಡ್ದಿರ ಬಾಲಚಂದರ್ ಇರಬಹುದಾ? ಯಾಕೆಂದ್ರೆ ಅವರು ವಿಳಂಬ ಕಾಲಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಂಥದ್ದು. ಆಮೇಲೆ ನಿಮ್ಮಷ್ಟೇ ಆ ಒಂದು ಶಕ್ತಿ ಅಂದ್ರೆ ಶಹನದಲ್ಲಿ ಗಾಂಧಾರ ಮಧ್ಯಮ ಸ್ಥಾಯಿಯಲ್ಲಿ ಹಾಕಿದ್ರೆ ತಾರಸ್ಥಾಯಿಯಲ್ಲಿ ಕೇಳಬೇಕು ಆ ತರಹ ಹಾಕೋರು, ಅಂಥ ಶಕ್ತಿ ಅದು, ಕೈ ಹಿಡಿದು ಬಿಡ್ತು ಒಂದ್ಸಾರ್ತಿ ಕಚೇರಿನಲ್ಲಿ.
0: ಇದನ್ನೇ ನಾನು ಹೇಳೋದು, ವೀಣೆಯ ಮೆಟ್ಟಿನಲ್ಲಿ ಒಂದು ಮೆಟ್ಟಿನಲ್ಲಿ ಏಳು ಸ್ವರಗಳನ್ನು ಸಂಕೀರ್ಣವಾದಂಥ ಒಂದು ಸಂಗತಿಯಲ್ಲಿ ನಿರ್ಣಯವಾಗಿ ಇಯತ್ತೆಯಿಂದ ಶುದ್ಧವಾಗಿ ಅಷ್ಟು ಸ್ಪೀಡಲ್ಲಿ ತಗೊಂಡು ಬರುವಂಥ ಒಂದು ಸಾಮರ್ಥ್ಯ ನನ್ನಲ್ಲಿ ಇರೋದನ್ನು ಗುರುತಿಸಿದ್ರು, ನಾನು ಅವರಲ್ಲಿ ಇರೋದನ್ನು ಗುರುತಿಸಿ ಗೌರವಿಸ್ತಿದ್ದೆ.
1: ಇಬ್ಬರು ಕಲಾವಿದರೆ
0: ನನ್ನ ವಿಷಯದಲ್ಲಿ ಅತೀವ ಗೌರವ ಇಟ್ಕೊಂಡಿದ್ದಂಥವ್ರು ಎಲ್ಲಿವರೆಗೆ ಅಂತಂದರೆ, ಮದ್ರಾಸ್ನಲ್ಲಿ ಒಂದು ಸಲ ಅವರೇ ಅವರ ಪೂಜಾ ರೂಮ್ನಲ್ಲಿ ವಿದ್ವಾಂಸರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಮಾಡಿದಂಥವ್ರು ಏಕೈಕ ಕಲಾವಿದ ನಾನು. ಮೈಸೂರಿನಲ್ಲಿ ಗಾಯನ ಶೈಲಿ ವಿಷಯದಲ್ಲಿ ಅವರು ಮಾತಾಡ್ತಾ ಇದ್ದಾಗ, ಈ ಗಾಯನ ಶೈಲಿಗೋಸ್ಕರ ನಾನು ಅತ್ಯಂತ ಗೌರವದಿಂದ ನಿಮ್ಮ ಮೈಸೂರಿನ ಒಬ್ಬ ಕಲಾವಿದರನ್ನ ನಾನು ಗೌರವಿಸ್ತಾ ಇದ್ದೇನೆ ಅಂಥೇಳಿ ಸಭೆಯಲ್ಲಿ ಮೈಸೂರಿನಲ್ಲಿ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ನನಗೆ ಶಾಲು ಹೊದಿಸಿ ಇಂಥ ದೊಡ್ಡ ಗಾಯನ ಶೈಲಿಯ ಕಲಾವಿದರು ಇವರು ಅಂಥೇಳಿ ತುಂಬ ಮೆಚ್ಚಿದ್ರು. ಇದು ಅವರು ನನ್ನಲ್ಲಿ ಇಟ್ಟಿದ್ದ ಗೌರವ. ಇದು ಪರಸ್ಪರವೇ. ಆದರೆ ಎರಡು ಶೈಲಿಗಳನ್ನು ಪರಸ್ಪರ ಹೋಲಿಕೆ ಇದ್ದಂಥದ್ದು ಅಂದಾಗ ನೂರಕ್ಕೆ ನೂರರಷ್ಟು ಅದು ಇರೋದಿಲ್ಲ, ಇರಬೇಕಾದ್ದು ಇಲ್ಲ.
1: ಹೌದು,
0: ನನ್ನ ವೈಯಕ್ತಿಕತೆಗಳು ನನ್ನ ಶೈಲಿಯಲ್ಲಿ ಇರುತ್ತವೆ, ಅವರ ವೈಯಕ್ತಿಕತೆಗಳು ಅವರ ಶೈಲಿಯಲ್ಲಿ
1: ಇರುತ್ತವೆ
0: ಇದ್ದವು. ಹಾಗಾಗಿ ಮುಖ್ಯವಾಗಿ ಒಂದು ಮೆಟ್ಟಿನಲ್ಲಿ ಅಷ್ಟು ಸ್ವರಗಳನ್ನು ಈಯತ್ತೆಯಿಂದ ನಿರ್ಣಯವಾಗಿ ಎಷ್ಟೋ ಒಂದು ಮೀಟಿನಲ್ಲಿ ಹಾಕಿ ಅಷ್ಟು ಕಾಂಪ್ಲೆಕ್ಸ್ ಗಾಯನದ ಸಂಗತಿಗಳೇ ಅವಾಗಿರುವಾಗ ನಾದದ ಅವಿಚ್ಛಿನ್ನತೆ ಮೇಂಟೈನ್ ಮಾಡಿ ಅದನ್ನು ನುಡಿಸೋದು, ಈ ಒಂದು ಶೈಲಿಯ ಸಾದೃಶ್ಯ ಏನಿದೆ, ನಂದು ಥಿಂಕಿಂಗು ಅದೇ, ಅವ್ರ ಥಿಂಕಿಂಗು ಅದೇ. ಆದ್ದರಿಂದ ಸಾಮ್ಯ ಸಾದೃಶ್ಯ ಎಲ್ಲರಿಗೂ ಭಾಸವಾಗಿರೋದು ಅದು ಸತ್ಯವೇ, ಅದು ನಿಜವೇ.
1: ಹೌದು ಸರ್, ಬಹಳಷ್ಟು ಸಾರ್ತಿ ತಮ್ಮ ಹತ್ರ ನಾವು ಎಷ್ಟೋ ವಿಷಯಗಳ ಬಗ್ಗೆ ಜಿಜ್ಞಾಸೆಗಳಿರ್ತವೆ ಸಂಗೀತದಲ್ಲಿ, ತಮ್ಮ ಹತ್ರ ಮಾತಾಡ್ತಾ ನೀವು ಬಹಳಷ್ಟು ಸಾರ್ತಿ ಹೇಳಿರೋದು ಈ ವೀಣಾವಾದನ ತತ್ವ ವೀಣಾವಾದನ ತಂತ್ರ ಅಂತ ಹೇಳ್ತಾ ಇರ್ತೀರ. ಏನು ಸರ್ ವ್ಯತ್ಯಾಸ ಈ ಎರಡರ ನಡುವೆ?
0: ವೀಣಾವಾದನ ತತ್ವ ಅಂತನ್ನುವಂಥದ್ದು ವೀಣಾವಾದನ ತಂತ್ರ ಅಂತನ್ನೋದನ್ನು ಡೈರೆಕ್ಟ್ ಮಾಡುವಂಥ ವಿಷಯ ಅಂತ ನನ್ನ ಚಿಂತನೆಯಲ್ಲಿ ಬೆಳೆಸ್ಕೊಂಡು ಬಂದಿದ್ದೀನಿ. ಅಂದರೆ ನುಡಿಸೋದಕ್ಕೆ ಬೆರಳ ತಂತ್ರ ಅಂತ ಒಂದಿರುತ್ತೆ, ಆ ಬೆರಳ ತಂತ್ರ ಯಾವುದಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ? ವೀಣೆ ನುಡಿಸೋದು ಅಂದರೆ ಆ ನುಡಿಸೋದಕ್ಕೆ ಹೇಗೆ ನುಡಿಸೋದು ಅಂತ ಅನ್ನೋದಕ್ಕೋಸ್ಕರ ಆ ತಂತ್ರ ಉಪಯೋಗಿಸೋದು, ಇದು ವೀಣಾವಾದನ ಬೆರಳ ತಂತ್ರ. ವೀಣಾವಾದನ ತಂತ್ರ ಅಂತಂದರೆ ನುಡಿಸುವಂತಹ ರೀತಿ. ಈ ನುಡಿಸೋದಕ್ಕೆ ಹೇಗೆ ನುಡಿಸಬೇಕು ಅಂತ ಅನ್ನೋದೊಂದು ಇದೆಯಲ್ಲ, ಆ ಹೇಗೆ ನುಡಿಸ್ಬೇಕು ಅಂತನ್ನೋ ಅಂಥದ್ದು ಮಾರ್ಗದರ್ಶನ

0: ನೀಡುವಂತಹದ್ದು ವೀಣಾವಾದನ ತತ್ವ. ಇದು ನಾನು ಬೆಳೆಸ್ಕೊಂಡು ಬಂದಿರುವಂಥದ್ದು. ಈ ವೀಣಾವಾದನ ತತ್ವ ಅಂತನ್ನೋದು ನಾನು ಹೇಳಿದ ಹಾಗೆ ಸ್ವಾಭಾವಿಕವಾಗಿ ಹಾಡಿದ ಹಾಗೆ ಇರಬೇಕು ಅಂತನ್ನುವಂಥದ್ದು ನನಗೆ ಸ್ಫುರಿಸಿ ನನಗೆ ವೀಣೆ ನನ್ನನ್ನು ಗುರುತಿಸಿದಂಥ ಒಂದು ಸಂದರ್ಭ ಹೇಳ್ತಲ್ಲ, ಆ ಸಂದರ್ಭದಿಂದ ನನಗೆ ಹೀಗೆ ಇರಬೇಕು, ಗಾಯನದ ಹಾಗೆ ಇರಬೇಕು ಅಂತನ್ನೋದು ಅಲ್ಲಿಂದ ಭಗವತಿ ಮುಂದಕ್ಕೆ ಮಾರ್ಗದರ್ಶನ ಮಾಡಿಕೊಂಡ್ರು. ಇದಕ್ಕೆ ಎಷ್ಟೋ ವರ್ಷ ಆದ ಮೇಲೆ ನನಗೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಒಂದು ಶ್ಲೋಕ ನನಗೆ ಪರಿಚಯವಾಯಿತು. ಏನು ನಾನು ಸಂಗೀತ ಶಾಸ್ತ್ರಜ್ಞನಾಗಿ ಮುಂದುವರಿಯುವಂಥ ಸಂದರ್ಭಗಳಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವರ ಯಾಜ್ಞವಲ್ಕ್ಯ ಸ್ಮೃತಿ ಎನ್ನುವಂತಹ ಒಂದು ಗ್ರಂಥದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ವೀಣಾವಾದನ ತತ್ವಜ್ಞ ಶ್ರುತಿಜಾತಿ ವಿಶಾರದ ತಾಳಜ್ಞಶ್ಚ ಅಪ್ರಯಾಸೇನ ಮೋಕ್ಷ ಮಾರ್ಗಂ ನಿಯಚ್ಛತಿ ಅಂತನ್ನುವಂಥ ಒಂದು ಶ್ಲೋಕ ಅದು. ಅದರಲ್ಲಿ ಏನು ಮಹರ್ಷಿಗಳು ಹೇಳುವಂತಹ ಉದ್ದೇಶ ಅಂತಂದರೆ, ಮೋಕ್ಷ ಮಾರ್ಗಕ್ಕೆ ಒಬ್ಬ ಸಂಗೀತಗಾರ ಸುಲಭವಾಗಿ ಕಾಲಿಟ್ಟು ಅದನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಯಾರು ಈ ಸಂಗೀತಗಾರ? ಈ ಸಂಗೀತಗಾರನಿಗೆ ಮೋಕ್ಷ ಅಷ್ಟು ಸುಲಭವೇ? ಸುಲಭವಾಗಬೇಕಾದ್ರೆ ಏನೇನಿರಬೇಕು ಅಂತನ್ನೋದನ್ನ ಹೇಳ್ತಾ ಇದ್ದಾರೆ. ಮೊದಲ ಮಾತು ಹೇಳ್ತಾರೆ, ವೀಣಾವಾದನ ತತ್ವಜ್ಞ ಅಂತ ಹೇಳಿ, ವೀಣಾವಾದನ ತಂತ್ರಜ್ಞ ಅಂತಲ್ಲ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳಿದ್ದು. ಈ ವೀಣಾವಾದನ ತತ್ವಜ್ಞ ಅಂತ ಹೇಳಿ ಅಂದರೆ ವೀಣಾವಾದನ ತಂತ್ರ ಅಲ್ಲ, ವೀಣಾವಾದನ ತತ್ವ ಅನ್ನೋದನ್ನು ಮೊದಲು ತಿಳಿಯಪ್ಪ ಅಂತ ಹೇಳಿ
1: ಹೇಳಿದ್ದಾರೆ
0: ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾ ಇರುವಂಥದ್ದು. ಆಮೇಲೆ ಹೇಳ್ತಾರೆ ಶ್ರುತಿ ಜಾತಿ ವಿಶಾರದ ಅಂತ ಹೇಳಿ, ಶ್ರುತಿ ಜಾತಿಗಳಲ್ಲಿ ವಿಶಾರದನಾದವನು ಅಂತ ಹೇಳಿ, ತಾಳಜ್ಞಶ್ಚ ಲಯದಲ್ಲಿ ಅವನಿಗೆ ನಿರ್ಣಯ ಇರಬೇಕು.
1: ಹೌದು,
0: ಇಂಥವನಿಗೆ ತಾಳದಲ್ಲಿ ನಿರ್ಣಯವಿದ್ದು ಶ್ರುತಿ ಜಾತಿಗಳಲ್ಲಿ ವಿಶಾರದನಾಗಿದ್ದು ವೀಣಾವಾದನದ ತತ್ವವನ್ನು ಅರಿತಂತಹವನು, ಇವನು ಮೋಕ್ಷಕ್ಕೆ ಸುಲಭವಾಗಿ ಹೋಗೋದಕ್ಕೆ ಸಾಧ್ಯ ಇದೆ, ಹೋಗ್ತಾನೆ ಅಂತ ಮಾತು. ವೀಣಾವಾದನ ತತ್ವಜ್ಞ ಅಂತನ್ನುವಂಥದ್ದು ಮತ್ತು ಶ್ರುತಿ ಜಾತಿ ವಿಶಾರದ ಅಂತ ಹೇಳಿ, ನಮ್ಮ 22 ಶ್ರುತಿಗಳಂತ ಒಂದು ಪ್ರಿನ್ಸಿಪಲ್ ಇದೆ.
1: ಹೌದು,
0: ಆ 22 ಶ್ರುತಿಗಳಲ್ಲಿ ನಾರದೀಯ ಶಿಕ್ಷಾ ಗ್ರಂಥದಲ್ಲಿ ಶ್ರುತಿ ಜಾತಿಗಳನ್ನು ಹೇಳ್ತಾರೆ. ಶ್ರುತಿ ಜಾತಿ ಅಂತಂದರೆ ಅನಂತಾವೈ ಶ್ರುತಯ ಅಂತ ಅನ್ನುವಂಥ ಒಂದು ಮಾತಿನಲ್ಲಿ ಗಮಕಗಳು ಎಷ್ಟು ವಿಸ್ತಾರವಾಗಿ ನಾವು ಬಳಸ್ತೀವೋ ಹಾಗೆ ದೃಷ್ಟಿಯಿಂದ ನೋಡಿದ್ರೇ ಯಾವುದು ಗಮಕ ಎಷ್ಟು ಎಲ್ಲಿ ಯಾಕೆ ಅದು ಬೇಕೇ ಬೇಡವೇ ಇಷ್ಟು ವಿಷಯಗಳನ್ನು ನಾವು ನಿರ್ಣಯ ಮಾಡಿಕೊಂಡು ಒಂದೊಂದು ಸಂಗತಿಯನ್ನು ನಾವು ನೋಡಿಸಬೇಕು. ಅದೇ ಆವಾಗ ಗಾಯನದ ಹಾಗಿರುತ್ತೆ ಮತ್ತು ಆ ಸಂಗತಿಗೆ ಆ ರಾಗತ್ವಕ್ಕೆ ಪೋಷಕವಾಗುತ್ತೆ.
1: ಹೌದು,
0: ಹೀಗಿಲ್ಲದೆ ಹೋದರೆ ಬೇಕಾದ ಹಾಗೆ ನೋಡಿಸ್ಬಿಡ್ತೀವಿ ಅಂತ ಅನ್ನೋದಕ್ಕೆ ಆಸ್ಪದ ಇಲ್ಲ.
1: ಅಂದರೆ ಇದೇ ವೀಣಾವಾದನ ತತ್ವ ಅಂತಲೇ.
0: ಹೌದು, ಈ ವೀಣಾವಾದನ ತತ್ವ ಅಂತಂದರೆ ಇದ್ರ ಜೊತೆಗೆ ಇನ್ನೂ ಒಂದು ಇದೆ. ನಮ್ಮ ಭಾರತೀಯ ಸಂಗೀತ ಬೆಳೆದು ಬಂದದ್ದು ಗಾಯನದ ರೂಪದಲ್ಲಿ ಮೊದಲು ಬಂತು. ಗಾಯನ ಪ್ರಧಾನವಾಗಿ ಅಂತಂದಾಗ ವಾದ್ಯಗಳಲ್ಲಿ ಬರುವಂತಹ ಈ ಸಂಗೀತದ ಪ್ರತಿಬಿಂಬ ಏನಿದೆಯೋ ಆ ಪ್ರತಿಬಿಂಬ ಅಂತ ಇನ್ವರ್ಟೆಡ್ ಕಮಾ ಹೇಳಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಗಾಯನದ ಹಾಗೆ ವಾದ್ಯಗಳಲ್ಲಿ ಇರಬೇಕು ಅಂತ ಅನ್ನೋದು ಅದರ ಅರ್ಥ. ಇದನ್ನು ಯಾಜ್ಞವಲ್ಕ್ಯ ಮಹರ್ಷಿಗಳು ಈ ತತ್ವವನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾನು ಅರ್ಥ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಹೇಗೆಂದರೆ ವೀಣಾವಾದನ ತತ್ವಜ್ಞ ಅಂದರೆ ವೀಣಾವಾದನ ಅಂತನ್ನುವಂಥದ್ದು ಅದು ಒಂದು ಫಿಲಾಸಫಿ ಆಗಬೇಕು, ಒಂದು ತತ್ವವಾಗಿಬೇಕು. ಏನು ಆ ತತ್ವ ಅಂತಂದರೆ ಗಾಯನದ ಹಾಗೆ ಇರಬೇಕು ಅನ್ನೋದು ತತ್ವ ಅಂತ ನಾನು ಹೇಳಿದ್ರು.
1: ಅದೇ ಗಾಯಕಿ ಸ್ಟೈಲ್.
0: ಹಾಂ
1: ಹೌದು.
0: ವೀಣಾವಾದನ ತತ್ವ ಅಂತ ಯಾಕೆ ಹೇಳಿದ್ರು, ವಯಲಿನ್ ವಾದನ ತತ್ವಜ್ಞ ಅಂತ ಯಾಕೆ ಹೇಳಲಿಲ್ಲ ಅಂತಂದರೆ ಅದಕ್ಕೆ ಒಂದೇ ಒಂದು ಸುಲಭವಾದ ಕಾರಣ, ವೇದ ಕಾಲದಿಂದ ನಮ್ಮ ಸಂಗೀತ ಸಂಸ್ಕೃತಿಯಲ್ಲಿ ವೀಣೆ ಅತ್ಯಂತ ಪ್ರಾಧಾನ್ಯವನ್ನು ಪಡೆದಂತಹ ವಾದ್ಯ, ಅಂಥ ಅತ್ಯಂತ ಪೂಜ್ಯವಾದ ವಾದ್ಯ ಅದು. ಸ್ವರವಾದ್ಯಗಳಲ್ಲಿ ವೀಣೆಯೇ ಅತ್ಯಂತ ದೊಡ್ಡ ಸ್ಥಾನ ಪಡೆದದ್ದು, ಅದಕ್ಕೋಸ್ಕರ ವೀಣಾವಾದನ ತತ್ವಜ್ಞ ಅಂತ ಹೇಳಿರೋದು. ವಯಲಿನ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಬಂದದ್ದು ಬಾಲಸ್ವಾಮಿ ದೀಕ್ಷಿತರಿಂದ ಈಚೆಗೆ.
1: ಹೌದು ಹೌದು.
0: ಆದ್ದರಿಂದ ವೀಣಾ ವಾದ್ಯದ ಶ್ರೇಷ್ಠತೆ ಮಾತ್ರವೇ ಭಾರತೀಯ ಸಂಗೀತಕ್ಕೆ ಯಾವಾಗಲೂ ವೇದ ಕಾಲಗಳಿಂದ ಪ್ರಸಕ್ತವಾದದ್ದು. ಆದ್ದರಿಂದ ವೀಣಾವಾದನ ತತ್ವಜ್ಞ ಹೇಳಿದ್ದಾರೆ.
1: ಬಹಳ ಒಳ್ಳೆ ಒಂದು

0: ಹಲವಾರು ರೇಡಿಯೋ ಸಂಗೀತ ಸಮ್ಮೇಳನಗಳಲ್ಲಿ ನುಡಿಸಿದ್ದೀನಿ, ಹಲವಾರು ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳಲ್ಲಿ ನುಡಿಸಿದ್ದೀನಿ. ನನ್ನ ಆಕಾಶವಾಣಿಯ ಸಂಬಂಧ ಇವಾಗ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಹೇಗಿದೆಯೋ ಆ ಅಮೃತ ಮಹೋತ್ಸವ ನನ್ನ ಆಕಾಶವಾಣಿ ಸಂಬಂಧವೂ ಕೂಡ.
1: ಹೌದು,
0: 75 ವರ್ಷಗಳಾಯಿತು. ನಾನು ಐ ಆಮ್ ದಿ ಓಲ್ಡೆಸ್ಟ್ ಆರ್ಟಿಸ್ಟ್ ಲಿವಿಂಗ್. ಹಾಗಾಗಿ 75 ವರ್ಷಗಳಲ್ಲಿ ಇನ್ವೈಟೆಡ್ ಆಡಿಯನ್ಸ್ ಕಾರ್ಯಕ್ರಮಗಳಲ್ಲಿ ಹಲವಾರು ಸ್ಟೇಷನ್ಸ್ನವರು ನನ್ನ ಇನ್ವೈಟ್ ಮಾಡಿದ್ದಾರೆ. ಧಾರವಾಡಕ್ಕೆ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ, ಕಲ್ಕಟ್ಟ ಸ್ಟುಡಿಯೋ
1: ನೋಡಿಸಿದ್ದೀನಿ,
0: ಮೈಸೂರಿನಲ್ಲೇ ಅದು ಇನ್ವೈಟೆಡ್ ಪ್ರೋಗ್ರಾಮ್, ಮಂಗಳೂರು, ಹಾಸನ, ಭದ್ರಾವತಿ, ಮದ್ರಾಸು, ವಿಜಯವಾಡ, ಎಲ್ಲ ಕಡೆಗಳಿಗೂ ಆಕಾಶವಾಣಿಯಲ್ಲಿ ಕಾನ್ಸರ್ಟ್ಸ್ ಆಗಿದೆ.
1: ದೇಶದ ಎಲ್ಲ ರಾಜ್ಯಗಳಲ್ಲಿ ಸುಮಾರು
0: ಅನೇಕ ರಾಜ್ಯಗಳಲ್ಲಿ ಇನ್ವೈಟ್ ಮಾಡಿದ್ದಾರೆ ಆಕಾಶವಾಣಿಯವರು. ವಿಶೇಷ ಸಂಗೀತ ರೂಪಕಗಳನ್ನು ಹೇಳೋದಾದರೆ ಸುಮಾರು 30 ಸಂಗೀತ ರೂಪಕಗಳನ್ನು ನಾನು ಇಲ್ಲಿವರೆಗೂ ಪ್ರಸ್ತುತ ಮಾಡಿದ್ದೀನಿ
1: ಆಕಾಶವಾಣಿಯಲ್ಲಿ.
0: ಸುಮಾರು ಒಂದು 10 ರೂಪಕಗಳನ್ನೇ ಮಾಡಿದ್ದೀನಿ.
1: ಅದರಲ್ಲಿ ತುಂಬ
0: ಮುಖ್ಯವಾದದಲ್ಲಿ ವಿಶ್ವ ಸಂಗೀತ ದಿನಾಚರಣೆಗಾಗಿ ಅನೇಕತೆಯಲ್ಲಿ ಏಕತೆ ಅಂತನ್ನೋದನ್ನು ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ. ನಾನು ಈ ಕಾರ್ಯಕ್ರಮವನ್ನು ಏಕತೆಯಲ್ಲಿ ಅನೇಕತೆ ಅಂತ ಹೇಳಿ ನಾನು ಅದನ್ನು ಪರಿವರ್ತನೆ ಮಾಡಿ ನಾನು ಶೀರ್ಷಿಕೆ ಕೊಟ್ಟೆ. ವಿಶ್ವ ಸಂಗೀತ ದಿನಾಚರಣೆಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ವಿಶೇಷ ಸಂಗೀತ ರೂಪಕದಲ್ಲಿ ಬಹುಶಃ ನನ್ನ ಎಲ್ಲ ರೂಪಕಗಳಿಗೂ ನಾನು ವಿನಿಯೋಗ ಮಾಡಿದ್ದಕ್ಕಿಂತ ಹೆಚ್ಚು ಕಾಲ ತಯಾರಿಗೋಸ್ಕರ ಇದರಲ್ಲಿ ವಿನಿಯೋಗ ಮಾಡಿದ್ದನು. ಯಾಕೆಂತಂದರೆ ಸುಮಾರು 64 ವಾದ್ಯಗಳನ್ನು ಕೇಳಿ ಅದರಲ್ಲಿ ಕೆಲವು ಸೆಕೆಂಡ್ಗಳಷ್ಟು ವಾದ್ಯಗಳನ್ನು ನಿರೂಪಣೆ ಮಾಡಿ ಹಲವು ವಾಯ್ಸಸ್ನ ಕೇಳಿ ಅದರಲ್ಲಿ ಕೆಲವು ಆಯ್ಕೆ ಮಾಡಿ ಅದನ್ನು ನಿರೂಪಣೆ ಮಾಡಿ ಸಂಗೀತ ಶೈಲಿಗಳನ್ನು ಮಾಡಿ ಭಾರತೀಯ ಸಂಗೀತ, ಅದರಲ್ಲಿ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ, ಚೈನೀಸ್ ಸಂಗೀತ, ವಿಯೆಟ್ನಾಂ ಸಂಗೀತ, ಇರಾಕ್ ಸಂಗೀತ,
1: ಎಲ್ಲವೂ
0: ಇಷ್ಟೆಲ್ಲ ಸಂಗೀತ ಪದ್ಧತಿಗಳಲ್ಲಿ ಆಯ್ದು ನಿರೂಪಣೆ ಮಾಡಿದ್ದಂಥ. ಯಾಕೆಂದರೆ ಅದು ವಿಶ್ವ ಸಂಗೀತ ದಿನಾಚರಣೆ ಅಂತ ಅನ್ನೋದಕ್ಕೆ ಸಾಂಕೇತಿಕವಾಗಿ ಅದು ಸಾದೃಶ್ಯವಾಗಿರಬೇಕು. ಅದು
1: ಅದಕ್ಕೆ ನಿಮಗೆ ರಾಷ್ಟ್ರೀಯ ಮಟ್ಟದಲ್ಲಿ
0: ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿ ಒಂದು ಇದಕ್ಕೆ.
1: ಹೌದು, ಮತ್ತೆ ನಮ್ಮ ಶ್ರೀ ಆರ್ ಎನ್ ತ್ಯಾಗರಾಜನ್ ಅವರು ಅದನ್ನ ನಿರ್ಮಾಣ ಮಾಡಿದ್ರು ಅಂತ ನನ್ನ ನೆನಪು.
0: ಹೌದು, ಬರೆದು ಪ್ರಸ್ತುತಪಡಿಸಿದ ನಾನೇ. ಸಾರ್ವಜನಿಕರಿಂದಲೂ ತುಂಬಾ ಪ್ರಶಂಸೆ ಬಂದಿತ್ತು, ಅದಕ್ಕೆ ದೇಶದ ವ್ಯಾಪ್ತಿಯಲ್ಲಿ ಅದಕ್ಕೆ ಪ್ರಶಸ್ತಿ ಬಂದಿತ್ತು. ಅದು ಬೆಂಗಳೂರು ರೇಡಿಯೋದು ಹಲವಾರು ಆರ್ಕೈವ್ಸ್ ಪ್ರೋಗ್ರಾಮ್ ಮಾಡಿದ್ರು. ತಾಣದ ಪರಿಕಲ್ಪನೆ, ಗಮಕದ ಸಂಕೀರ್ಣತೆ, ಗಮಕದ ಪರಿಕಲ್ಪನೆ ಮತ್ತು ಅದರ ಪ್ರತಿಪಾದನೆ ಅನ್ನೋವಂಥದ್ದು ಹಲವಾರು ಎಪಿಸೋಡ್ಸ್ನಲ್ಲಿ ಮಾಡಿದಂಥದ್ದು. ಪಂಚದಶ ಗಮಕ ಮತ್ತು ದಶವಿಧ ಗಮಕಗಳು, ಆಮೇಲೆ ಸ್ವರಾಲಂಕರಣ ತತ್ವ ಅಂತನ್ನುವಂಥದ್ದು, ಶ್ಯಾಮಕೃಷ್ಣ ವಾಗ್ಗೇಯ ವ್ಯಾಖ್ಯಾನ ಅಂತದ್ದು, ಸಹೋದರ ರಾಗಗಳಲ್ಲಿನ ಸಹೋದರ ಎಷ್ಟು ಅಂತನ್ನುವಂಥದ್ದು, ಅಂದರೆ ಈ ಅಲೈಡ್ ರಾಗಸ್ ಅಂತ ಇರುತ್ತಲ್ಲ ಅದರಲ್ಲಿ ಅದು ಪ್ರತಿಯೊಂದು ರಾಗಕ್ಕೂ ವ್ಯಕ್ತಿತ್ವ ತನ್ನದೇ ಆದಂತಹದ್ದು. ಸಹೋದರತ್ವ ಆ್ಯಕ್ಚುಲಿ ಇಲ್ಲದೆ ಹೋದದನ್ನು ನಾವು ಭಾವಿಸ್ತೇವೆ, ಇಲ್ಲ ಅದು ಪ್ರತಿಯೊಂದು ರಾಗದಲ್ಲೂ ಅದರ ವೈಶಿಷ್ಟ್ಯ ರಾಗತ್ವ ಅದರದೇ ಅಂತನೋ ಪ್ರತಿಪಾದನೆ ಮಾಡುವಂಥ ಒಂದು ವಿಶೇಷ ರೂಪಕ. ರಾಗಗಳಲ್ಲಿ ದ್ವಿನಾಮತ್ವ, ದ್ವಿರೂಪತ್ವ, ಡ್ಯುವಲ್ ಐಡೆಂಟಿಟಿ ಆಫ್ ದ ರಾಗಸ್ ಅಂತ ಲೆಕ್ಚರ್ ಆದರೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್. ರಾಗದಲ್ಲಿ ಲಯ ಅಂತನ್ನುವಂಥದ್ದು, ಸಂಗೀತ ವಿಜ್ಞಾನವನ್ನು ದಾಟಿದ ಕಲೆ ಅಂತನ್ನುವಂಥದ್ದು, ಮ್ಯೂಸಿಕ್ ದಿ ಆರ್ಟ್ ದಟ್ ಟ್ರಾನ್ಸೆಂಡ್ಸ್ ಇಟ್ಸ್ ಸೈನ್ಸ್ ಅಂತನ್ನೋದು. ಅದರ ಜೊತೆಗೆ ರಾಮಚಂದ್ರಂ ಭಾವ್ಯಾಮಿ ತಂದರು, ಶ್ರೀರಾಮಚಂದ್ರನ ಒಂದು ವಿಷಯದಲ್ಲಿ ಒಂದು ರೂಪಕ ಮಾಡಿದ್ದೆ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತನ್ನುವಂಥದ್ದು ತುಂಬ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದೆ.
1: ಅದು ಬರೀ ಒಂದೇ ಒಂದು ಎಪಿಸೋಡ್.
0: ಹೌದು, ಆ ಸರ್ವಂ ಕಲ್ವಿದಂ ಬ್ರಹ್ಮದಲ್ಲಿ ನೀವು ಅದರ ಭಾಗವಹಿಸಿದ್ರಿ ತನ್ನ ಜ್ಞಾಪಕ.
1: ಹೌದು ಹೌದು, ಆದರೆ ಸರ್ ಅದು ತಮ್ಮ ಮೆಟೀರಿಯಲ್ ಎಷ್ಟಿದೆ ಅಂತಂದ್ರೆ ಅದನ್ನ ಒಂದು ಸರಣಿ ಕಾರ್ಯಕ್ರಮವನ್ನೇ ಮಾಡಬಹುದೇನೋ.
0: ಹೌದು, ಹೀಗೆ ಇನ್ನು ರಾಗರಸ ಚಿಂತನ ಅಂತ ಹೇಳಿ ಸುಮಾರು ಒಂದು 19 ಎಪಿಸೋಡ್ ಏನೋ ಆಯ್ತದು. ಇದಲ್ಲದೆ ಇನ್ನು ಕೆಲವಾರು ಮುಖ್ಯವಾದಂತ ಆಕಾಶವಾಣಿಗೆ ಇನ್ನು ಬರಬೇಕಾದ್ದು ಇರುವಂತಹದ್ದು ಅಂದ್ರೆ ವಾದರಾಜ ಸ್ವಾಮಿಗಳ ಒಂದು ದೊಡ್ಡ ರೂಪಕ ಇದೆ, ಭ್ರಮರ್ಗೀತಂ ಅಂತ ಹೇಳಿ. ಮಾಧ್ವ ಸಂಪ್ರದಾಯದಲ್ಲಿ ಭ್ರಮರ್ಗೀತಂ ಅಂತ ಅನ್ನೋದು, ಶ್ರೀಪಾದರಾಜರು ಒಂದು ಭ್ರಮರ್ಗೀತ ರಚಿಸಿದ್ದಾರೆ, ವಾದಿರಾಜ ಸ್ವಾಮಿಗಳು ಒಂದು ಭ್ರಮರ್ಗೀತ ರಚಿಸಿದ್ದಾರೆ.

0: ಈ ವಾದರಾಜ ಸ್ವಾಮಿಗಳು ರಚಿಸಿರುವಂತಹ ಭ್ರಮರ ಗೀತ, ನಮಗೆ ಇಡೀ ಭ್ರಮರ ಗೀತದ ಆ ಗೇಯ ನಾಟಕಕ್ಕೆ ಅಷ್ಟಕ್ಕೂ ಸಂಗೀತ ರಚನೆ ಮಾಡಿದ್ದೆ, ಗೇಯ ರಚನೆ ಮಾಡಿ ಅದರ ಸುಮಾರು ಒಂದು ಸಾರ್ವಜನಿಕವಾದಂತಹ ಸುಮಾರು 20 ಕಾರ್ಯಕ್ರಮಗಳಾಗಿತ್ತು. ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಒಂದು ಆಡಿಟೋರಿಯಂನಲ್ಲಿ ಪ್ಯಾಕ್ಡ್ ಆಡಿಯನ್ಸ್ಗೆ ಇದು ಅಂಥದ್ದು ಕಾರ್ಯಕ್ರಮ ಆಗಿ, ಇದರಲ್ಲಿ ಮುಖ್ಯವಾಗಿ ವಾದಿರಾಜ ಸ್ವಾಮಿಗಳ ಇದರ ಪರಿಕಲ್ಪನೆ ಏನಂದರೆ ಗೋಪಿಯರ ಮತ್ತು ಶ್ರೀಕೃಷ್ಣನ ಒಂದು ಪವಿತ್ರವಾದಂತಹ ಒಂದು ಬಾಂಧವ್ಯ ಏನಿದೆಯೋ ಆ ಪವಿತ್ರವಾದ ಬಾಂಧವ್ಯವನ್ನು ಕೃಷ್ಣನಿಗಾಗಿ ಹಾತೊರೆಯುವಂಥ ಒಂದು ತವಕ ಗೋಪಿಗಳಿಗೆ ಇದ್ದದ್ದನ್ನು ಪ್ರತಿಪಾದಿಸುವಂತಹ ಒಂದು ರೂಪಕ ಇದು. ಅದು ಒಂದೊಂದು ಮಾತು ಅಷ್ಟು ಚೆನ್ನಾಗಿದೆ. ಪುರಂದರದಾಸರು ವಾದಿರಾಜ ಸ್ವಾಮಿಗಳು ಕಾಂಟೆಂಪರರೀಸ್ ಮತ್ತು ವ್ಯಾಸರಾಯರಲ್ಲಿ ಇಬ್ಬರು ಶಿಷ್ಯರೇ.
1: ಸೊ ವಾದಿರಾಜರು ವ್ಯಾಸರಾಯರ ಶಿಷ್ಯ.
0: ಹೌದು ಹೌದು. ಆ ಒಂದು ರೂಪಕದಲ್ಲಿ ತುಂಬಾ ಆ ಭಾಷೆ ಅಷ್ಟು ಚೆನ್ನಾಗಿದೆ, ಅದರ ಜೋಡಣೆ ಅಷ್ಟು ಚೆನ್ನಾಗಿದೆ, ಅದರ ಮೂಡ್ ತಿಳಿದು ಅದರ ವಸ್ತುವನ್ನು ಗೌರವಿಸಿ ಅದಕ್ಕೆ ತುಂಬಾ ಪ್ರೀತಿ ಕೊಟ್ಟು ಇಡೀ ರೂಪಕಕ್ಕೆ ಸಂಗೀತ ರಚನೆ ಮಾಡಿ ತುಂಬಾ ಕಾರ್ಯಕ್ರಮಗಳ ಇದಾಗಿ ಇದು ಆಕಾಶವಾಣಿ ಬಂದ್ರೆ ತುಂಬಾ ಜನ ಸಂತೋಷ ಪಡುವಂತ ಕಾರ್ಯಕ್ರಮ ಇದು.
1: ಹೌದು, ನೀವು ಹೇಳ್ತಾ ಇದ್ರೇನೆ ಬಹುಶಃ ನಮಗೆ ಆ ಒಂದು ಕಲ್ಪನೆಯಲ್ಲಿ ಮೂಡಿ ಬರುತ್ತೆ. ಮತ್ತೆ ದಾಸಪಂಥ ನಮ್ಮ ಸಂಗೀತಕ್ಕೆ ನಮ್ಮ ಸಾಹಿತ್ಯಕ್ಕೆ ಎರಡಕ್ಕೂ ಅವರ ಕೊಡುಗೆ ಅಪಾರ. ಅವ್ರನ್ನ ನೆನೆಯಬೇಕಾದದ್ದೇ
0: ದಾಸ ಸಾಹಿತ್ಯ ಅಂತಂದ್ರೆ ನಮ್ಮ ಕರ್ನಾಟಕದ ಹರಿದಾಸರು ಕೊಟ್ಟಂತಹ ಒಂದು ಕೊಡುಗೆ ಅದು ಅತ್ಯಂತ ಅಮೂಲ್ಯವಾದದ್ದು. ಆ ದಿಕ್ಕಿನಲ್ಲಿ ಈ ವಾದಿರಾಜರ ಭ್ರಮರಗೀತಂ ಅಂತ ಅನ್ನೋದು ಎದ್ದು ನಿಲ್ಲುವಂತಹ ಒಂದು ರೂಪಕ ಅದು.
1: ಸೊ ಅದು ಆಗಬೇಕು ಅಂತ ತಮ್ಮ ಅಭಿಲಾಷೆ.
0: ಇದಾದ್ರೆ ಬಹಳ ಜನಕ್ಕೆ ಸಂತೋಷವಾಗುತ್ತೆ.
1: ಅತ್ಯಮೂಲ್ಯವಾದಂತಹ ಸರಣಿ ಕಾರ್ಯಕ್ರಮಗಳನ್ನೇ ನೀವು ಬೇಕಾದಷ್ಟು ಮಾಡಿಬಿಟ್ಟಿದ್ದೀರಾ. ಸರ್, ಈಗ ಒಂದು ಮುಖ್ಯ ಘಟ್ಟ, ತಾವು ಇದುವರೆಗೆ ಪ್ರಕಟಿಸಿರುವಂತಹ ಗ್ರಂಥಗಳು, ಸೀಡಿಗಳು, ನೀಡಿರುವ ಪ್ರಾತ್ಯಕ್ಷಿಕೆಗಳು, ಇದರ ಬಗ್ಗೆ ನಾನು ಹೇಳಬಾರದು, ತುಂಬಾ ದೊಡ್ಡದೇ ಹೇಳಬೇಕಾಗತ್ತೆ ತಾವು, ಆದರೆ ಒಂದು ಸಂಕ್ಷಿಪ್ತ ಮಾಹಿತಿ ಅಂತ ಕಾಲಮಿತಿಯನ್ನ ಗಮನದಲ್ಲಿಟ್ಟುಕೊಂಡು ನಾನು ಹೇಳ್ತಾ ಇದ್ದೀನಿ ಸರ್, ಅಷ್ಟೇ. ಇದು ನನಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತ ಕೆಲವು ಅಂಶಗಳು ಅಂದ್ರೆ, ಈಗಾಗಲೇ ಅನೇಕ ವಿದ್ವಾಂಸರು ತಮ್ಮ ಕೃತಿಗಳನ್ನ ಹಾಡ್ತಾ ಇದ್ದಾರೆ, ವಾಗ್ಗೇಯ ವಿಶ್ವೇಶ್ವರಿ, ಆಮೇಲೆ ಫ್ಯಾಸೆಟ್ಸ್ ಆಫ್ ಮ್ಯೂಸಿಕ್, ಅಂದ್ರೆ ತಮ್ಮ ಅನುಭವದಲ್ಲಿ ತಾವು ಕೊಟ್ಟಿರುವಂತಹ ವಿಶ್ಲೇಷಣೆಗಳು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಸಂಗೀತ ಶಾಸ್ತ್ರ ಚಿಂತನ ರಸಾಯನ ತಾವು ಅಂದ್ರೆ ಅಕಾಡೆಮಿಯಿಂದ ಅದನ್ನ ಪ್ರಕಟಿಸಿದ್ದಾರೆ. ಮತ್ತೆ
0: ಆಬ್ಜೆಕ್ಟಿವಿಟೀಸ್ ಅಂಡ್ ಸಬ್ಜೆಕ್ಟಿವಿಟೀಸ್
1: ಇನ್ ಮ್ಯೂಸಿಕ್, ಅದು ಇತ್ತೀಚೆಗೆ ಪ್ರಕಟವಾಗಿರುವ ಗ್ರಂಥ.
0: ಆಮೇಲೆ ಅದಕ್ಕೆ ಮೊದಲು ಶ್ಯಾಮಕೃಷ್ಣ ವಾಗ್ಗೇಯ ವ್ಯಾಖ್ಯಾನ ಅಂತ ಒಂದು ಬಂದಿದೆ,
1: ಹೇಳಿ ಸರ್,
0: ಗಂಗೋಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಅದನ್ನ ಪ್ರಕಟಿಸಿದೆ. ಇದರಲ್ಲಿ ಸಿಡಿಗಳ ವಿಷಯ ಕೇಳಿದ್ರಿ, ನಾನು ಏನೇನು ಮಾಡಿದೆ ಕೆಲವು ಹೇಳ್ತೇನೆ.
1: ಅಷ್ಟೇ,
0: ರಾಗ ಪ್ರತಿಪಾದನೆ ಮಾಡುವಂತಹದ್ದೇ ಉದ್ದೇಶ ಪಟ್ಟುಕೊಂಡು ಮಾಡಿರುವಂತಹ ಕೆಲವು, ಗ್ರೇವ್ಲಿ ಬ್ಯೂಟಿಫುಲ್ ರಾಗರ್ಸ್ ದರ್ಬಾರ್ ಅಂಡ್ ಆರಭಿ, ಗ್ರೇಟ್ ರಾಗರ್ಸ್ ನಾಯಕಿ ಅಂಡ್ ಎದುಕುಲ್ ಕಾಂಭೋರಿ, ಸೌಲ್ ಸ್ಟರ್ನಿಂಗ್ ರಾಗರ್ಸ್ ಆಹಿರಿ ಅಂಡ್ ದೇವಗಾಂಧಾರಿ. ಪ್ರತಿಯೊಂದು ರಾಗವನ್ನು ಅರ್ಧ ಗಂಟೆ ವಿಸ್ತಾರವಾದಂತಹ ಒಂದು ವಿನ್ಯಾಸ ಕೊಟ್ಟಿರುವಂತಹ ರಾಗಗಳ ಒಂದು ಧ್ವನಿ ಮುದ್ರಣ ಇದು. ತಿಲಾನಸ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಸಂಗೀತ ಕೆಸೆಟ್ಸ್ನವರು ಪ್ರೊಡ್ಯೂಸ್ ಮಾಡಿರೋದು. ಲೈವ್ ಕಾನ್ಸರ್ಟ್ ನನ್ನದೊಂದು, ಗಿಲ್ಡ್ ಆಫ್ ಟ್ರಾನ್ಸ್ ಕಲ್ಚರಲ್ ಸ್ಟಡೀಸ್ ಅಂತ ಲಂಡನ್ನಲ್ಲಿ ಅವರು ಪಬ್ಲಿಷ್ ಮಾಡಿದಂಥದ್ದು. ಸರಸ್ವತಿ ವೀಣಾ ವೈಭವ ರಾಗಸ್ ಆಫ್ ಡ್ಯುವಲ್ ಐಡೆಂಟಿಟಿ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅದೊಂದು ಕೊಟ್ಟಿದ್ದೀನಿ. ರಾಗಸ್ ಆಫ್ ಡ್ಯುವಲ್ ಐಡೆಂಟಿಟಿ ಅಂತ ಅನ್ನೋದು ಫೇಸಸ್ ಆಫ್ ಮ್ಯೂಸಿಕ್ನಲ್ಲಿ ಒಂದು ಲೇಖನವಾಗಿಯೂ ಇದೆ. ಅದನ್ನೇ ಒಂದು ಧ್ವನಿ ಮುದ್ರಣವಾಗಿ ಕೊಟ್ಟಿದ್ದೀನಿ. ಅದು ಮದ್ರಾಸಲ್ಲಿ ರಿಲೀಸ್ ಆಯಿತು, ಅದಕ್ಕೆ ತುಂಬ ಉಪಯುಕ್ತ ಅಂತ ಹೇಳಿ ಮದ್ರಾಸಲ್ಲಿ ಪ್ರತಿಕ್ರಿಯೆ ಬಂತು. ದಿ ಲಾಸ್ಟ್ ಸರಸ್ವತಿ ಅಂತ ಅನ್ನೋವಂಥದ್ದು ಒಂದು 2 C90 ಕೆಸೆಟ್ಸ್ನಲ್ಲಿ ಬಹಳ ವರ್ಷಗಳ ಹಿಂದೆ ದಶಕಗಳ ಹಿಂದೆ ಮುದ್ರಣವಾಗಿದ್ದು, ಇದು ಸರಸ್ವತಿ ಪ್ರಾಜೆಕ್ಟ್ ಅಂತ ಹೇಳಿ ಆಮ್ಸ್ಟರ್ಡಾಮ್ನಲ್ಲಿ ರಿಲೀಸ್ ಆದಂಥದ್ದಿದು. ಆಮೇಲೆ ಪೀಸ್ ಫ್ರಮ್ ಪಂಚದಶಾಕ್ಷರಿ ಅಂತನ್ನುವಂಥದ್ದು, ಅದು ನನ್ನ ಗಾಯನ ಧ್ವನಿ ಮುದ್ರಣ. ಅದರಲ್ಲಿ ಮಹತ್ವ ಏನು ಅಂತಂದರೆ, ಈ ಪಂಚದಶಾಕ್ಷರಿ ಶ್ರೀವಿದ್ಯಾ ಮೂಲಮಂತ್ರದ ವಿಷಯ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಪಂಚದಶಾಕ್ಷರಿ ಮೂಲಮಂತ್ರದಲ್ಲಿ ಇರುವಂತಹ ಬೀಜಾಕ್ಷರಗಳಿಗೆ

0: ಬೀಜಾಕ್ಷರಕ್ಕೂ ಒಂದೊಂದು ಕೃತಿ ರಚನೆ ಮಾಡಿ ಹಾಡಿ ಅದನ್ನು ಪ್ರಕಟ ಮಾಡಿದ್ದೀನಿ.
1: ಹೌದು,
0: ಇವಾಗ ನವಾವರಣ ಕೃತಿಗಳ ಮಹತ್ವ ಹೇಗೆ ಇದೆಯೋ ಹಾಗೆ ಶ್ರೀವಿದ್ಯಾ ಮೂಲಮಂತ್ರದ ಪ್ರತಿಯೊಂದು ಬೀಜಾಕ್ಷರಗಳಿಗೂ ಒಂದೊಂದು ಕೃತಿಯಾಗಿ ಸಮರ್ಪಣೆ ಮಾಡಿ ಧ್ವನಿ ಮುದ್ರಣ ಮಾಡಿರುವಂಥದ್ದು. ಇದಾದ ಮೇಲೆ ಹರಿದಾಸ ಗೀತ ವೈಭವ ಅಂತನ್ನುವಂಥದ್ದು ಒಂದು, ಅದರಲ್ಲಿ ಒಂದರಲ್ಲಿ ನೀವು ಹಾಡಿದ್ದೀರಿ ಹರಿದಾಸ ಗೀತ ವೈಭವ ಅಂತ. ನಾಲ್ಕು ಹರಿದಾಸರ ಕೃತಿಗಳನ್ನು ನಾವು ಎರಡೆರಡಾಗಿ ಆಯ್ಕೆ ಮಾಡಿಕೊಂಡು ಧ್ವನಿ ಮುದ್ರಣ ಮಾಡಿದ್ದೇನೆ. ಅಂದರೆ ಗೇಯ ರಚನೆ ಅದರಲ್ಲಿ ವಿಠಲದಾಸರು, ಅದು ಹರಿದಾಸ ಗೀತ ವೈಭವ ಅಂತ ಹೇಳಿ. ಆಮೇಲೆ ದಾಸಬಂಧನೆ ಅಂತ ಹೇಳಿ ಪ್ರಭಾತ್ ಸ್ಟುಡಿಯೋ ಅಂತ ಬಹಳ ಹಿಂದೆ ಪಬ್ಲಿಷ್ ಮಾಡಿದರು. ಅದರಲ್ಲಿ ನನ್ನ ಕುಮಾರ್ತಿಯರು ವೀಣಾ ವಿದ್ಯಾ ನನ್ನ ಜೊತೆಯಲ್ಲಿ ಹಾಡಿದ್ದಾರೆ. ಆಮೇಲೆ ಶ್ರೀನಿವಾಸ ರಾಗಲಹರಿ ಅಂತಂದಂಥದ್ದು ತಿರುಪತಿಯ TTD ದೇವಸ್ಥಾನ ರಿಲೀಸ್ ಮಾಡಿದಂಥದ್ದು. ಶ್ರೀನಿವಾಸ ರಾಗಲಹರಿ ಅಂತನ್ನುವಂಥದ್ದು ಅವರು ನನಗೆ ಮೊದಲೇ ಸೂಚನೆ ಕೊಟ್ಟಿದ್ದರು. ಶ್ರೀನಿವಾಸರ ಮೇಲೆ ಅಥವಾ ಎಲ್ಲ ವಿಷ್ಣು ಅವತಾರಗಳ ಮೇಲೆ ನೀವು ಏನೇನು ರಚನೆ ಮಾಡಿದ್ದೀರೋ ನಿಮ್ಮ ಸ್ವಂತ ರಚನೆಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ ಅಂಥೇಳಿ, ನನ್ನ ಸ್ವಂತ ರಚನೆಗಳ ಶ್ರೀನಿವಾಸ ಪರವಾದ ಅಥವಾ ವಿಷ್ಣು ಪರವಾದ ನನ್ನ ಕೃತಿಗಳು ಏನಿದೆಯೋ ಆ ಕೃತಿಗಳನ್ನು ಅದರಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ನನ್ನ ವೀಣಾ ಕಾನ್ಸರ್ಟ್ನ ಶ್ರೀನಿವಾಸ ನಾದಲಹರಿ ಅಂಥೇಳಿ ಒಂದು ಮಾಡಿದ್ದಾರೆ. ಇನ್ನೂ ಕೆಲವು ಆಮೇಲೆ ಆಗಿದೆ, ಅದನ್ನ ಇಲ್ಲಿ ಮುದ್ರಣವಾಗಿಲ್ಲ ಅಷ್ಟೇ. ನನ್ನ ಗ್ರಂಥಗಳು ವಿಷಯ ಹೇಳಿದ್ರಿ, ಫೇಸಸ್ ಆಫ್ ಮ್ಯೂಸಿಕ್ ಅಂತ ಹೇಳಿ ಹೇಳಿದ್ರಿ, ಅದು ಅನನ್ಯ GML ಅಕಾಡೆಮಿ ಬೆಂಗಳೂರು ಪಬ್ಲಿಷ್ ಮಾಡಿದಂಥದ್ದು. ಬಹಳ ವರ್ಷದ ಸುಮಾರು 95 ಅದರ ಪ್ರಕಟಣೆಯ ವರ್ಷ. ವಾಗೇಯ ವಿಶ್ವೇಶ್ವರಿ ಅಂತನ್ನೋದು ನನ್ನ 112 ಕೃತಿಗಳನ್ನು, ನನ್ನ ಸ್ವಂತ ಕೃತಿಗಳನ್ನು ಹೊತ್ತ ವಿಸ್ತಾರವಾದಂತಹ ಕೃತಿಗಳ ವ್ಯಾಖ್ಯಾನವನ್ನು ಹೊಂದಿದಂತಹ ಒಂದು ಗ್ರಂಥ. 670 ಪುಟಗಳ ಉಳ್ಳಂಥ ಗ್ರಂಥ. ಇದಕ್ಕೆ ಎಲ್ಲ ವಲಯಗಳಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ.
1: ಬಹುಶಃ ತಮ್ಮ ಈ ಒಂದೊಂದು ಗ್ರಂಥದ ಬಗ್ಗೆನೇ ಒಂದೊಂದು ಕಾರ್ಯಕ್ರಮ ಮಾಡಬಹುದೇನೋ, ಅಷ್ಟು ವಿಷಯಗಳಿದೆ. ಅನೇಕ ಅನೇಕ ಧನ್ಯವಾದಗಳು ತಮಗೆ.
2: ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಎರಡನೇ ಭಾಗವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 9/9/2022 ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 9:31:23. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಗೀತಾ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಳೆಯರಾಜಾ.

ಕೇಳುಗರೆ ಗಮನಿಸಿ, ರುಚೆತ್ ಸಂಸ್ಥೆ ಮೈಸೂರು ಇಲ್ಲಿ ಎನ್ಆರ್ಎಲ್ಎಂ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಬ್ಯೂಟಿ ಪಾರ್ಲರ್ ನಿರ್ವಹಣೆ ಜೂನ್ 17ನೇ ತಾರೀಖಿನಿಂದ ಜುಲೈ 21ನೇ ತಾರೀಖಿನವರೆಗೆ, ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಜೂನ್ 18ನೇ ತಾರೀಖಿನಿಂದ ಜುಲೈ 18ನೇ ತಾರೀಖಿನವರೆಗೆ, ಕಂಪ್ಯೂಟರ್ ಟ್ಯಾಲಿ ಜೂನ್ 24ನೇ ತಾರೀಖಿನಿಂದ ಜುಲೈ 31ನೇ ತಾರೀಖಿನವರೆಗೆ. ಅಭ್ಯರ್ಥಿಗಳ ಅರ್ಹತೆ 18ರಿಂದ 50 ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು. ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು. ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ತೆರಳಿ ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್, ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ಆರಂಭಿಕ ದಿನದೊಳಗೆ ರುಚೆತ್ ಸಂಸ್ಥೆಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 0821251956663. ಇನ್ನೊಮ್ಮೆ 0821251963. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ವಿ ರವಿಚಂದ್ರನ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಏಕಾಂಗಿ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸೋನು ನಿಗಮ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಬಾವಾ ಬಾಮೈದಾ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಜಿಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪೃಥ್ವಿ ಚಿತ್ರದ ಗೀತೆಯನ್ನು ಹಾಡಿದ್ದರೆ ಕುನಾಲ್ ಗಾಂಜಾವಾಲಾ ಹಾಗೂ ಹಂಸಿಕಾ ಅಯ್ಯರ್. ಜಯಂತ್ ಕಾಯ್ಕಿನಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮಣಿಕಂಠ್ ಕದ್ರಿ.

0: ಸಸ್ಯಸರಿ. ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕಾರ್ಯಕ್ರಮದ ಕಡೆಯದಾಗಿ ಗಡಿಬಿಡಿ ಗಂಡ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40 ಆಲಿಸಬಹುದು. ಇಂದು ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:00. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಎನ್. ತಾರಾನಾಥನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಆಲಿಸಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಪಾರ್ವತಿ ಪತೀಂ, ರಾಗ ಹಂಸಧ್ವನಿ, ಆದಿತಾಳ.

I got it.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್.ಎನ್. ತಾರಾನಾಥನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳಿದಿರಿ. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಇಂದು ರಾತ್ರಿ 9:30 ಬಾಂಬೆ ಸಹೋದರಿಯರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತೇವೆ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕುದರತ್ ಚಿತ್ರದ ಗೀತೆಯನ್ನು.

0: ಕೇಳುಗರೆ ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ಡುವರ್ಡು ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ ಭಾಗವಹಿಸುತ್ತಾರೆ. ಡುವರ್ಡು ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡುವರ್ಡು ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
0: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆರಾಧನಾ ಚಿತ್ರದ ಗೀತೆ. ಹಾಡಿದ್ದಾರೆ ಕಿಶೋರ್ ಕುಮಾರ್.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ವೋಕ್ ಆನ್ ಥೀ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್. ರಾಜಾ ಮೆಹದಿ ಅಲಿ ಖಾನ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮದನ್ ಮೋಹನ್.

0: ಇದುವರೆಗೂ ತಾವು ಕೇಳಿದ್ದು ಮೇರಿ ಜೀವನ್ ಸಾಥಿ ಚಿತ್ರದ ಗೀತೆಯನ್ನು.
1: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ. ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಜಗಜೀತ್ ಸಿಂಗ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ಸಾಥ್ ಸಾಥ್ ಚಿತ್ರದ ಗೀತೆಯನ್ನು. ಗೀತೆಯ ಬರಹಗಾರರು ಜಾವೇದ್, ಸಂಗೀತ ನಿರ್ದೇಶನ ಕುಲ್ದೀಪ್ ಸಿಂಗ್.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ಸಮಯ ಸರಿಯಾಗಿ 11 ಗಂಟೆ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನಿಂಗ್ ಕಾರ್ಯಕ್ರಮ.

0: ये चाकी वो जोकर ए चौचौबात
1: ಒಗಟುಗಳು ಗಾದೆ ಗಮ್ಮತ್ತು ರಸಪ್ರಶ್ನೆಗಳು ಹಾಡು ಹರಟೆ ಪದಬಂಧ ಲೆಕ್ಕಾಚಾರ ಎಲ್ಲದಕ್ಕೂ ಒಂದೇ ವೇದಿಕೆ ಇದು ಗೇಮ್ ಶೋ ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ ತಂತಿ ಇಲ್ಲದೆ ಮಾತು ತರುವ ದೂರದ ಹಾಡು ಸುದ್ದಿ ಕೇಳಿಸುವ ನಿಮ್ಮೆಲ್ಲರ ಈ ಆತ್ಮೀಯ ರೇಡಿಯೋ ಮುಂದೆ ಕೂತು ಟಿಕ್ ಟಿಕ್ ಎಂದು ಹಾಡುವ ಸಮಯದ ಕತೆ ಹೇಳುವ ಮನೆಯ ಗೋಡೆಯ ಮೇಲೆ ನೇತು ಹಾಕಿಕೊಂಡಿರುವ ಗಡಿಯಾರ ನೋಡ್ತಾ 11 ಗಂಟೆ ಆಯ್ತಲ್ಲ. ಆಟ, ಪ್ರಶ್ನೆ, ನಗು, ಮನೋರಂಜನೆ ಎಲ್ಲ ಇರೋ ನಮ್ಮ ಈ ಗೇಮ್ ಶೋನಲ್ಲಿ ನಾವು ಭಾಗವಹಿಸಬೇಕು ಅಂತ ಕಾತರದಿಂದ ಕಾಯ್ತಾ ಕುಳಿತಿರೋ ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಕೀರ್ತನಾ, ಹಾಗೆ ನನ್ನ ಜೊತೆಯಲ್ಲಿ
2: ನಾನು ಚಿನ್ಮಯಿ. ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಮೂಡಿ ಬರ್ತಾ ಇದೆ. ಪ್ರತಿ ವಾರ ವಿಭಿನ್ನ ವಿಶಿಷ್ಟಗಳನ್ನು ಆಡಿಸ್ತಾ ಇದ್ದೀವಿ, ನೀವು ಆಡ್ತಾ ಇದ್ದೀರಾ, ಹಾಗೆ ಕೇಳ್ತಾ ಇದ್ದೀರಾ. ಇದರಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಫೋನ್ ಸಂಖ್ಯೆಗಳು ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ 251-252-582 ಹಾಗೆ ಮತ್ತೊಂದು 251-550-89 ಇನ್ನೊಮ್ಮೆ ಹೇಳ್ತಾ ಇದ್ದೀನಿ 251-258-251-508-9 ಮೈಸೂರಿನ STD ಕೋಡ್ 0821. ಹಾಗೆ ವಾಟ್ಸ್ಆ್ಯಪ್ನಲ್ಲಿ ಸಂದೇಶವನ್ನು ಕೂಡ ಕಳಿಸಬಹುದು. ಅದಕ್ಕಾಗಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9488585-853. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ 9480-858-5523. ಪ್ರತಿ ವಾರದಂತೆ ಈ ಬಾರಿಯೂ ಕೂಡ ಒಂದು ಮುಖ್ಯ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದಕ್ಕೆ ಯಾರು ವಾಟ್ಸ್ಆ್ಯಪ್ನಲ್ಲಿ ಮೊದಲು ಉತ್ತರವನ್ನು ನೀಡ್ತಾರೋ ಅವರಿಗೆ ಮೈಸೂರು ಆಕಾಶವಾಣಿಯನ್ನು ಭೇಟಿಯಾಗುವಂಥ ಒಂದು ಸದವಕಾಶ ಇರುತ್ತೆ. ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ಕಳಿಸಬಹುದು. ನಾವು ಯಾವ ಆಟವನ್ನು ಆಡಬಹುದು ಅನ್ನೋದನ್ನು ಕೂಡ ನಮಗೆ ಕಳಿಸಬಹುದು. ಅದಕ್ಕಾಗಿ replyairmysuru@gmail.com replyairmysuru@gmail.com ಹಾಗೆ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಆಕಾಶವಾಣಿ ಮೈಸೂರು, ಯಾದವಗಿರಿ, ಮೈಸೂರು, ಪಿನ್ಕೋಡ್ 570020. ಇದೀಗ ಕೀರ್ತನ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.
1: ಖಂಡಿತ ಚಿನ್ಮಯಿ, ಪ್ರಾರಂಭ ಮಾಡಕ್ಕೆ ಮುಂಚೆ ಒಂದು ಸಣ್ಣ ಹಾಡಿನ ತುಣುಕನ್ನ ಕೇಳ್ಕೊಂಡು ಬಂದ್ಬಿಡೋಣ. ಆ ನಂತರ ಇವತ್ತಿನ ಕಾನ್ಸೆಪ್ಟ್ ಏನು ಎಲ್ಲಾನು ನಮ್ಮ ಕೇಳುಗರಿಗೆ ನಾವು ಹೇಳೋಣ. ಏನಂತ್ಯ?
2: ಹೌದು,

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಿ ಎಫ್ ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನು ಕಾರ್ಯಕ್ರಮ ಗೇಮ್ ಶೋ. ನಾನು ನಿಮ್ಮ ದಿಗ್ವಿಜಯ್. ನನ್ನ ಜೊತೆ ಈಗಾಗಲೇ ಕೂಡ ಹೇಳಿದ್ದಾರೆ ಯಾರಿದ್ದಾರೆ ಅಂತ ಹೇಳಿ.
1: ನಾನು ಕೀರ್ತನ.
2: ನಾನು ಚಿನ್ಮಯಿ.
0: ಓಕೆ, ಎರಡೆರಡು ಬಾರಿ ಹೆಸರು ಹೇಳ್ಬಿಟ್ಟಿದ್ರಿ. ಓಕೆ, ಭಾಳ ಪ್ರಮೋಷನ್ ತಗತ್ತಿದ್ರಿ, ಇರಲಿ ತೊಂದರೆ ಇಲ್ಲ ಅಂತ ಹೇಳ್ತಾ. ಕಾರ್ಯಕ್ರಮ ಏನಿವತ್ತು ಕೀರ್ತನ?
1: ಕಾರ್ಯಕ್ರಮ ನಂದು ಓಪನಿಂಗ್ ಕೇಳಿದ್ರೆ ಗೊತ್ತಾಗಿರ್ತಿತ್ತು ದಿಗ್ವಿಜಯ್, ನಮ್ಮ ಕೇಳುಗರು ಕೇಳಿಸ್ಕೊಂಡಿದ್ದಾರೆ ಇವಾಗ ಏನಿರಬಹುದು ಅಂತ. ನಾನು ರೇಡಿಯೋ ಅನ್ನೋ ಪದಕ್ಕೆ ಒಂದು ಒಗಟನ್ನ ಕೊಟ್ಟಿದ್ದೆ, ಹಾಗೆ ಗಡಿಯಾರ ಅನ್ನೋ ಪದಕ್ಕೆ ಒಂದು ಒಗಟನ್ನ ಹೇಳಿ ಇವತ್ತಿನ ಓಪನಿಂಗ್ ನ ತಗೊಂಡಿದ್ದು. ಹಾಗಾಗಿ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದು ಒಗಟುಗಳು.
0: ಒಗಟು ಇದು ಈ ಕಾರ್ಯಕ್ರಮ ನಾವು ಈಗಾಗಲೇ ಕೂಡ ಮಾಡಿದ್ವಿ, ಬಹಳಷ್ಟು ಬೇಡಿಕೆ ಇತ್ತು ಒಗಟು ಮಾಡಿ ಮಾಡಿ ಅಂತ ಹೇಳಿ. ಹಾಗೆ ಕೂಡ ಎಂ ವಿ ರೋಹಿಣಿಯವರು ಕೂಡ ಒಂದು ಪತ್ರವನ್ನು ಬರೆದಿದ್ದರು ಒಗಟಿನ ಸಂಬಂಧಪಟ್ಟ ಹಾಗೆ. ಸೂಕ್ತವಾದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಬಹಳಷ್ಟು ನಮ್ಮದೇ ಸ್ವಂತ ಅಂದರೆ ಸ್ವಂತ ಅಂದರೆ ನಾವೇ ಹುಡುಕಿ ಇಟ್ಟಂತಹ ಕೆಲವೊಂದು ಒಗಟುಗಳನ್ನು ಇಟ್ಕೊಂಡಿದ್ವಿ. ಅವರು ಕಳಿಸಿದ್ದು ಕೆಲವು ಇಟ್ಕೊಂಡಿದ್ವಿ ಅಂತ ಭಾವಿಸ್ತೀನಿ. ಕೀರ್ತನ, ಮೊದಲ ಕರೆಯ ನಿರೀಕ್ಷೆಯಲ್ಲಿ ಸ್ವೀಕಾರ ಮಾಡ್ಬೋಣ?
1: ಖಂಡಿತ ದಿಗ್ವಿಜಯ್.
0: ಇಲ್ಲ ಏನಾದ್ರು ಹೇಳ್ಬೇಕಾ?
1: ಇಲ್ಲ, ಕರೆ ಸ್ವೀಕಾರ ಮಾಡೋಣ.
0: ಓಕೆ, ಮೊದಲ ಕರೆ. ಹಲೋ ನಮಸ್ಕಾರ, ಯಾರು ಎಲ್ಲಿಂದ?
3: ವೆಂಕಟೇಶ್ ಅಂತ, ನಂಜನಗೂಡಿಂದ, ನೀಲಕಂಠ ನಗರದಿಂದ, ವೆಟರ್ನರಿ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಸರ್ ನಾನು.
0: ಸರಿ ವೆಂಕಟೇಶ್.
3: ಆಕಾಶವಾಣಿ ಬಹಳ ರಿಟೈರ್ಡ್ ಆದನಿಂದ ಒಂದು 6 ವರ್ಷದಿಂದ ಬೆಳಿಗ್ಗೆ ಸಾಯಂಕಾಲ ಗಂಟು ಕೇಳದೆ ಸರ್ ನಾನು. ಕಾರ್ಯಕ್ರಮಗಳು ಮಾಡ್ಕೊಡ್ತೀವಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಸ್ವಾಮಿ.
2: ವೆಂಕಟೇಶ್ ಅವರೇ, ಇವಾಗ ನಾವು ಪ್ರಶ್ನೆ ಕೇಳ್ತೀವಿ.
3: ಹೇಳಿ ಮೇಡಮ್. ಆದ್ರೆ ಹೇಳ್ತೀನಿ ಮೇಡಮ್.
2: ಒಗಟುಗಳು ಇವತ್ತಿನ ಕಾನ್ಸೆಪ್ಟ್ ಅಂತ ಆಗ್ಲೇ ಹೇಳಿದ್ವಿ. ನಿಮ್ಮ ಪ್ರಶ್ನೆ, ಸುದ್ದಿ ಸೂರಪ್ಪ ಊರೆಲ್ಲ ಸುತ್ತಾಡ್ತಾನೆ.
1: ಸುದ್ದಿ ಸೂರಪ್ಪ
0: ಊರೆಲ್ಲ ಸುತ್ತಾಡ್ತಾನೆ.
1: ಸುದ್ದಿ ಅನ್ನೋದು ಇಲ್ಲಿ ಆಕ್ಚುಲಿ ನಿಮ್ಗೆ ಕ್ಲೂ, ನೋಡಿ ಯೋಚನೆ ಮಾಡಿ.
3: ಮೇಡಮ್ ಅವರ ಬೇರೆ ಮಾಡಿ ನಮ್ಗೆ.
0: ನಮಸ್ಕಾರ, ಮುಂದಿನ ಕರೆ. ಹಲೋ
4: ಹಲೋ
0: ನಮಸ್ಕಾರ.
4: ನಮಸ್ತೆ ಸರ್.
0: ಯಾರು ಎಲ್ಲಿಂದ?
4: ಮೈಸೂರು ಕಾಮನ್ ಕೆರೆ ಹುಣ್ಣಿಯಿಂದ ಶಿವಣ್ಣ ಸರ್.
0: ಶಿವಣ್ಣ, ಸುದ್ದಿ ಸೂರಪ್ಪ ಊರೆಲ್ಲ ಸುತ್ತಾಡ್ತಾನೆ. ಒಗಟು
4: ಊರೆಲ್ಲ ಸುತ್ತಾಡ್ತಾನೆ ಅಂದ್ರೆ ದಿನಪತ್ರಿಕೆ ಸರ್.
0: ಓಕೆ, ದಿನಪತ್ರಿಕೆನು ಆಗುತ್ತೆ. ನಾವು ತಂದಿರುವಂತದ್ದು ಬೇರೆ. ಹತ್ತತ್ರ ಇದ್ದೀರಿ, ಬೇರೆ ಹೇಳ್ಬೋದಾ?
1: ಯಾರಿಗೋ ಹೇಳ್ತಾ ಇದ್ದೀರಲ್ಲ ಅಂತೆ ಅಂತ.
0: ಹ್ಮ್, ಯಾರು ಸುತ್ತಾಡೋರು ಅವರು?
2: ಮಾಡಬಹುದು ಇಲ್ಲ ಅಂತ.
0: ಶಿವಣ್ಣ ತೊಂದ್ರೆ ಇಲ್ಲ, ಉತ್ತರ ಹೇಳ್ತೀವಿ. ಅಂಚೆ ಪತ್ರ.
4: ಅಂಚೆ ಪತ್ರ.
0: ಓಕೆ, ಸುದ್ದಿ ಸೂರಪ್ಪ ಊರೆಲ್ಲ ಸುತ್ತಾಡ್ತಾನೆ.

0: ತಾನೇ, ದಿನಪತ್ರಿಕೆ ಕೂಡ ಆಗುತ್ತೆ, ಹಾಗೆ
1: ಹೌದು.
0: ಅಂಚೆ ಪತ್ರ ಕೂಡ ಆಗುತ್ತೆ. ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
2: ಓಕೆ, ಧನ್ಯವಾದಗಳು ಸರ್.
0: ಓಕೆ ಕೀರ್ತನ, ಸಂದೇಶ
3: ದಿಗ್ವಿಜಯ್,
0: ಇದೆಯಾ?
3: ಖಂಡಿತ ಇದೆ. ಪತ್ರಿಕೆ ಅಂತ ಕೂಡ ಕಳಿಸಿದ್ದಾರೆ, ಹಾಗೆ ಲೆಟರ್, ಪೋಸ್ಟ್ ಮ್ಯಾನ್ ಇದೆಲ್ಲ ಕಳಿಸಿದ್ದಾರೆ ನಮ್ಮ ಕೇಳಗರು. ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ ನಂದು ಅವರು, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರ, ಹರ್ಷಿತಾ ಶಕ್ತಿನಗರ, ಕೃಪಾ ಮೈಸೂರು, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ನಿರ್ಮಲಾ ಮಹಾದೇವ್ ರಾಮಕೃಷ್ಣ ನಗರ, ನಂದಿತಾ ಮೈಸೂರು, ಮಹಾಲಕ್ಷ್ಮಿ ಬಿಎಂ ಅವರು ಬೆನಕನಹಳ್ಳಿ ಟಿ ನರ್ಸೀಪುರದಿಂದ, ಗಣೇಶ್ ನಗರದಿಂದ ಭಾವಸರ ಚಂದ್ರಶೇಖರ್ ರಾಂಪುರೆ ಅವರು, ಶಾಂಭವಿ ಅವರು ನಾಯ್ಡು ನಗರದಿಂದ, ಶಾಂತಲಾ ರಾಮಾನುಜ ರೋಡ್ ಜಯಶ್ರೀ ರಾಮಕೃಷ್ಣನಗರ, ಪುಷ್ಪಾ ಮಂಜುನಾಥ್ ಕುವೆಂಪು ನಗರ, ಹಾಗೆ ಮಂಜುಳಾ ಅವರು ಮರತ್ತಿ ಕ್ಯಾತನಹಳ್ಳಿಯಿಂದ ನಮಗೆ ಸಂದೇಶನ ಕಳಿಸಿದರೆ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಸುಮತಿ ನಾಗರಾಜ್, ಗಾಯತ್ರಿ ರಮೇಶ್, ಯೋಗಾನಂದ ರಾಂಪುರೆ ನಜರ್ಬಾದ್, ಸೌಮ್ಯ ಎಸ್ಪಿಎಂ ಲೇಔಟ್, ಸುಧಾರಾಜ್ ಜೆಎಸ್ಎಸ್ ನಗರ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಉಮಾ ರಾಮದಾಸ್ ಅವರು ಮೈಸೂರಿನಿಂದ, ಶೋಭಾ ಮುರಳಿ ಅವರು ನಿವೇದಿತಾ ನಗರದಿಂದ, ನಂಜನಗೂಡಿನಿಂದ ಜೀವನ ಜ್ಯೋತಿ, ಶಾಂತಿನಿ ಹಾಸನ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಕಟ್ವೆ ಸ್ವಿಚ್ ಮಂಡಿ ಮೊಹಲ್ಲಾದಿಂದ, ಅವ್ರ ಹೆಸರನ್ನೇ ಅವ್ರು ಕಳಿಸಿಲ್ಲ, ಬರೀ ಇಷ್ಟೇ ಕಳಿಸಿದ್ದಾರೆ, ಕಟ್ವೆ ಸ್ವಿಚ್ ಮಂಡಿ ಮೊಹಲ್ಲಾ ಅಂತ ಸರಿ ಉತ್ತರ ಜೊತೆ. ಹಾಗೆ ಪ್ರಭುದೇವ್ ಪತ್ತಾರ್ ಅವರು ಕಂದಕೂರದಿಂದ, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ಉಷಾರಸ್ ಗೋಕುಲಂ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ, ಅನುಷಾ ಮಹೇಂದ್ರ ಫ್ರಮ್ ಚೈನಾ, ಅನಿಲ್ ಕುಮಾರ್ ತಡಕನಹಳ್ಳಿ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗಳಗೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅವರು ಕಳಿಸಿದ್ದಾರೆ. ಹಾಗೆ ಒಂದಿಬ್ಬರು ಅವ್ರ ಹೆಸರನ್ನು ನಮಗೆ ಕಳಿಸಿಲ್ಲ, ಚಂದ್ರಶೇಖರ್ ಅವರು ಎಸ್ ಪಿ ಎಂ ಲೇಔಟ್ನಿಂದ, ಯುಧಿಷ್ಠಿರ ರಾಂಪುರೆ ಅವರು ನಜರ್ಬಾದ್ನಿಂದ.
0: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ ಹಲೋ, ನಮಸ್ಕಾರ.
4: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
4: ಚಿನ್ನಮಣಿ ಸರ್, ವಿದ್ಯಾರಣ್ಯಪುರದಿಂದ.
0: ಚಿನ್ನಮಣಿಯ ಪ್ರಶ್ನೆ ಕೇಳದ?
4: ಕೇಳಿ ಸರ್.
5: ನಿಮ್ಮ ಪ್ರಶ್ನೆ, ಅಗಲವಾದ ಮಾಳಿಗೆಗೆ ಒಂದೇ ಕಂಬ.
4: ಅಗಲವಾದ ಮಾಳಿಗೆಗೆ ಒಂದೇ ಛತ್ರಿ.
0: ಕರೆಕ್ಟ್ ಆಗಿ ಹೇಳಿ.
4: ಛತ್ರಿ ಛತ್ರಿ
0: ಹೇಗೆ
4: ಸರ್? ಅದು ಛತ್ರಿಗೆ ಒಂದೇ ಇಡಿ ಇರುತ್ತೆ ಅಲ್ವಾ ಸರ್, ಅದಕ್ಕೆ.
0: ಓಕೆ, ಆ ಲೆಕ್ಕದಲ್ಲಿ ಹೇಳ್ತಿದ್ರಿ, ಬೇರೆ ಏನಾದ್ರು ಉತ್ತರ ಬರುತ್ತಾ?
4: ಗೊತ್ತಾಗ್ತಿಲ್ಲ
0: ಸರ್. ಗೊತ್ತಾಗದೇನು ಬೇಡ ಬಿಡಿ, ಉತ್ತರ ಸರಿಯಾಗಿದೆ. ಸರಿಯಾಗಿದೆ ಚಿನ್ನಮಣಿ ಅವರೇ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
4: ನಮಸ್ತೆ ಸರ್. ನಮಸ್ತೆ.
0: ಕೀರ್ತನ, ಉತ್ತರ ಇಲ್ಲ ಅಂತ ಕಾಣುತ್ತೆ.
3: ಖಂಡಿತ ಇಲ್ಲ ದಿಗ್ವಿಜಯ್.
0: ಮುಂದಿನ ಕರೆ.
5: ನಮಸ್ತೆ ಆಕಾಶವಾಣಿ.
6: ಹಲೋ.
5: ನಮಸ್ತೆ, ಯಾರು, ಎಲ್ಲಿಂದ?
6: ಚಾಮರಾಜನಗರದಿಂದ ಮಂಜುನಾಥ್ ಮೇಡಮ್.
5: ಮಂಜುನಾಥ್ ಅವರ?
6: ಹೌದು ಮೇಡಮ್.
5: ಮಂಜುನಾಥ್ ಅವರೇ, ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಳಿ ಸರದಾರನಿಗೆ ಕರಿ ಟೋಪಿ.
6: ಬಿಳಿ ಸರದಾರರಿಗೆ
5: ಕರಿ ಟೋಪಿ.
6: ಬೆಂಕಿ ಕಡ್ಡಿ ಮೇಡಮ್.
5: ಹೌದಾ?
3: ಕರೆಕ್ಟ್ ಆಗಿದೆಯಾ ಉತ್ತರ?
6: ಕರೆಕ್ಟ್ ಆಗಿದೆ ಮೇಡಮ್.
0: ಹೇಗೆ ಅದು
6: ನಮ್ಗೆ ಗೊತ್ತಿದೆ ಸರ್, ಒಗ್ಗಟ್ಟುಗಳ ಬಗ್ಗೆ.
0: ಒಗ್ಗಟ್ ಬಗ್ಗೆ ಗೊತ್ತಿದ್ಯಾ?
6: ಹೌದು ಸರ್.
0: ಓಕೆ, ಹಂಗಾರೆ ಸರಿ ಇರುತ್ತೆ ಬಿಡಿ, ತಲೆಗೆಡ್ಸ್ಕೊಳ ಅವಶ್ಯಕತೆ ಇಲ್ಲ.
6: ಥ್ಯಾಂಕ್ಸ್ ಸರ್.
0: ಉತ್ತರ ಸರಿಯಾಗಿದೆ ಮಂಜುನಾಥ್, ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ.
6: ಥ್ಯಾಂಕ್ಸ್ ಸರ್.
0: ಓಕೆ ಕೀರ್ತನ.
3: ಹಾಯ್ ದಿಗ್ವಿಜಯ್.
0: ಏನ್ ನಿಮ್ಮ ಕೆಲಸವನ್ನು ಬಹಳ ಸುಲಭ ಮಾಡ್ತಿದ್ದಾರೆ ಎಲ್ಲರೂ ನಮಗೆ ಕೇಳಿದ್ರು ಅಂತ ಕಾಣುತ್ತೆ.
3: ಖಂಡಿತ,
0: ಯಾಕೆಂದ್ರೆ ಒಗಟ್ನಲ್ಲಿ ಸ್ವಲ್ಪ ಎಲ್ಲ ಬಹಳ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ, ಅದಕ್ಕಾಗಿ ನೀವು ಇವತ್ತು ಬಹಳ ಫ್ರೀ ಆಗಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ. ನಮಸ್ತೆ.
3: ಹಲೋ.
5: ನಮಸ್ತೆ ಆಕಾಶವಾಣಿ.
3: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
7: ಮಾಧವನ್.
3: ಮಾಧವನ್ ಅವರೇ, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ನಮ್ ಜೊತೆ ಮಾತಾಡ್ತೀರಾ?
0: ನಿಮಗ್ ತಲುಪೋದು ನಾವು ಲೇಟ್ ಆಯ್ತದೆ, ನಿಮ್ಮ ಧ್ವನಿ ಕೇಳ್ಕೊಂಡು ನೀವು ಮಾತಾಡೋದಾದ್ರೆ ಮೋಸ್ಟ್ಲಿ 30-40 ಸೆಕೆಂಡ್ ಲೇಟ್ ಆಯ್ತದೆ. ಮಾಧವನ್ ಪ್ರಶ್ನೆ ಕೇಳದ?
3: ಒಂದು ಹಣ್ಣಿಗೆ 12 ತೊಳೆ ಮತ್ತು 30 ಬೀಜ.
7: ಒಂದು ಹಣ್ಣಿಗೆ
3: 12 ತೊಳೆ, 30 ಬೀಜ. ಮೂವತ್ತೆಲ್ಲಿರುತ್ತೆ ಗಡಿಯಾರ? ಅಲ್ಲಿ
5: 12 ತೊಳೆ ಹೌದು, 30 ಬೀಜ ಇಲ್ವಲ್ಲ.
0: ಅದೇ ರೀತಿ ಯೋಚನೆ ಮಾಡಿದ್ರೆ ಸಿಗುತ್ತೆ ಮಾಧವನ್, ಯೋಚನೆ ಗಡಿಯಾರದ ಕಡೆ ಹೋಯ್ತು.
3: ಒಂಚೂರು ಆಚೆ ಈಚೆ ಅಷ್ಟೇ,
0: ಗಡಿಯಾರದ ಪಕ್ಕದಲ್ಲೇ ನೋಡ್ಬಿಟ್ರೆ ಆಯ್ತೇನು.
7: ಕ್ಯಾಲೆಂಡರ್
3: ಕರೆಕ್ಟಾ?
7: ಕ್ಯಾಲೆಂಡರ್ ಕರೆಕ್ಟ್ ಮೇಡಮ್.
0: ಯಾಕೆಂದ್ರೆ ಗಡಿಯಾರ ಪಕ್ಕದಲ್ಲಿ ಹಾಕಿದಿರಾ?
7: ಕರೆಕ್ಟ್ ಕರೆಕ್ಟ್ ಸರ್.
0: ಅಲ್ಲ ಗಡಿಯಾರ
7: ಸರ್, ನಮ್ಮ ಮನೆಗೆ ಬಂದಿದ್ರಾ?
0: ಹಾ,
7: ನಮ್ಮ ಮನೆಗೆ ಬಂದಿದ್ರಾ? ಸಾಧಾರಣ ಎಲ್ಲರ ಮನೆಯಲ್ಲೂ ಹಾಗೆ ಇರತ್ತೆ ಅನ್ಕೊಂಡೆ.
0: ಅದಕ್ಕೆ ತಾನೇ ಹೇಳಿದ್ದು, ನಮ್ಮ ಆಕಾಶವಾಣಿಲಿ ಗಡಿಯಾರದ ಪಕ್ಕದಲ್ಲೇ ಕ್ಯಾಲೆಂಡರ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ.
7: ನಮ್ಮನೆಯಲ್ಲೂ ಹಾಗೆ ಇದೆ ಸರ್.
0: ಯಾಕೆಂದ್ರೆ ಗಡಿಯಾರ ಕ್ಯಾಲೆಂಡರ್ ಎರಡು ಯಾವಾಗ್ಲೂ ಸಾಧಾರಣವಾಗಿ ಹತ್ರ ಹತ್ರ ಇರುತ್ತಲ್ವಾ? ಓಕೆ ಮಾಧವನ್, ಉತ್ತರ ಸರಿಯಾಗಿದೆ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
7: ಮಳೆ ಕಮ್ಮಿ ಆಯ್ತಾ ಸರ್?
0: ಮಳೆನೇ ಇನ್ನು ಆರಂಭ ಆಗಿಲ್ಲ, ಕಮ್ಮಿ ಆಗಿದೆ.
7: ನಿನ್ನೆ ಸ್ವಲ್ಪ ಬಿತ್ತು ಸರ್, ನಿನ್ನೆ ನಾನು ಮೈಸೂರಲ್ಲಿ ಇದ್ದೆ.
0: ಓಕೆ, ನಮ್ಮ ಕಡೆ ಏನಂತ ಮಳೆ ಏನಾಗ್ಲಿಲ್ಲ. ಇನ್ನು ಮಳೆಗಾಲದ ಮಳೆ ಆರಂಭ ಆಗಿಲ್ಲ, ಆ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದೀವಿ. ಕರೆ ಮಾಡಿದ್ಕೆ ಧನ್ಯವಾದಗಳು, ನಮಸ್ಕಾರ. ಓಕೆ ನಮಸ್ಕಾರ ಮಾಧವನ್. ಕೀರ್ತನ, ಉತ್ತರ ಇದೆಯಾ? ಇಲ್ಲ,
3: ಇದೆ ಇದೆ. ದಿಗ್ವಿಜಯ್, ಯುಧಿಷ್ಠಿರ ರಾಮ್ಪುರಿ ಅವರು ನಜರ್ಬಾದ್ನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ವಿಜಯಲಕ್ಷ್ಮಿ ರಾಮಕೃಷ್ಣ ನಗರದಿಂದ, ಪದ್ಮಾ ಅವರು ಅಂಕುಶಾಪುರದಿಂದ, ವಿಜಯನಗರ ನಾಲ್ಕನೇ ಹಂತದಿಂದ ಗೋವಿಂದ ರಾಜ್ ಅವರು, ಎನ್ ಎಚ್ ಜಯರಾಮ್ ಅವರು ಹೆಬ್ಬಾಳ್ನಿಂದ, ಯೋಗಾನಂದ ರಾಮ್ಪುರಿ ಅವರು ನಜರ್ಬಾದ್ನಿಂದ, ಎನ್ ಚಂದ್ರಶೇಖರ್ ಅವರು ಎಸ್ ಬಿ ಎಂ ಲೇಔಟ್ನಿಂದ, ಕೆಸರೆಯಿಂದ ಜಯಂತಿ ಅವರು, ಹಾಗೆ ಒಂದಿಬ್ಬರು ಮೂರು ಜನ ಅವ್ರ ಹೆಸರನ್ನು ನಮಗೆ ಕಳಿಸಿಲ್ಲ. ಗೋಪಿನಾಥ್ ಅವರು ರಾಮಕೃಷ್ಣ ನಗರದಿಂದ, ಉಮಾ ರಾಮದಾಸ್ ಅವರು ಮೈಸೂರಿನಿಂದ, ರಮ್ಯಾ ಬೋಗಾದಿಯಿಂದ, ಲಲಿತಾ ವರ್ಷ ಹೆಬ್ಬಾಳ್ನಿಂದ, ಸುಧಾರಾಜ್ ಅವರು ಜೆ ಎಸ್ ಎಸ್ ನಗರದಿಂದ.
0: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ ಹಲೋ
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
1: ನಾನು ಉಮಾ ರಾಮದಾಸ್, ಮೈಸೂರಿಂದ.
0: ಓಕೆ ಉಮಾ ರಾಮದಾಸ್ ಅವರೇ, ಪ್ರಶ್ನೆ ಕೇಳೋದ?
1: ಹೇಳಿ ಸರ್, ಪ್ರಯತ್ನ ಮಾಡ್ತೀನಿ.
3: ಹಗ್ಗ ಹಾದಿದೆ, ಕೋಣ ಮಲಗಿದೆ.
1: ಹಗ್ಗ
3: ಹಾದಿದೆ, ಕೋಣ ಮಲಗಿದೆ.
1: ಹಗ್ಗ ಹಾದಿದೆ, ಕೋಣ ಮಲಗಿದೆ.
0: ಏನಿರ್ಬೋದು ಉತ್ತರ ಉಮಾ ರಾಮದಾಸ್ ಅವರೇ? ಯಾಕೆ ನಗು ಯಾಕೆ ಬರ್ತಾ ಇದೆ? ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ನಗು ಬರ್ತಾ ಇದೆಯಾ? ಓಕೆ, ದಿನನಿತ್ಯ ಅನ್ನೋದಕ್ಕಿಂತ ಸಾಧಾರಣವಾಗಿ ಮನೆಯಲ್ಲಿ ಬಳಸ್ತಾ ಇರ್ತೀವಿ. ಓಕೆ, ತೊಂದರೆ ಇಲ್ಲ. ಆಮೇಲೆ ನೀವು ಎಲ್ಲಪ್ಪ ಕೋಣ ಇದ್ದದ್ದು ಅಂತ ಅನ್ಕೊಂಡಿರ? ಆಮೇಲೆ ಎಲ್ಲಿ ಕೋಣ ಬಂದದ ಮನೆಗೆ ಅಂತ ಅನ್ಕೋಬೇಡಿ. ಕೋಣ ಹಗ್ಗ ಅನ್ನುವಂಥದ್ದು ಇಲ್ಲಿ ಕ್ಲೂ. ಹಗ್ಗ ಯೂಶಲಿ ಕ್ಲೂ, ಕೋಣವನ್ನು ಸಾಧಾರಣವಾಗಿ ನಾವು ಬೇರೆ ಇದಕ್ಕೆಲ್ಲ ಬಳಸ್ತೀವಿ. ಇದಕ್ಕೆ ಕಾಕತಾಳೀಯ ರೀತಿಯಲ್ಲಿ ಬಳಕೆಯಲ್ಲಿ ಬಂದಿದೆ. ಓಕೆ, ಕರೆ ಮಾಡಿ ಧನ್ಯವಾದಗಳು ಕುಮಾರ್ ರಾಮ್ ದೋಸ್ತರೆ. ಉತ್ತರಕ್ಕೆ ಕಾಯ್ತಾ ಇರಿ, ಮುಂದಿನ ಕರೆ ಅವ್ರು ಉತ್ತರ ಕೊಡ್ತಾರೆ ನೋಡೋಣ. ಹಲೋ ನಮಸ್ಕಾರ.
8: ಹಲೋ
0: ನಮಸ್ತೆ. ನಮಸ್ಕಾರ.
8: ಹಲೋ
0: ಹಲೋ,
5: ನಮಸ್ತೆ ಆಕಾಶವಾಣಿ. ಯಾರು, ಎಲ್ಲಿಂದ?
9: ನಾನು ರೇಖಾ ಅಂತ ಹೇಳಿ, ಶಾರದೇವಿನಗರದಿಂದ ಮಾತಾಡ್ತಾ ಇದ್ದೀನಿ.
0: ಎಲ್ಲಿಂದ?
9: ಶಾರದೇವಿ ನಗರದಿಂದ ಮೇಡಮ್, ರೇಖಾ ಅಂತ ಹೇಳಿ.
0: ರೇಖಾ ಅವರೇ, ಪ್ರಶ್ನೆ ಅರ್ಥ ಆಯ್ತಾ?
9: ಅರ್ಥ ಆಯ್ತು ಸರ್.
0: ಉತ್ತರ ಹೇಳಿ.
9: ನನ್ನ ಅನಿಸಿಕೆ ಪ್ರಕಾರ ಅದು ಅಡಿಗೆಯಲ್ಲಿ ಅಡಿಗೆ ಮಾಡಕ್ ಬಳಸ್ತೀವಿ ಸರ್, ತರಕಾರಿ, ಕುಂಬಳಕಾಯಿ.
0: ಅಡಿಗೆ ಮಾಡ್ಲಿಕ್ಕೆ ಬಳಸ್ತೀವಿ ಕುಂಬಳಕಾಯಿ,
9: ತರಕಾರಿ.
0: ನೀವು ತರಕಾರಿ ವ್ಯಾಪಾರ ಮಾಡ್ತೀರಿ ಅಲ್ವಾ?
9: ನೋಡಿ,
0: ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ರಿ. ಹಗ್ಗ ಹಾದಿದೆ, ಕೋಣ ಮಲಗಿದೆ, ಕುಂಬಳಕಾಯಿ ಬಳ್ಳಿ, ಕುಂಬಳಕಾಯಿ ಮತ್ತೆ ಬಳ್ಳಿ, ಕರೆಕ್ಟ್ ಉತ್ತರ. ಸರಿಯಾಗಿದೆ ರೇಖಾ.
9: ಸರಿ ಸರ್,
0: ನಮಸ್ಕಾರ. ನಮಸ್ಕಾರ, ಕರೆ ಮಾಡಿ ಧನ್ಯವಾದಗಳು. ಕೀರ್ತನ ಇದೆಯಾ ಉತ್ತರ?
3: ಖಂಡಿತ ಇದೆ ದಿಗ್ವಿಜಯ್. ಪದ್ಮಾ ಅಂಕುಶಾಪುರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ನಾಗರತ್ನ ಸೋಮಶೇಖರ್ ಅವರು, ಹಾಗೆ ಜಿ ಪಿ ಮಂಗಳಗೌರಿ ಬೆನಕನಹಳ್ಳಿಯಿಂದ, ಕೆ ಆರ್ ನಗರದಿಂದ, ನೇತ್ರಾವತಿ ನಟರಾಜ್ ಅವರು, ಲಲಿತಾ ವರ್ಷ ಹೆಬ್ಬಾಳ್ನಿಂದ, ಸುಧಾರಾಜ್ ಅವರು, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, ಮಂಜುಳಾ ಅವರು ಮರತಿ ಕ್ಯಾತನಹಳ್ಳಿಯಿಂದ, ರವಿಕುಮಾರ್ ಕುವೆಂಪು ನಗರ, ನಂದಿತಾ ಮೈಸೂರು, ಶಾಂಭವಿ ನಾಯ್ಡು ನಗರ, ಎನ್ ಚಂದ್ರಶೇಖರ್ ಎಸ್ ಪಿ ಎಂ ಲೇಔಟ್ ಬೋಗಾದಿ, ಶಾಂತಲಾ ರಾಮಾನುಜ ರೋಡ್, ಕೆ ಟಿ ಶ್ರೀಮತಿ ರಾಮಕೃಷ್ಣ ನಗರ, ಗಾಯತ್ರಿ ರಮೇಶ್, ಶಾಂತಿನಿ ಹಾಸನ, ಜೆ ಪಿ ನಗರದಿಂದ ರಾಧಾ, ರೂಪ, ಶಿವಣ್ಣ ಕಾಮನ್ಕೆರೆ ಹುಂಡಿ, ಅನಿಲ್ ಕುಮಾರ್ ತಡಕನಹಳ್ಳಿ, ಉಷಾರಸ್ ಗೋಕುಲಂ, ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್, ಜಿ ಎಸ್ ಚಂದನ ಚಿತ್ರದುರ್ಗ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಕೋಡದಿಂದ, ಶಿವಲಿಂಗಯ್ಯ ಹಿರೇಮಠ ಅವರು, ಅನುಷಾ ಮಹೇಂದ್ರ ಫ್ರಮ್ ಚೈನಾ, ಉಷಾ ಮೈಸೂರು, ಮಂಡಿ ಮೊಹಲ್ಲಾ ಮೈಸೂರಿನಿಂದ ಅನಿತಾ ಅವರು, ಲೀಲಾವತಿ ನಂಜನಗೂಡು, ನರಸು ಬೋಗಾದಿ, ವೇದಾ ಹಾಸನ, ಎನ್ ಎಚ್ ಜರಾಮ್ ಹೆಬ್ಬಾಳ್, ಮಹಾಲಕ್ಷ್ಮಿ ಬಿ ಎಂ ಬೆನಕನಹಳ್ಳಿ, ಟಿ ನರಸೀಪುರ, ಆಶಾ ವೆಂಕಟೇಶ್, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ಹಾಗೆ ಕಾವ್ಯ ಎಸ್ ಅವರು ಕುವೆಂಪು ನಗರದಿಂದ, ಹೆಬ್ಬಾಳಿನಿಂದ ಪ್ರಸನ್ನ, ಸ್ವರ್ಣಲತಾ ಮೈಸೂರು, ರಮ್ಯಾ ಬೋಗದಿ, ಹರ್ಷಿತಾ ಶಕ್ತಿನಗರ, ಮೋನಿಕಾ ಮಂಡ್ಯ, ಯುಧಿಷ್ಠರ ರಾಮ್ಪುರೆ ನಜರ್ಬಾದ್, ಸೌಮ್ಯ ಎಸ್ ಬಿ ಎಂ ಲೇಔಟ್, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್, ಯೋಗಾನಂದ ರಾಮ್ಪುರೆ ಮೈಸೂರು, ಶಿಲ್ಪ ವಾಜಮಂಗಲ ಗೇಟ್, ಎಸ್ಎಂ ಶೋಭಾ ಅವರು ಹಾಸನಿಂದ, ಹಾಗೆ ಸುಭಾನ್ ಕೋರಿ ಹಂಪಸಾಗರದಿಂದ, ಜಯಶ್ರೀ ಅವರು, ಮತ್ತೆ ಒಂದು 3-4 ಜನ ಅವ್ರ ಹೆಸರನ್ನ

0: ಎಲ್ಲ ಕೇಳ್ತೀನಿ. ಈಗ ಮೊನ್ನೆ ಪ್ರಸಾರವಾದ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರಗಳ ಬಗ್ಗೆ ಕೇಳಿದ್ರು ಚಿನ್ಮಯಿ ಮೇಡಮ್ ಹಾಗೂ ದಿಗ್ವಿಜಯ ಸರು, ಭಾಳ ಖುಷಿಯಾಯಿತು. ನಾನು 1 ಅವರ್ ಪ್ರೋಗ್ರಾಮ್ ಕೇಳಿದೆ, ಆನ್ಸರು ಮಾಡಿದೆ. ಇನ್ನೊಂದು ವಿಚಾರ ಅಂದರೆ ರೇಡಿಯೋಗೂ ನನಗೂ ಬಹಳ ನಂಟಿದೆ. ನಾನು 5ನೇ ಕ್ಲಾಸ್ನಲ್ಲಿ ಇದ್ದಾಗಲಿಂದನೂ ಸಹ ಕನ್ನಡ ಚಲನಚಿತ್ರ ಗೀತೆಗಳ ಬಗ್ಗೆ ಭಾಳ ಹುಚ್ಚು ನನಗೆ. ಪ್ರತಿನಿತ್ಯ ಬೆಳಗ್ಗೆ 7:30ರಿಂದ 8 ಮತ್ತು ರಾತ್ರಿ 7:30ರಿಂದ 8 ಪ್ರಸಾರವಾಗ್ತಿತ್ತು. ಅವಾಗೆಲ್ಲ ಕೇಳ್ಕೊಂಡು ಬರ್ತಾ ಇದ್ದೀನಿ. ಹಾಗೂ ನಾನು ಕಾಲೇಜ್ ಡೇಸಲ್ಲೂ ಸಹ, ನಾನು ಸಾಂಸ್ಕ್ರಿಟ್ ಸ್ಟೂಡೆಂಟ್ ಆದ್ದರಿಂದ ಸಾಂಸ್ಕ್ರಿಟ್ನಲ್ಲಿ ನ್ಯೂಸ್ ಸ್ಟಾರ್ಟ್ ಆಯಿತು. ಇತಿ ವಾರ್ತಾಹ ಪ್ರಚಾರಕ ಬಲದೇವಾನಂದ ಸಾಗರ ಅಂತೆಲ್ಲ ಬರ್ತಿತ್ತು. ಅದು ಭಾಳ ಖುಷಿ ಆಯ್ತಿತ್ತು ನನಗೆ ಈ ಕಾಲೇಜ್ ಡೇಸು. ಆಮೇಲೆ ನಾನು ರಿಟೈರ್ಡ್ ಸಬ್ರಿಷರ್ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ದು, ರಿಟೈರ್ಡ್ ಆಗಿದ್ದೀನಿ. ಅಲ್ಲಿ ತನಕ ನನಗೆ ಪ್ರೋಗ್ರಾಮ್ಗಳಷ್ಟು ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ನಾನು 17ನೇ ಇಸವಿನಲ್ಲಿ ರಿಟೈರ್ಡ್ ಆಗಿ ನಾನು ಹೆಚ್ಚು ಹೆಚ್ಚು ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಇದ್ದೀನಿ. ಬಹಳ ಆರೋಗ್ಯಕರವಾದ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದಾರೆ, ಬಹಳ ಖುಷಿಯಾಗುತ್ತೆ. ಆರೋಗ್ಯದ ಬಗ್ಗೆ, ಯೋಗದ ಬಗ್ಗೆ, ನಮ್ಮ ಅಡುಗೆ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಒಂದು TV ಮಾಧ್ಯಮ ನೋಡ್ಬೋದು ನಾವು, ಆದರೆ ಆ ಟೈಮ್ನಲ್ಲಿ ನಾವು TV ಮುಂದೆನೇ ಕೂತಿರಬೇಕು. ಈಗ ಹಾಗಲ್ಲ, ನಾವು ಕಿಚನ್ನಲ್ಲಿ ರೇಡಿಯೋ ಹಾಕ್ಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾ ವಾಟ್ಸಪ್ಗೆ ಆನ್ಸರ್ ಕೊಡ್ತೀನಿ, ಪ್ರೋಗ್ರಾಮ್ಗಳು ಕೇಳ್ತೀನಿ. ಬಹಳ ಆರೋಗ್ಯಕರವಾದ ಪ್ರೋಗ್ರಾಮ್ಗಳು ಕೊಡ್ತಾರೆ. ಮಕ್ಕಳ ಚಿಲಿಪಿಲಿ ಪ್ರೋಗ್ರಾಮಿಂದ ಹಿಡಿದು ದೊಡ್ಡವರ ಆರೋಗ್ಯದ ತನಕನೂ ನಮಗೆ ಉತ್ತಮವಾದ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಬಹಳ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಸ್ಟಾಫ್ ಅಷ್ಟೇ ಬಹಳ ಚೆನ್ನಾಗಿ ಅವರು ಮಾತಾಡ್ತಾರೆ, ನಮ್ಮೊಂದಿಗೆ ಸಹಕರಿಸ್ತಾರೆ. ಒಂದು ದಿನ ಬರಲೇಬೇಕು ಇಲ್ಲಿಗೆ ಅಂತ ತುಂಬ ಆಸೆ ಇತ್ತು. ಏನೋ ಮೊನ್ನೆ ಅದೃಷ್ಟವಶಾತ್ತು ಸರ್ರು ಮೇಡಮ್ ಬಹಳ ಸುಲಭವಾಗಿರೋ ಕ್ವಶನ್ ಕೇಳಿ ಆನ್ಸರ್ ಮಾಡಿಬಿಟ್ಟೆ, ಬಹಳ ಖುಷಿಯಾಯಿತು. ಹೀಗೆ ಒಳ್ಳೊಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ಲಿ ಅಂತ ಕೇಳ್ಕೊತೀನಿ. ಇನ್ನೊಂದು ವಿಚಾರ ಅಂದರೆ ನಮ್ಮ ದೇಶದಲ್ಲದೆ ವಿದೇಶದಲ್ಲೂ ಸಹ ಇದು ಬಹಳ ಪ್ರಾಮುಖ್ಯತೆ ಇದೆ. ಮೊನ್ನೆ ಚೈನಾದಿಂದ ಯಾರೋ ಆನ್ಸರ್ ಮಾಡಿದ್ರು, ಬಹಳ ಖುಷಿಯಾಯಿತು. ಈ TV ಮಾಧ್ಯಮ, ಮೊಬೈಲು ಇದರೆಲ್ಲ ಮಧ್ಯೆಯೂ ಸಹ ನಮಗೆ ರೇಡಿಯೋಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಲ್ಲ, ಅದು ಬಹಳ ಖುಷಿಯಾಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ಪ್ರೋಗ್ರಾಮ್ಗಳು ಬರಲಿ ಅಂತ ನಾನು ನಿಜವಾಗ್ಲೂ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ಸಿಬ್ಬಂದಿ ವರ್ಗದವರು ಸಹ ಭಾಳ ಸಹನೆಯಿಂದ, ಎಷ್ಟೋ ಜನ ಉತ್ತರ ಕೊಡಬೇಕಾದ್ರೆ ಲೇಟ್ ಮಾಡ್ತಾರೆ, ಏನೋ ಒಂಥರ ಕೊಡ್ತಾರೆ, ಆದರೂ ಇವರು ಸಹನೆಯಿಂದ ಅದಕ್ಕೆಲ್ಲ ಕೊಡ್ತಾರೆ. ಒಳ್ಳೆ ಸ್ಟಾಫ್ಗಳಿದ್ದಾರೆ, ನಮಗೆ ಹೆಚ್ಚು ಹೆಚ್ಚು ನಾಲೆಡ್ಜ್ ಸಿಗ್ತಾ ಇದೆ. ನಾವು ರಿಟೈರ್ಡ್ ಆದಮೇಲೆ ನಾವು TV ಜಾಸ್ತಿ ನೋಡೋದಿಲ್ಲ, ರೇಡಿಯೋ ಕೇಳ್ತಾ ಇರೋದ್ರಿಂದ ಆರೋಗ್ಯಕರವಾದ ಪ್ರೋಗ್ರಾಮ್ಗಳು. ಅದರಲ್ಲೂ ಸಹ ಈಗ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೋಡಿ, ಸೋಮವಾರ ಗೇಮ್ ಶೋ. 1 ಅವರು ಸ್ವಲ್ಪನೂ ಸ್ಟ್ರೆಸ್ ಇಲ್ಲದೆ ನಾವು ಭಾಳ ಅದಕ್ಕೋಸ್ಕರನೇ ಎಂಗೇಜ್ ಮಾಡಿಬಿಟ್ಟಿರ್ತೀವಿ 1 ಅವರು. ಭಾಳ ಖುಷಿಯಾಗುತ್ತೆ. ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಕೊಡಲಿ, ನಮಗೆ ನಾಲೆಡ್ಜ್ ಇಂಪ್ರೂವ್ ಆಗಲಿ. ವಿದ್ಯಾಭ್ಯಾಸದ ಬಗ್ಗೆನೂ ಹೇಳ್ತಾ ಇದ್ದಾರೆ, ಮಕ್ಕಳಿಗೂ ತುಂಬ ಅನುಕೂಲ ಆಗುತ್ತೆ. ಆರೋಗ್ಯ, ವಿದ್ಯಾಭ್ಯಾಸ, ಜನರಲ್ ನಾಲೆಡ್ಜು, ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ನಡೆಸ್ಕೊಡ್ಲಿ ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ.
1: ಜಗನ್ನಾಥ್ ಅಂತ ನಾನು ಮಾತಾಡ್ತಾ ಇರೋದು, ರಮಾಮಣಿ ಅವರ ಹಸ್ಬೆಂಡು. ನಾನು ಇಂಜಿನಿಯರ್, ರಿಟೈರ್ಡ್ ಆಗಿದ್ದೀನಿ. ಆದರೆ ಇವರು ಆನ್ಸರ್ ಮಾಡಿರೋದಕ್ಕೋಸ್ಕರ ಅವರಿಗೆ ಪ್ರಾಶಸ್ತ್ಯ ಕೊಡ್ತಾ ಇರೋದು ನನಗೆ ಭಾರಿ ಖುಷಿ ಆಯಿತು. ಒಂದು ಆನ್ಸರ್ ಮಾಡಿ ಗೆದ್ದು ಆಕಾಶವಾಣಿ ನೋಡಂಗಾರ ಆಯ್ತಲ್ಲ, ನಮಗೆ ಅದು ನಮ್ಮ ಪುಣ್ಯ. ಭಾಳ ಸಂತೋಷ ಆಯಿತು. ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಸದಾ ಕೇಳ್ಕೊತೀನಿ ನಾನು ದಯವಿಟ್ಟು.
2: ಕೆಳಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಗೇಮ್ ಶೋ ಕಾರ್ಯಕ್ರಮ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಚಿನ್ಮಯಿ, ನಾವೀಗ ಸಮಯದ ಕಡೆ ನೋಡಿ ಕಳೆದ ವಾರ ವಿನ್ನರ್ನ ಏನು ಮಾತಾಡಿದ್ರು ನಮ್ಮ ಆಕಾಶವಾಣಿಗೆ ಬಂದು, ಅದನ್ನು ನಾವು ನಮ್ಮ ಕೇಳಗರಿಗೆ ಕೇಳಿಸಿದ್ದಾಯ್ತು. ಈ ವಾರದ ಮುಖ್ಯ ಪ್ರಶ್ನೆ ಏನು ಅನ್ನೋದನ್ನು ನಮ್ಮ ಕೇಳಗರಿಗೆ ಹೇಳೋಣ. ಈಗ
3: ಇದೀಗ ಮುಖ್ಯ ಪ್ರಶ್ನೆಯನ್ನು ಹೇಳ್ತಾ ಇದ್ದೀವಿ, ಎಲ್ಲರೂ ಗಮನ ಇಟ್ಟು ಕೇಳಿ. ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಳ ಭುಜಬಲದಿ ಕಾದಿ ಗೆಲಿದಣ್ಣನ ಅವ್ವೆಯ ನಾದನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿಯ ಸಲಹೋ ಗದುಗಿನ ವೀರನಾರಾಯಣ. ಇದು ಇವತ್ತಿನ ಮುಖ್ಯ ಪ್ರಶ್ನೆ.
2: ಇನ್ನೊಂದು ಸತಿ ಹೇಳ್ಬಿಡೋಣ ಚಿನ್ಮಯಿ.
3: ಹಾ,
2: ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಳ ಭುಜಬಲದಿ ಕಾದಿ ಗೆಲಿದಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ.
4: ಓಕೆ, ಭಾಳ ಸುಲಭ ತಂದಿದ್ರಿ ಕೀರ್ತನ ಮತ್ತೆ ಚಿನ್ಮಯಿ. ಏನು ಭಾಳ ಜಲ್ದಿ ಉತ್ತರವನ್ನು ಕೊಡ್ತಾರೆ ಅಂತ ಭಾವಿಸೋಣ ನಮ್ಮ ಕೇಳುಗರು.
3: ಹೌದು, ಇದೀಗ ಮುಂದಿನ ಕರೆಗೆ ಹೋಗೋಣ.
4: ಓಕೆ, ಹಲೋ,
3: ನಮಸ್ತೆ ಆಕಾಶವಾಣಿ.
5: ನಮಸ್ತೆ ಮೇಡಮ್.
3: ಯಾರು, ಎಲ್ಲಿಂದ?
5: ಮಾದೇವ ಸ್ವಾಮಿ ಅಂತ ಹೇಳಿ.
4: ಬೇಕಾಯ್ತು ಈಗ ಮಾದೇವ ಸ್ವಾಮಿ ಅವರು.
5: ಸಿಕ್ಬಿಡ್ತಲ್ಲ.

0: ನಿಮ್ಮ ಪ್ರಶ್ನೆ ಕೇಳೋದ ಈಗ?
1: ಕೇಳಿ ಮೇಡಮ್. ಒಬ್ಬಟ್ಟುಗಳ ಬಗ್ಗೆ.
0: ಹಸಿರು ಕೊಲಿಗೆ ಮುತ್ತಿನ ತುರಾಯಿ.
2: ಹಸಿರು ಕೋಲಿಗೆ ಮುತ್ತಿನ ತುರಾಯಿ.
1: ಪಿಪಿ ಉತ್ತರಲ್ಲ ಅದು ಮೇಡಮ್.
3: ಏನೇಳಿ?
1: ಒಲ್ಗ ಪಿಪಿ ಮದುವೆಯಲ್ಲೆಲ್ಲ ಉತ್ತರಲ್ಲ.
2: ಅದಕ್ಕೆ ಮುತ್ತಿನ ತುರಾಯಿ ಏನು?
3: ಹಸಿರಿರುತ್ತ ಅದು? ಹಸಿರಿರುತ್ತ?
1: ಒಂದ್ ನಿಮಿಷ.
3: ಕೊಳಲ್ ಹೆಂಗಾಗುತ್ತೆ? ಹಸಿರಿರುತ್ತ? ಮುತ್ತೆಲ್ಲ ಇರುತ್ತೆ ಅದ್ರಲ್ಲಿ? ಕಲರ್ ಹಸಿರು ಕಲರ್ ಇರುತ್ತ?
2: ಅಲ್ಲ, ಅದು ಪೇಂಟ್ ಮಾಡಿರೋದು ಇರಬಹುದು. ಹೌದು ಇಲ್ಲ ಅಂತ ಇಲ್ಲ, ಆದ್ರೆ ಅದಕ್ಕೆ ಮುತ್ತಿನ ತುರಾಯಿ ಹೇಗೆ?
3: ಓಕೆ ಓಕೆ, ತೊಂದರೆ ಇಲ್ಲ. ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ, ಮುಂದಿನ ಕರೆ ಹೋಗ್ತಾ ಇದೀವಿ. ಹಲೋ
4: ಹಲೋ,
3: ನಮಸ್ಕಾರ
4: ಸರ್. ನಮಸ್ತೆ.
3: ಯಾರು, ಎಲ್ಲಿಂದ
4: ಸರ್? ತುಳಸಿದಾಸ್.
3: ಓಕೆ ತುಳಸಿದಾಸ್, ಪ್ರಶ್ನೆ ಕೇಳದ?
4: ಕೇಳಿ ಸರ್, ಕೇಳಿ ಸರ್.
2: ಹಸಿರು ಕೋಲಿಗೆ ಮುತ್ತಿನ ತುರಾಯಿ.
4: ಹಸಿರು ಕೋಲಿಗೆ
2: ಮುತ್ತಿನ ತುರಾಯಿ.
4: ಮುತ್ತಿನ ತುರಾಯಿ, ಹಸಿರು ಕೋಲಿಗೆ ಮುತ್ತಿನ ತುರಾಯಿ. ಹಸಿರು ಕೋಲು ಮುತ್ತಿನ ತುರಾಯಿ.
3: ಅದೇ ಪ್ರಶ್ನೆ.
4: ಹಸಿರು ಕೋಲಿಗೆ ಮುತ್ತಿನ ತುರಾಯಿ.
3: ಪ್ರಶ್ನೆ ಬದಲಾಗಲ್ಲ, ಉತ್ತರ ಮಾತ್ರ ಬೇರೆ ಹೇಳ್ಬೇಕು. ನೀವೀಗ ಹೇಳ್ತೀರಾ? ಮುಂದೋಣ.
4: ಕೋಲಿಗೆ ಮುತ್ತಿನ ತುರಾಯಿ ಮಲ್ಲಿಗೆ ಹೂವು.
3: ಮಲ್ಲಿಗೆ ಹೂವು ಹೇಗೆ?
4: ಅದು ಹಸಿರು, ಅಲ್ಲಿ ಇದು ಮುತ್ತು ವೈಟ್ ಬರ್ತದಲ್ಲ ಮಲ್ಲಿಗೆ ಹೂವು.
3: ಕೋಲ
4: ಕೋಲ ಅಲ್ಲ, ಅದು ಮಾಮೂಲಿ ಒಂದು ಸಣ್ಣ ಕಡ್ಡಿ ರೀತಿ.
3: ಕೋಲ ನಾವ್ ಹೇಳ್ತಿರೋದು
4: ಕೋಲ. ಹಸಿರು ಕೋಲು.
3: ಓಕೆ, ತೊಂದರೆ ಇಲ್ಲ. ತುಳಸಿದ ಸೂತ್ರ ಹೇಳ್ತಾರೆ, ಕೇಳಿಸ್ಕೊಳ್ಳಿ.
4: ಓಕೆ ಸರ್.
2: ಇದಕ್ಕೆ ಸರಿಯಾದ ಉತ್ತರ ಜೋಳದ ತೆನೆ.
4: ವಾವ್, ಅಯ್ಯೋ, ಅದನ್ನ ನಾವೇ ಬೆಳೆದು ನಾವೇ ತಿಂತಿದ್ದೋ ನೋಡಿ, ಮರ್ತೇ ಬಿಟ್ಟೆ.
3: ಈ ಕ್ಲೀನ್ ಆಗಿ ನೋಡ್ಕಲಿ. ಇನ್ನೊಂದ್ಸಲ ಆಯ್ತಾ?
4: ರೊಟ್ಟಿ ಎಲ್ಲಾನು ತಿಂತಿದ್ದೋ ಅದನ್ನ ಮಾಡ್ಕೊಂಡು.
2: ಅಯ್ಯೋ,
3: ಸರಿ ಸರಿ, ಕರೆ ಮಾಡಿ ಧನ್ಯವಾದಗಳು. ತುಳಸಿ ಸರ್ ನಮಸ್ಕಾರ. ಮುಂದಿನ ಕರೆಗೆ ಹೋಗಕ್ಕಿಂತ ಮುಂಚೆ ಕೀರ್ತನ.
0: ಹಾ ದಿಗ್ವಿಜಯ್,
3: ಉತ್ತರ ಇದೆಯಾ?
0: ಖಂಡಿತ ಇದೆ. ಲತಾ ಮತ್ತು ವೇದರಂಗಯ್ಯ ಅವರು ವಿದ್ಯಾರಣ್ಯಪುರಂನಿಂದ, ಹಾಗೆ ಯುಧಿಷ್ಠಿರ ರಂಪುರಿ ಅವರು ನಜರ್ಬಾದ್ನಿಂದ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿಯಿಂದ, ಜಯಶ್ರೀ ರಾಮಕೃಷ್ಣನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಯೋಗಾನಂದ ರಂಪುರಿ ಅವರು ನಜರ್ಬಾದ್ನಿಂದ, ಹಾಗೆ ಪ್ರಭುದೇವ ಪತ್ತಾವರ ಅವರು ಕಂದಕೂರದಿಂದ, ಶಾಂಭವಿ ನಾಯ್ಡು ನಗರದಿಂದ, ನಂದಿತಾ ಮೈಸೂರಿನಿಂದ, ಸುಮತಿ ನಾಗರಾಜ್, ರೂಪಾ ಶಿವಣ್ಣ ಕಾಮನ್ಕೆರೆ ಹುಂಡಿಯಿಂದ, ಉಷಾ ಮೈಸೂರು, ನರಸು ಬೋಗಾದಿಯಿಂದ, ಹಾಗೆ ಉಮಾ ರಾಮದಾಸ್ ಅವರು, ಎಸ್ ಆನಂದ್ ನಾಯ್ಕ ಸುಣತ್ಕೇರಿ, ಅನುಷಾ ಮಹೇಂದ್ರ ಚೈನಾ, ಮತ್ತು ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಶಾಂತಿನಿ ಅವರು ಹಾಸನದಿಂದ, ಎನ್ ಎಚ್ ಜಯರಾಮ್ ಅವರು ಹೆಬ್ಬಾಳಿನಿಂದ, ಮತ್ತು ಅಷ್ಟೇ ಅನ್ಸುತ್ತೆ. ಇನ್ನೆಲ್ಲ ಮಲ್ಲಿಗೆ ಹೂವು ಅಂತ ಕಳಿಸಿರೋರು ಇದ್ದಾರೆ.
3: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ ನಮಸ್ಕಾರ.
2: ರೇಡಿಯೋಯಿಂದ ದಯವಿಟ್ಟು ಸ್ವಲ್ಪ ದೂರ ಬಂದು ಮಾತಾಡ್ತೀರಾ?
5: ಹಲೋ ಮೇಡಮ್.
2: ಯಾರು,
3: ಎಲ್ಲಿಂದ?
5: ಮೇಡಮ್ ನಾನು ಸುಧಾ ಅಂತ ಮಾತಾಡ್ತಾ ಇರೋದು, ನಾಡನಹಳ್ಳಿ ಇಲ್ಲೇ ಮೈಸೂರು.
3: ಸುಧಾ ಅವ್ರೆ, ಯಾಕೆ ನೀವು ಕರೆ ಮಾಡಿದಾಗೆಲ್ಲ ರೇಡಿಯೋನ ಜೋರಾಗಿ ಹಾಕ್ಬಿಡ್ತೀರಿ?
5: ಇಲ್ಲ ಸರ್, ನಾನು ಕೈದಾಗೆ ಹಿಡ್ಕೊಂಡಿದ್ದೆ, ಸ್ವಲ್ಪ ಚಾರ್ಜಿಗೆ ಹತ್ತಾರ ಅಂತ ಹೇಳಿ ಹಿಡ್ಕೊಂಡಿದ್ದೆ, ಅದು ಕೈದಾಗೆ ಅದಕ್ಕೆ ಹಿಡ್ಕೊಂಡಿದ್ದೆ ಸರ್.
3: ಓಕೆ ಸುಧಾ, ಪ್ರಶ್ನೆ ಕೇಳದ?
5: ಕೇಳಿ ಸರ್.
2: ನಿಮ್ ಪ್ರಶ್ನೆ, ತಲೆ ಇಲ್ಲ, ನಡು ಇಲ್ಲ, ಕೈಗಳಿದ್ದರೂ ಬೆರಳಿಲ್ಲ.
5: ಎಲ್ಲ ಈಸಿ ಇರೋ ಕೇಳಿ, ನಮಗ್ ಕಷ್ಟ ಇರೋ ಕೇಳ್ತಿದಿರ್ಲ ಮೇಡಮ್.
2: ಇದ್ರದ್ದು ಉತ್ತರ ಕೇಳಿದ್ರೆ ಇದು ಈಸಿ.
3: ಸುಧಾ ಅವ್ರೆ,
5: ಇನ್ನೊಂದ್ಸಲ ಹೇಳಿ ಮೇಡಮ್.
2: ತಲೆ ಇಲ್ಲ, ನಡು ಇಲ್ಲ, ಕೈಗಳಿದ್ದರೂ ಬೆರಳಿಲ್ಲ.
5: ಹಿಡಿ ಸುಡ ಮೇಡಮ್. ಹಿಡಿ ಸುಡು.
0: ಏನ್ ಹಂಗಂದ್ರೆ?
5: ಕಸ ಗುಡಿಸ್ತಾರಲ್ಲ ಮೇಡಮ್ ಅವ್ರೆ,
2: ಕಸ್ಬರ್ಲು. ಅಲ್ಲ ಅಲ್ಲ,
5: ಮನೆ ವರ್ಸದು ಮಾಪು.
3: ನೀವು ಮನೆ ಸ್ವಚ್ಛ ಮಾಡೋದ್ ಮಾಡ್ತಿದ್ರಿ.
2: ಅಲ್ಲ, ಅದಕ್ಕೆ ತಲೆ ಇಲ್ಲ, ನಡು ಇಲ್ಲ, ಅದೆಲ್ಲ ಹೇಗೆ ಸೂಕ್ತವಾಗುತ್ತೆ?
5: ತಲೆ ಇಲ್ಲ ಅಂದ್ರೆ ಇದು ಎಳ್ನೀರ.
2: ಕೈಗಳೆಲ್ಲಿವೆ ಎಳ್ನೀರ್ಗೆ?
3: ಓಕೆ ಸುಧಾ, ಪ್ರಯತ್ನ ಪಟ್ಟಿದ್ದೀವಿ, ಮುಂದಿನ ಕರೆ ಹೋಗ್ತೀವಿ. ನಮಸ್ಕಾರ, ಮುಂದಿನ ಕರೆ. ಹಲೋ,
2: ನಮಸ್ತೆ ಆಕಾಶವಾಣಿ.
6: ಹಲೋ,
3: ನಮಸ್ಕಾರ.
6: ಹಲೋ,
3: ನಮಸ್ತೆ. ಯಾರು, ಎಲ್ಲಿಂದ?
6: ಪ್ರಭು ಅಂತ, ಮೈಸೂರಿಂದ, ಜೆ ಪಿ ನಗರ.
3: ಏನ್ ಮಾಡ್ಕೊಂಡಿದ್ದೀರಿ ಪ್ರಭು ಅವರ?
7: ನಾನು ರಿಟೈರ್ಡ್ ಅಫಿಷಿಯಲ್ ಸರ್, ಬಿ ಎಸ್ ಎನ್ ಎಲ್ ವರ್ಕ್ ಮಾಡ್ತಾ ಇದ್ದೆ.

0: ಹೌದಾ? ಪ್ರಶ್ನೆ ಅರ್ಥ ಆಯ್ತಾ?
1: ಹಾ ಆಯ್ತು ಸರ್.
0: ಏನ್ ಪ್ರಶ್ನೆ ಹೇಳಿ?
1: ಅದೇ ಕೈ ತೋಳಿ
0: ತಲೆ ಇಲ್ಲ, ನಡು ಇಲ್ಲ, ಕೈಗಳಿದ್ದರೂ ಬೆರಳಿಲ್ಲ.
1: ಶರ್ಟ್ ಅಂಗಿ.
0: ಹಾ ನೋಡಿ, ಉತ್ತರ ಸರಿಯಾಗಿ ಹೇಳಿದ್ರಿ. ಪ್ರಭು ಅವರೇ ಮೊದಲನೇ ಬಾರಿ ಕರೆ ಮಾಡಿದ್ದ?
1: ಹೌದು ಸರ್,
0: ಮೊದಲನೇ ಬಾರಿ ಕರೆ ಮಾಡಿ ಉತ್ತರ ಸರಿಯಾಗಿ ಹೇಳ್ಬಿಟ್ರಲ್ಲ, ಬಹಳ ಖುಷಿ ಆಯ್ತು.
1: ಟಿವಿ ರೇಡಿಯೋನಲ್ಲಿ ಕೇಳಿ ಕೇಳಿ ನನಗೆ ಒಂಥರ ಅಭ್ಯಾಸ ಆಗೋಗಿದೆ.
0: ಓಕೆ, ಇದೇ ರೀತಿ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ, ಉತ್ತರ ಸರಿಯಾಗಿ ಕೊಡ್ತಾ ಇರಿ. ಆಯ್ತಾ? ನಮಸ್ಕಾರ. ನಮಗೂ ಬಹಳ ಖುಷಿ ಆಗ್ತಿದೆ ಕರೆ ಮಾಡಿ, ಧನ್ಯವಾದಗಳು. ನಮಸ್ಕಾರ. ಕೀರ್ತನ.
2: ಹಾ ದಿಗ್ವಿಜಯ್, ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕೊಟ್ಟಿರೋರು ಲಕ್ಷ್ಮೀ ವಿಲಾಸ ರಸ್ತೆಯಿಂದ ನಂದು ಅವರು, ವಿದ್ಯಾ ಅವರು ಕೆ ಆರ್ ನಗರದಿಂದ, ಶಾಂಭವಿ ನಾಯ್ಡು ನಗರದಿಂದ, ಬಿಂಡಿಗನವಿಲೆಯಿಂದ ಲೋಕೇಶ್ ಅವರು, ನಾಗರತ್ನ ಮಹದೇವಪುರದಿಂದ, ನಂದಿತಾ ಮೈಸೂರು, ಪದ್ಮ ಅಂಕುಶಾಪುರ, ಎಸ್ ಆನಂದ್ ನಾಯ್ಕ ಸುಣ್ಣದಗಿರಿ, ಜಾಹ್ನವಿ ರಾಮಕೃಷ್ಣ ನಗರ, ಹಾಗೆ ಮೈಸೂರಿನಿಂದ ದಿವ್ಯಾ ಮನೋಹರ್, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಕೃಷ್ಣ ಟೇಲರ್ ಶ್ರೀರಂಗಪಟ್ಟಣದಿಂದ, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲ್ಲಾಯಿಂದ, ಹಾಗೆ ಅನುಷಾ ಮಹೇಂದ್ರ ಅವರು ಚೈನಾದಿಂದ, ಉಷಾ ಮೈಸೂರು, ಅನಿಲ್ ಕುಮಾರ್ ತಡಕನಹಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರ, ಆಶಾ ವೆಂಕಟೇಶ್ ಅವರು ಹರ್ಷಿತಾ ಶಕ್ತಿನಗರ, ಜಿ ಎಸ್ ಚಂದನ ಚಿತ್ರದುರ್ಗ, ಜಯಪ್ರಕಾಶ್ ರಾಮಕೃಷ್ಣ ನಗರ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳ್ಗೋಡದಿಂದ ಶಿವಲಿಂಗಯ್ಯ ಹಿರೇಮಠ ಅವರು, ಯೋಗಾನಂದ ರಾಂಪುರ ಅವರು ನಜರ್ಬಾದ್ನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಎನ್ ಎಚ್ ಜಯರಾಮ್ ಅವರು ಹೆಬ್ಬಾಳ್ನಿಂದ, ಹಾಗೆ ಪ್ರಭುದೇವ ಪತ್ತಾರ ಅವರು ಕಂದಕೂರದಿಂದ, ವೇದಾ ಹಾಸನ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಹಾಗೆ ಲೀಲಾವತಿ ನಂಜನಗೂಡು.
0: ಓಕೆ, ಚೈನಾದಿಂದ ಅನುಷಾ ಮಹೇಂದ್ರ.
2: ಹೌದು,
0: ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಕೊಡ್ತಾ ಇದ್ದಾರೆ. ಸಮಯ ಏನಾಗಿದೆ ಒಂದ್ಸಲ ಟೈಪ್ ಮಾಡಿ ಕಳಿಸ್ಬಿಡಿ ಅನುಷಾ ಅವರೇ, ಏನು ಸಮಯ ಆಗಿದೆ ನೋಡೋಣ ಅಲ್ಲಿ. ಓಕೆ, ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
3: ನಮಸ್ತೆ ಆಕಾಶವಾಣಿ.
0: ಹಲೋ
4: ಹಲೋ,
0: ನಮಸ್ಕಾರ. ಯಾರು, ಎಲ್ಲಿಂದ?
4: ನಮಸ್ಕಾರಗಳು.
3: ವಿಜಯ ಕೌಶಿಕ್ ಅವರೇ ನಮಸ್ಕಾರ. ನಿಮ್ಮ ಪ್ರಶ್ನೆ, ಚಿನ್ನದ ಕರಡಿಗೆಯಲ್ಲಿ ಬೆಳ್ಳಿ ಲಿಂಗ, ಚಿನ್ನದ ಕರಡಿಗೆ, ಚಿನ್ನದ ಕರಡಿಗೆಯಲ್ಲಿ ಬೆಳ್ಳಿ ಲಿಂಗ,
4: ದೀಪ
3: ಹೇಗೆ? ದೀಪ
0: ಹೇಗೆ ಹೇಳಿ ವಿಜಯ ಕೌಶಿಕ್. ಚಿನ್ನದ ಕರಡಿಗೆ,
4: ಬೆಳ್ಳಿ ಕರಡಿಗೆ ಅಂದ್ರೆ ಅಂತೆ
0: ಅಲ್ಲ, ಚಿನ್ನದ ಕರಡಿಗೆಯಲ್ಲಿ ಬೆಳ್ಳಿ ಲಿಂಗ. ಓಕೆ ವಿಜಯ ಕೌಶಿಕ್, ಉತ್ತರ ಕೊಡ್ತೀರಾ? ಮುಂದಕ್ಕೆ ಹೋಗೋಣ.
4: ಐಡಿಯಾ ಬರ್ತಿಲ್ಲ ಸರ್, ಮುಂದೆ ಹೋಗಿ.
0: ಓಕೆ, ಮುಂದಕ್ಕೆ ಹೋಗ್ತಾ ಇದೀವಿ. ಹಲೋ, ನಮಸ್ಕಾರ.
4: ದಿಗ್ವಿಜಯ್ ಸರ್ ನಮಸ್ತೆ.
0: ನಮಸ್ಕಾರ. ಕಿರಣ್.
4: ಹಾ ಹೇಳಿ ಸರ್.
0: ಕಿರಣ್ ಪ್ರಶ್ನೆ ಕೇಳ್ತಾ?
4: ಅಂದ್ರೆ ನಾನು ಲೈನ್ ಗೆ ಟ್ರೈ ಮಾಡ್ತಾ ಇದ್ದೆ, ಹಾಕೊಂಡಿದ್ದೆ ಬಟ್.
0: ಓಕೆ, ತೊಂದ್ರೆ ಇಲ್ಲ. ಚಿನ್ನದ ಕರಡಿಗೆಯಲ್ಲಿ ಬೆಳ್ಳಿ ಲಿಂಗ,
4: ಚಿನ್ನದ
0: ಕರಡಿಗೆಯಲ್ಲಿ ಬೆಳ್ಳಿ ಲಿಂಗ. ಆಕ್ಚುಲಿ ಇದಕ್ಕೆ ಎರಡು ಉತ್ತರ ಇದೆ, ಯಾವ್ದ್ರು ಒಂದ್ರು ಒಂದು ಉತ್ತರ ಕೊಟ್ರು ಸರಿ, ಇಲ್ಲ ಎರಡು ಕೊಟ್ರು ಉತ್ತಮ.
4: ಉಂಗುರ ಅಂತ ಗೆಸ್ ಮಾಡ್ತಿದ್ದೀನಿ.
3: ಇಲ್ಲ
0: ಇಲ್ಲ ಇಲ್ಲ ಇಲ್ಲ ಇಲ್ಲ. ಚಿನ್ನದ ಕರಡಿಗೆಯಲ್ಲಿ ಬೆಳ್ಳಿ ಲಿಂಗ, ಇದು ತಿನ್ನುವಂತಹ ವಸ್ತು. ಪ್ರತಿದಿನ ತಿಂತೀವಿ.
2: ಆಲ್ಮೋಸ್ಟ್
0: ಆಲ್ಮೋಸ್ಟ್ ಒಂದು ಹಣ್ಣನ್ನ, ಹಣ್ಣು ಅಂತಾನೆ ಹೇಳ್ಬಿಟ್ಟು ನಾನು ಯೋಚನೆ, ಇಷ್ಟ ಹೇಳದ್ಮೇಲೆ ಯೋಚನೆ ಮಾಡ್ಬೇಕು. ಕಿರಣ್ ಅವರ,
4: ದಾಳಿಂಬೆ ಹಣ್ಣು ಅಂತ ಗೆಸ್ ಮಾಡ್ತಿದ್ದೀನಿ ಸರ್.
0: ಇಲ್ಲ
3: ಇಲ್ಲ,
0: ಅಂದ್ರೆ ಚಿನ್ನದ ಕರಡಿಗೆ,
3: ಚಿನ್ನದ ಕರಡಿಗೆ ಅಂದ್ರೆ
0: ಚಿನ್ನದ ಕಲರ್ ಇರುತ್ತೆ, ಅದ್ರ ಒಳಗೆ ಬೆಳ್ಳಿ ಅಂತಂದ್ರೆ ವೈಟ್.
4: ಟೊಮ್ಯಾಟೋ?
0: ಉತ್ತರ ಹೇಳ್ಬೋಣ ಚಿನ್ಮಯ್.
3: ಒಂದು ಉತ್ತರ ಬಂದು ಹಲಸಿನ ತೊಳೆ, ಮತ್ತೊಂದು ಉತ್ತರ ಬಾಳೆಹಣ್ಣು.
0: ಬಾಳೆಹಣ್ಣು. ಓಕೆ ಕಿರಣ್, ಪ್ರಯತ್ನ ಪಟ್ಟಿದ್ರಿ, ತೊಂದರೆ ಇಲ್ಲ, ಕರೆ ಮಾಡಿದ್ದು ಧನ್ಯವಾದಗಳು. ನಮಸ್ಕಾರ.
4: ಥ್ಯಾಂಕ್ ಯು ಸರ್.
0: ಓಕೆ ಕೀರ್ತನಾ.
2: ದಿಗ್ವಿಜಯ್, ವಾಟ್ಸ್ಆ್ಯಪ್ನಲ್ಲಿ ತುಂಬ ಜನ ಸರಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ಅನುಷಾ ಮಹೇಂದ್ರ ಅವ್ರನ್ನ ನಾವು ಟೈಮ್ ಕೇಳಿದ್ವಲ್ಲ, ಅವರು ಈಗ 2:05 ಅಲ್ಲಿ ಅಂತ ನಮಗೆ ಕಳಿಸಿದ್ದಾರೆ. ಮಧ್ಯಾಹ್ನ
0: 2:05. ಓಕೆ,
2: ಹಾಗಾಗಿ 2.5 ಗಂಟೆ ಮುಂದಿದ್ದಾರೆ ಅವರು ನಮ್ಮಿಂದ.
0: ಸರಿ.
2: ಸೊ ಸರಿ ಉತ್ತರ ಕೊಟ್ಟಿರೋರು ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರ, ಎಸ್ ಆನಂದ್ ನಾಯ್ಕ ಸುಣ್ಣದಗಿರಿ, ಎನ್ ಚಂದ್ರಶೇಖರ್ ಎಸ್ ಪಿ ಎಂ ಲೋಡ್ ಬೋಗಾದಿ, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ, ಬಿಂಡಿಗನವಿಲೆ ಲೋಕೇಶ್, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರ, ಎನ್ ನಂಜುಂಡಸ್ವಾಮಿ, ಗಾಯತ್ರಿ ರಮೇಶ್, ಮಮತಾ ಜಯಶಂಕರ್, ನಾಗರತ್ನ ಮಹದೇವಪುರ, ಪೋಷಿತ ಕಲ್ಪಿತ ವಿವೇಕಾನಂದ ನಗರ, ಸುಧಾರ ಜೆಎಸ್ಎಸ್ ನಗರ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಹರ್ಷಿತಾ ಶಕ್ತಿನಗರ, ರಾಜಮ್ಮ ಶಮಂತಕ ಮಣಿ ಮೈಸೂರು, ಯುಧಿಷ್ಠರ ರಂಪುರೆ ನಜರ್ಬಾದ್, ಮಹೇಶ್ ಹೊಸೂರು ಶಿಕಾರಿಪುರ, ಎನ್ಎಚ್ ಜಯರಾಮ್ ಹೆಬ್ಬಾಳ್, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿ ಟಿ ನರಸೀಪುರ, ಉಷಾ ಜೆಪಿನಗರ, ಶೋಭಾ ಹಾಸನದಿಂದ ನಂಜನಗೂಡಿನ ಜೀವನ ಜ್ಯೋತಿ, ಯೋಗಾನಂದ ರಂಪುರೆ ಅವರು ನಜರ್ಬಾದ್ನಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್ ಅವರು, ಶಿವಕುಮಾರ್ ಆರಾಧ್ಯ ಅವರು ಸೋಮನಾಥ್ ನಗರದಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ನಂದು ಲಕ್ಷ್ಮೀ ವಿಲಾಸ ರಸ್ತೆಯಿಂದ, ಶಾಂತಿನಿ ಹಾಸನದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಹಾಗೆ ಪ್ರಭುದೇವ್ ಪತ್ತಾರ್ ಅವರು, ಮತ್ತು ವೇದಾ ಹಾಸನ್, ನಂದಿತಾ ಮೈಸೂರು, ನರಸು ಭೋಗಾದಿ, ಉಮಾ ರಾಮದಾಸ್ ಅವರು ಶೋಭಾ ಮುರಳಿ ನಿವೇದಿತಾ ನಗರದಿಂದ, ನಾಗಮಣಿ ಅವರು ಕೃಷ್ಣಮೂರ್ತಿಪುರಂನಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ರಜನಿ ಮದ್ದೂರು, ರಮ್ಯಾ ಭೋಗಾದಿಯಿಂದ, ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು ಕುವೆಂಪು ನಗರದಿಂದ, ಜಯಶ್ರೀ ನಾಗರಭಾವಿ ಬೆಂಗಳೂರಿನಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ನಾಗರತ್ನ ಸೋಮಶೇಖರ್ ಅವರು ಗುಂಡ್ಲುಪೇಟೆಯಿಂದ, ಟೇಲರ್ ಸತೀಶ್, ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆ, ಜಯಶ್ರೀ ರಾಮಕೃಷ್ಣ ನಗರ, ಶಿವಪ್ರಸಾದ್ ಗುಪ್ತಾ ಚಿತ್ರದುರ್ಗ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ, ಮಂಜುಳಾ ಅವರು, ಹಾಗೆ ನೀಲಾಂಬಿಕಾ ಅನ್ನೋರು ಕುವೆಂಪು ನಗರದಿಂದ, ಎಸ್ ನಾಗಮಣಿ ಜೆ ಪಿ ನಗರದಿಂದ, ಮೈಸೂರಿನಿಂದ ದಿವ್ಯಾ ಮನೋಹರ್.
0: ಓಕೆ, ಈಗ ಮುಖ್ಯ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳುವಂತಹ ಸಮಯ ಚಿನ್ಮಯ್.
3: ಮುಖ್ಯ ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಳ ಭುಜಬಲದಿ ಕಾದಿ ಗೆಲಿದಣ್ಣನ ಅವ್ಯಯ ನಾದ್ನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿಯ ಸಲಹೋ ಗದುಗಿನ ವೀರನಾರಾಯಣ.
0: ಇನ್ನೊಮ್ಮೆ, ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಡೋದರಿಯ ಮಾತುಳನ ಮಾವನ ನತುಳ ಭುಜಬಲದಿ ಕಾದಿ ಗೆಲ್ಲಿದಣ್ಣನ ಅವ್ವೆಯ ನಾದನಿಯ ಜಠರದಲ್ಲಿ ಜನಿಸಿದ ನಾದಿಮೂರತಿ ಸಲಹೋ ಗದುಗಿನ ವೀರನಾರಾಯಣ. ಬಹಳ ಸುಲಭ ಕೇಳ್ಬಿಟ್ಟಿದ್ರಿ ಚಿನ್ಮಯ್. ಎಷ್ಟು ಸುಲಭ ಅಂತ ಹೇಳಿದ್ರೆ ಉತ್ತರಗಳು ಸುರಿಮಳೆ ಬರಬೇಕು ಈಗ ನೋಡೋಣ. ಓಕೆ, ಮುಂದಿನ ಕರೆಗೆ ಹೋಗುವಂತಹ ಸಮಯ. ಹಲೋ,
3: ನಮಸ್ತೆ ಆಕಾಶವಾಣಿ.
5: ನಮಸ್ತೆ ಮೇಡಮ್.
3: ಯಾರು, ಎಲ್ಲಿಂದ? ಯಾರು? ಲಕ್ಷ್ಮೀಕಾಂತ್. ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಪ್ರಶ್ನೆ. ಅಕ್ಕನ ತಿಕ್ಕಿ ಅಕ್ಕಿಗೆರೆ ಎಳಿ.
0: ಇನ್ನೊಂದ್ಸಲ, ಅಕ್ಕನ ತಿಕ್ಕಿ ಅಕ್ಕಿಗೆರೆ ಎಳಿ. ಅಕ್ಕನ ತಿಕ್ಕಿ ಅಕ್ಕಿಗೆರೆ ಎಳಿ.
3: ಏನು?
0: ಲಕ್ಷ್ಮೀಕಾಂತ್ ಪ್ರಯತ್ನ ಪಟ್ಟಿದ್ರಿ, ಮುಂದಿನ ಕರೆ ಹೋಗ್ತಿದೀವಿ. ನಮಸ್ಕಾರ, ಮುಂದಿನ ಕರೆ. ಹಲೋ,
3: ನಮಸ್ತೆ ಆಕಾಶವಾಣಿ.
0: ಹಲೋ,
3: ಹಲೋ,
0: ನಮಸ್ಕಾರ. ಯಾರು, ಎಲ್ಲಿಂದ?
5: ರಮೇಶ್ ಕರ್ನಾಟಕ ಸರ್, ವಿಜಯಪುರ ಜಿಲ್ಲೆ ಬಸವನ ಬಾಗೋಡಿ ತಾಲೂಕಿಂದ ಮಾತಾಡ್ತೇನೆ.
0: ರಮೇಶ್, ಏನ್ ಮಾಡ್ಕೊಂಡಿದ್ದೀರಿ?
5: ನಾವು ಸಣ್ಣ ರೈತರಿದ್ದೀರಿ ಸರ.
0: ಓಕೆ, ಪ್ರಶ್ನೆ ಕೇಳಿದ್ರ?
5: ಇಲ್ರಿ ಸರ್, ನಾ ಕರೆ ಮಾಡಕತ್ತಿದ್ದೀನಿ.
0: ಓಕೆ,
5: ಬಾಳೆಹಣ್ಣಿಂದ ಉತ್ತರ ಗೊತ್ತಾಗಿತ್ತು, ನನ್ ಕರೆ ಸಿಗ್ಲಿಲ್ಲ.
0: ಓಕೆ, ಈಗ ಸಿಕ್ಕಿದ್ಯಲ್ಲ ಉತ್ತರ ಕೊಡಿ. ಅಕ್ಕನ ತಿಕ್ಕಿ ಅಕ್ಕಿ ಗೆರೆ ಎಳಿ.
5: ಸರ್, ನಮಗ್ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸತಿ ಹೇಳ್ರಿ.
0: ಅಕ್ಕನ ತಿಕ್ಕಿ ಅಕ್ಕಿ ಗೆರೆ ಎಳಿ.
5: ಅಕ್ಕನ ತಿಕ್ಕಿ ಅಕ್ಕಿ ಗೆರೆ
0: ಎಳಿ. ಇದು ಸುಣ್ಣ ಅಲ್ಲ, ಅಂದ್ರೆ ಎಲ್ಲ ಮನೆಗಳ ಮುಂದೆ
3: ಬಳಸ್ತಾರೆ,
0: ಬಳಸ್ತೀವಿ.
5: ಇದು ರಂಗೋಲಿ
0: ನೋಡಿ, ಎಲ್ಲರ ಮನೆ ಮುಂದೆ ಬಳಸ್ತೀವಿ ಅಂದ್ರೆ ರಂಗೋಲಿ ಬಂತಲ್ಲ, ಕರೆಕ್ಟ್ ಆಗುತ್ತಾ ರಮೇಶ್?
5: ಮನೆ ಗೊತ್ತಾಗಿದ್ರಿ ಸರ್, ಇವತ್ತು ಗೊತ್ತಾಯ್ತು, ಖುಷಿ ಆಯ್ತ್ರಿ ಸರ್, ನೀವು ಒಂದು ಸಣ್ಣ ಸುಳಿವು ಕೊಟ್ರಿ.
0: ಓಕೆ, ಕರೆ ಮಾಡಿದ್ದು ಧನ್ಯವಾದಗಳು ರಮೇಶ್. ನಮಸ್ಕಾರ, ಮುಂದಿನ ಕರೆ.
5: ನಿಮಗೂ ಧನ್ಯವಾದ. ನಮಸ್ಕಾರ ಸರ್.
0: ನಮಸ್ಕಾರ. ಮುಂದಿನ ಕರೆ ಹೋಗೋಣ ಅಂದ್ರೆ ಕೀರ್ತನ ಇಲ್ಲ, ಹೋಗ್ಬೇಡಿ, ಸಂದೇಶ ಇದೆ ಅಂತಿದ್ರೆ ಓದಿ ಕೀರ್ತನ.
2: ರಮ್ಯಾ ಭೋಗಾದಿ ಕೆಟಿ ಶ್ರೀಮತಿ ರಾಮಕೃಷ್ಣ ನಗರ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರ, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿ, ನಂದು ಲಕ್ಷ್ಮೀ ವಿಲಾಸ ರಸ್ತೆ, ಜಾಹ್ನವಿ ರಾಮಕೃಷ್ಣ ನಗರ, ಗಾಯತ್ರಿ ರಮೇಶ್, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ, ಸುಮತಿ ನಾಗರಾಜ್, ರವಿಕುಮಾರ್ ಕುವೆಂಪು ನಗರ, ಕೆಆರ್ಪೇಟೆಯಿಂದ ಹಿರಿಯಣ್ಣ, ಶಾಂಭವಿ ನಾಯ್ಡು ನಗರದಿಂದ, ಮೀರಾ ಜೆ ಪಿ ನಗರದಿಂದ, ಹಾಗೆ ಸುಧಾರಾಜ್ ಜೆ ಎಸ್ ಎಸ್ ನಗರದಿಂದ, ನರಸಿಂಹಯ್ಯ ಐ ಪಿ ಎಸ್ ನಗರದಿಂದ, ಲತಾ ಮತ್ತು ವೇದರಂಗಯ್ಯ ಅವರು ವಿದ್ಯಾರಣ್ಯಪುರಂನಿಂದ, ಉಷಾ ಅವರು, ವಿಜಯಲಕ್ಷ್ಮಿ ಸಿ, ವಿದ್ಯಾ ಕೆ ಆರ್ ನಗರ, ಕೃಪಾ ಮೈಸೂರು, ಗೋಪಿನಾಥ್ ರಾಮಕೃಷ್ಣ ನಗರ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ಸತ್ಯಕುಮಾರ್ ರವಿ ಮಹಾಲಕ್ಷ್ಮಿ.

0: ಮಿಲೋಡ್ ಬೆಂಗಳೂರು, ಮಾಧವನ್ ಚೆನ್ನೈ, ಉಷಾ ಅರಸ್ ಗೋಕುಲಂ ರೋಡ್, ಹಾಗೆ ಶಾಂತಲಾ ರಾಮಾನುಜ ರೋಡ್, ಉಷಾ ರಾಮದಾಸ್, ಹರ್ಷಿತಾ ಶಕ್ತಿನಗರ, ಸೌಮ್ಯ ಎಸ್ ಬಿ ಎಂ ಲೇಔಟ್. ಇಷ್ಟು ಜನ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ.
1: ಓಕೆ, ಮುಂದಿನ ಕರೆ. ಹಲೋ,
2: ನಮಸ್ತೆ ಆಕಾಶವಾಣಿ. ಹಲೋ, ಮಾತಾಡಿ.
0: ಹಲೋ ಹಲೋ ಹಲೋ ನಮಸ್ತೆ. ಹಲೋ
3: ಹಲೋ
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಬಂಗಾರಮ್ಮ ಸರ್. ಮತ್ತೆ ಮೇಡಮ್.
0: ನಮಸ್ತೆ ಬಂಗಾರಮ್ಮ ಅವರೇ, ಗೊತ್ತಾಗಿದೆಯಾ ಇವತ್ತು ಒಗ್ಗಿಟ್ಟು ಬಿಡಿಸ್ಬೇಕು ನೀವು ಅಂತ?
3: ಖಂಡಿತ
2: ಈಗಲೂ ನಿಮ್ಗೆ ಗೊತ್ತಾಗತ್ತೆ.
0: ಎಲ್ಲ ಇವಾಗ ತುಂಬಾ ಈಸಿ ಇರೋ ಒಗ್ಟೆ ಕೇಳ್ತೀವಿ ನಿಮ್ಗೆ ನೋಡಿ, ನೀವ್ ಇಷ್ಟೇನಾ ಅನ್ಬಿಡ್ತೀರಾ?
1: ಈಗ
3: ಗೊತ್ತಿತ್ತು, ಆದ್ರೆ ನೀವ್ ಬಾಳೆಹಣ್ಣಿಗೆ ಒಂಥರ ಉತ್ತರ ಹೇಳಿದ್ರಿ, ಅದು ಗೊತ್ತಿತ್ತು. ಬೆಳ್ಳಿ ಬೀಸ ನಾವ್ ಹೇಳ್ತೀವಿ, ಚಿನ್ನ ಬೀಸ ಕೊಟ್ಟು ಬೆಳ್ಳಿ ತಿಂತೀವಿ ಅಂತ ಹೇಳ್ತಿದ್ದ.
1: ಏನ್ ಚಿನ್ನ ಬೆಳ್ಳಿ ಎರಡು ಅವೇ ತಾನೆ?
3: ಎರಡು ಅದೇ ತರ.
0: ಅಲ್ಲ, ಚಿನ್ನ ಬಿಸಾಕ್ ಬಿಡ್ತೀರಾ ನೀವು?
1: ಈಗ ಚಿನ್ನ ಬಿಸಾಕ ಮಟ್ಟಿಗೆ ಇಲ್ಲ, ಅದಕ್ಕೆ ಬಿಸಾಕ ಕೊಯ್ತಿಲ್ಲ ನಾವು. ಸಿಪ್ಪೆ ತಿನ್ನದ ಚಿನ್ನ ಅಂದ್ರೆ ಬಿಸಾಕಿಲ್ಲ ನಾವು. ಗೊತ್ತಾಯ್ತಾ? ಈಗ ಬಂಗಾರಮ್ಮ ಅವ್ರಿಗೆ ಎಲ್ಲ ಸುಲಭ ಇತ್ತು, ಆದ್ರೆ ಈಗ ಕೇಳೋದ್ ಕಷ್ಟ ಆಯ್ತದೆ. ಈಗ ಕೇಳೋದ್ ಕಷ್ಟ ಆಯ್ತದೆ.
2: ಬಂಗಾರಮ್ಮ ಅವ್ರೆ, ನಿಮ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ದೊಡ್ಡ ಹಟ್ಟಿಲಿ ದನ ಕೂಡಿ ಹಾಕವ್ರೆ, ಹೊತ್ತ ಹರಿಯೋ ಹೊತ್ತಿಗೆ ಒಂದೂ ಇಲ್ಲ.
3: ದೊಡ್ಡ ಹಟ್ಟಿಲಿ ದನ ಕೂಡಾಕವ್ರೆ, ಬೆಳಕಾಗೋ ಹೊತ್ತಿಗೆ ಒಂದೂ ಇಲ್ಲ.
0: ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ. ಈಗ ನೀವು
1: ಈ ಉತ್ತರ ಹೇಳಬೇಕು.
0: ನೀವು ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಎಲ್ಲರಿಗೂ ಉತ್ತರ ಸಿಕ್ಬಿಟ್ಟಿರತ್ತೆ. ಈಗ
1: ಉತ್ತರ ಸುರಿಮಳೆ ಬತ್ತಾವ ನಮ್ಗೆ ಆಗದೆ.
3: ನನಗೆ ಬಿಡ್ಸಕ್ ಆಯ್ತಾ ಇಲ್ವಲ್ಲ ಇವಾಗ?
1: ಅಲ್ಲ,
2: ನೀವೆಲ್ಲಾನು ಬಿಡಿಸ್ತೀನಿ ಅಂದ್ರಲ್ಲ,
3: ಅವಾಗ ಗೊತ್ತಿತ್ತು ಅದೆಲ್ಲ. ಇವಾಗ ತಾನೇ ಅದು ಸ್ವಲ್ಪ ಕಷ್ಟನೇ ಇದು.
1: ಕಷ್ಟವಾ?
2: ಬಹಳ ಸುಲಭ ಇದು.
1: ಈಗ ನೀವು ಒಂಚೂರು ತಲೆ ಎತ್ತು ನೋಡಿ, ಯಾಕೆ
0: ಕಾಣಿಸಲ್ಲ? ಈಗ ಅವ್ರು ಹೇಳಿಲ್ವಾ ಬೆಳಕಾದ್ಮೇಲೆ ಕಾಣಲ್ಲ ಅಂತ?
1: ಕಾಣಲ್ಲ, ಖಂಡಿತ ಕಾಣಲ್ಲ,
3: ಬೆಳಕಾದ್ಮೇಲೆ ಕಾಣಲ್ಲ ಅಂತ.
1: ಈಗ ಹಟ್ಟಿಯಿಂದ ಹೊರಗೆ ಬನ್ನಿ, ತಾಲೆ ಎತ್ ನತ್ತಿ ಎತ್ ನೋಡಿ, ಕಂಡದ ಹೇಳಿ.
2: ಕಾಣಿಸಲ್ಲ ಅಂತಲೂ ನಾವೇ ಹೇಳ್ಬಿಟ್ಟಿದೀವಿ ಆಗ್ಲೇ.
1: ಕಂಡದ ಹೇಳಿ, ಕಂಡ್ರೆ ಹೇಳಿ.
0: ಅಲ್ಲ ಬಂಗಾರಮ್ಮ ಅವರೇ, ನೀವು ಕಾಣಿಸಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ರಲ್ಲ ಒಗ್ಟನ್ನ. ಇವಾಗ ಉತ್ತರಗಳ ಸುರಿಮಳೆ ಇದೆ ನಮ್ಗೆ. ನೀವು
1: ನಕ್ಷತ್ರ
0: ಈಸಿ ಇರ್ಲಿಲ್ವಾ?
1: ಇಲ್ವಾ? ನಾ ಒಂಚೂರು ತಲೆ ಎತ್ ನೋಡಿ ಕಂಡದ ಅಂತ ಹೇಳ್ತೀವಿ. ಕಂಡದ ರಾತ್ರಿ ಕಾಣ್ತದೆ ಅಲ್ವಾ? ಹೊತ್ತರಿಯ ಮಟ್ಟಿಗೆ ಎಲ್ಲಿ ಕಂಡದು? ಅಲ್ವಾ ಉತ್ತರ? ಈಗ ನೀವು ಬೇರೆಯವ್ರಿಗೆ ಹೇಳ್ಕೊಟ್ಬಿಟ್ಟು ನೀವೇ ಉತ್ತರ ಹೇಳಲಿಲ್ಲ. ಇರ್ಲಿ, ಆಯ್ತು, ಕರೆ ಮಾಡಿ ಧನ್ಯವಾದಗಳು ಬಂಗಾರಮ್ಮ. ನಮಸ್ಕಾರ. ಕೀರ್ತನ, ಇದೆಯಾ ಉತ್ತರ?
0: ಖಂಡಿತ ಇದೆ ದಿಗ್ವಿಜಯ್, ನಕ್ಷತ್ರಗಳ ತರಾನೇ ಇಲ್ಲಿ ಎಷ್ಟೊಂದು ಉತ್ತರ ಇದೆ ನನ್ನ ಹತ್ರ. ಕೆ ಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ಮುಳ್ಳೂರು ಪ್ರಕಾಶ್ ಕನಕದಾಸ್ ನಗರದಿಂದ, ಯುಧಿಷ್ಠಿರ ರಂಪುರಿ ಅವರು ನಜರ್ಬಾದ್ನಿಂದ, ನಾಗರತ್ನ ಮಹದೇವ್ಪುರದಿಂದ, ರಮ್ಯಾ ಭೋಗಾದಿ ನಾಗಮಣಿ ಅವರು ಕೃಷ್ಣಮೂರ್ತಿಪುರಂನಿಂದ, ಹಾಗೆ ಯೋಗಾನಂದ ರಂಪುರಿ ಅವರು ನಜರ್ಬಾದ್ನಿಂದ, ನೀಲಾಂಬಿಕಾ ಅವರು ಕುವೆಂಪು ನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಗಾಯತ್ರಿ ರಮೇಶ್ ನರಸಿಂಹಯ್ಯ ಐ ಪಿ ಎಸ್ ನಗರ, ಶಿವಪ್ರಸಾದ್ ಗುಪ್ತಾ ಚಿತ್ರದುರ್ಗದಿಂದ, ಎಸ್ ಆನಂದ್ ನಾಯಕ ಸುಣತ್ಕೇರಿ, ರಜನಿ ಮದ್ದೂರು, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರ, ಸುಮತಿ ನಾಗರಾಜ್, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ನಂದು ಲಕ್ಷ್ಮೀವಿಲಾಸ್ ರಸ್ತೆ, ಎನ್ ಚಂದ್ರಶೇಖರ್ ಎಸ್ ಬಿ ಎಂ ಲೇಔಟ್ ಬೋಗಾದಿ, ಜಯಪ್ರಕಾಶ್ ರಾಮಕೃಷ್ಣ ನಗರ, ಎನ್ ಎಚ್ ಜಯರಾಮ್ ಹೆಬ್ಬಾಳ್, ರಾಜಮ್ಮ, ಶೋಭಾ ಮುರಳಿ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂ, ಪುಷ್ಪಾ ಮಂಜುನಾಥ್ ಕುವೆಂಪು ನಗರ, ಗೋವಿಂದ ರಾಜು ಅವರು ನಾಲ್ಕನೇ ಹಂತ ವಿಜಯನಗರದಿಂದ, ಕೆಆರ್ಪೇಟೆಯಿಂದ ಹಿರಿಯಣ್ಣ, ಬೆಳಗಾವಿ ಜಿಲ್ಲೆಯಿಂದ ಶಿವಲಿಂಗಯ್ಯ ಹಿರೇಮಠ್ ಅವರು, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹಾಗೆ ಪದ್ಮ ಅಂಕುಶಾಪುರ, ಬಿಂಡಿಗನವಿಲೆ ಲೋಕೇಶ್, ಉಮಾರಾಮದಾಸ್ ಮೈಸೂರು, ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ನಂಜನಗೂಡು ತಾಲೂಕಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ಶಾಂತಲಾ ರಾಮಾನುಜ ರೋಡ್, ಜಾನ್ವಿ ರಾಮಕೃಷ್ಣ ನಗರ, ಶಿವಕುಮಾರ್ ಆರಾಧ್ಯ, ಸೋಮನಾಥ್ ನಗರ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಇಂದುಮತಿ ಧರ್ಮೇಂದ್ರ ಅವರು ವಿವೇಕಾನಂದ ನಗರದಿಂದ, ಶಾಂಭವಿ ನಾಯ್ಡು ನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಅನುಷಾ ಮಹೇಂದ್ರ ಅವರು ಚೈನಾಯಿಂದ, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲಾಯಿಂದ, ಮಂಜುಳಾ ಅವರು ವರ್ಷಾ ಹೆಬ್ಬಾಳ್ನಿಂದ, ಎನ್ ನಂಜುಂಡಸ್ವಾಮಿ ಟೇನರ್ಸಿಪುರದಿಂದ, ರಾಧಾ ಅವರು ಜೆ ಪಿ ನಗರದಿಂದ, ಉಷಾ ಮೈಸೂರು, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಮೀರಾ ಮೈಸೂರಿನಿಂದ, ವಿಜಯಲಕ್ಷ್ಮಿ ಸಿ ಅವರು, ಹಾಗೆ ಲತಾ ವೇದ್ರಂಗಯ್ಯ ವಿದ್ಯಾರಣ್ಯಪುರಂನಿಂದ, ಲೀಲಾವತಿ ನಂಜನಗೂಡಿನಿಂದ,

0: ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿ ಟಿನರ್ಸಿಪುರದಿಂದ, ಸೌಮ್ಯ ಎಸ್ಬಿಎಂ ಲೇಔಟ್ನಿಂದ, ಸುಧರಾಜ್ ಜೆಎಸ್ಎಸ್ ನಗರದಿಂದ, ಪುಷ್ಪ ಹೂಟ್ಗಳ್ಳಿಯಿಂದ, ಹೊಸಪುರ ಮರಿನಂಜ, ಗದುಗಿನ ವೀರನಾರಾಯಣ ಅವರು, ಸೌಮ್ಯಶ್ರೀ ಅವರು, ಹಾಗೆ ರವಿಕುಮಾರ್ ಅವರು ಕುವೆಂಪು ನಗರದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಶಾಂತಿನಿ ಹಾಸನ, ಕೃಪಾ ಮೈಸೂರು, ಮಹೇಶ್ ಹೊಸೂರು ಶಿಕಾರಿಪುರ, ಮಾಧವನ್ ಚೆನ್ನೈ, ಪ್ರಭುದೇವ್ ಪತ್ತಾರ, ರೂಪ ಶಿವಣ್ಣ, ಕಾಮನ್ಕೆರೆ ಹುಂಡಿ.
1: ಓಕೆ, ಮುಂದಿನ ಕಾರ್ಯಕ್ಕೆ ಹೋಗುವ. ಹಲೋ,
2: ನಮಸ್ತೆ ಆಕಾಶವಾಣಿ.
1: ಹಲೋ, ನಮಸ್ಕಾರ.
3: ಹಲೋ, ನಮಸ್ಕಾರ.
1: ಯಾರು ಇಲ್ಲಿಂದ?
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
2: ಸುಬ್ರಹ್ಮಣ್ಯ ಅವರೇ, ನಿಮ್ಮ ಪ್ರಶ್ನೆ. ನನಗೆ ಜೀವವಿಲ್ಲ, ಆದರೂ ನಾನು ಸಾಯಬಲ್ಲೆ.
3: ಏನ್ ಮೇಡಮ್ ಪ್ರಶ್ನೆ?
2: ನನಗೆ ಜೀವವಿಲ್ಲ, ಆದರೂ ನಾನು ಸಾಯಬಲ್ಲೆ.
3: ಬ್ಯಾಟರಿ ಮೇಡಮ್.
2: ಹೆಂಗೆ
3: ಮೇಡಮ್ ಅದಕ್ಕೆ ಜೀವ ಇದೆಯಾ ಮೇಡಮ್?
0: ನೀವ್ ಹೇಳ್ಬೇಕದ್ನ ನಮ್ಗೆ.
3: ಅದು ಏನ್ ಮೇಡಮ್?
0: ಅಲ್ಲ, ನೀವೇ ಪ್ರಶ್ನೆ ಕೇಳಿದ್ರಲ್ಲ, ನಾವು ಪ್ರಶ್ನೆ ಕೇಳಿದೀವಿ, ನೀವು ಉತ್ತರ ಹೇಳ್ಬೇಕು ನಮ್ಗೆ ಅಂದೆ.
3: ಅದು ಚಾರ್ಜ್ ಆದಾಗ ಮಾತ್ರ ಜೀವ ಇರುತ್ತೆ, ಇಲ್ಲಾಂದ್ರೆ ಸತ್ತೋಗುತ್ತಲ್ಲ ಮೇಡಮ್.
0: ಕರೆಕ್ಟಾ?
3: ಈ ಸುಬ್ರಹ್ಮಣ್ಯ ಕಡಾವಸ್ತ್ರ ಯಾವ್ದು ತಪ್ಪಿರಲ್ಲ ಮೇಡಮ್, ನೂರಕ್ಕೆ ನೂರು ಇರುತ್ತೆ ಮೇಡಮ್.
1: ಬ್ಯಾಟ್ರಿ ಡೆಡ್ ಅಂತ ಅಲ್ವಾ?
3: ಇವಾಗ ನಮ್ಮ ಮೊಬೈಲ್ ಅಲ್ಲಿ ಇವಾಗ ನಮ್ ಚಾರ್ಜಿಂಗ್ ಇಲ್ಲ, ಇದು ಅದೇ ಕಥೆನೇ ಆಗಲ್ವಾ? ಆಗದು.
1: ಸರಿ ಸುಬ್ರಹ್ಮಣ್ಯ ಅವರೇ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ. ಓಕೆ, ಉತ್ತರ ಇಲ್ಲ ಅಂತ ಕಾಣುತ್ತೆ.
0: ದಿಗ್ವಿಜಯ್ ಇವರು ಬೇಗ ಉತ್ತರ ಕೊಟ್ಟಿದ್ರಿಂದ ನನ್ನ ಕೆಲಸ ಕಡಿಮೆ ಮಾಡಿದ್ದಾರೆ. ನಮಸ್ತೆ ಆಕಾಶವಾಣಿ.
2: ಹಲೋ,
0: ನಮಸ್ತೆ, ಯಾರು ಎಲ್ಲಿಂದ? ಹಲೋ, ಮಾತಾಡಿ, ಯಾರು ಮಾತಾಡ್ತಾ ಇರೋದು? ನಮಸ್ತೆ ಅಮ್ಮಣ್ಣಿ ಅವರೇ.
4: ನಮಸ್ತೆ. ನಮಸ್ತೆ ಮೇಡಮ್.
0: ಕೇಳದ ಹೋಗ್ಬಿಟ್ಟು ನಿಮ್ಗೆ, ಚಳಿಯಲ್ಲಿ ಕಲ್ಲಾಗಿ ನಿಂತೇನು, ಬಿಸಿಲಲ್ಲಿ ಕಲ್ ಕರಗಿ ಹರಿದೇನು?
1: ಹೇಗೆ ಅಮ್ಮಣ್ಣಿಯವರೇ? ಉಪ್ಪು.
4: ಇನ್ನೊಂದ್ಸರಿ ಹೇಳಿ.
0: ಚಳಿಯಲ್ಲಿ ಕಲ್ಲಾಗಿ ನಿಂತೇನು, ಬಿಸಿಲಲ್ಲಿ ಕಲ್ ಕರಗಿ ಹರಿದೇನು?
2: ಐಸ್.
1: ಅದೇ ಕರೆಕ್ಟ್ ಉತ್ತರ ಹೇಳಿ. ಅದಕ್ಕೆ ಏನದು ಐಸ್? ಏನ ಯಾವ್ದ್ರಿಂದ ಆಗುತ್ತೆ ಐಸ್?
4: ಮಂಜು. ಮಂಜಿನಿಂದ.
0: ಮಂಜು ಯಾವ್ದ್ರಿಂದ ಆಗುತ್ತೆ?
4: ಮಂಜು
0: ಯಾವ್ದ್ರಿಂದ?
2: ಹಿಮ.
4: ಹಿಮ.
2: ಹಿಮ ಯಾವ್ದ್ರಿಂದ ಆಗುತ್ತೆ?
1: ಎಲ್ಲದಕ್ಕೂ ಒಂದು
2: ನೀವು ಪರ್ಯಾಯ ಪದಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀರಾ.
1: ಬೇಸಿಕ್ ಏನು ಅದಕ್ಕೆ? ಈಗ ಕಲ್ಲಾಗದ್ ಹೇಗೆ? ಕಲ್ಲಾಗದ್ ಏನು?
2: ಇವಾಗ ಐಸ್ ಗೆ ಮೇನ್ ಕಾಂಪೋನೆಂಟ್ ಏನು ಅಂತ ಕೇಳ್ತಾ ಇರೋದು. ಐಸು ಸರಿ, ಬಿಸಿಲಲ್ಲಿ ಕಲ್ ಕರಗಿ ಏನಾಗ ಹರಿದ್ಕೊಂಡು ಹೋಗೋದ್ ಏನದು?
1: ಅಮ್ಮಣ್ಣಿಯವರು ಗಾಬರಿನೇ ಆಗ್ಬಿಟ್ರು ಪ್ರಶ್ನೆ ಕೇಳಿದ್ದಕ್ಕೆ. ಅಮ್ಮಣ್ಣಿಯವರು ಸಾಧಾರಣವಾಗಿ ಮೀನ್ಸ್ ಅದ್ರ ನಾವು ಉತ್ತರ ಹೇಳಿದರೆ ಅದು ಏನು ಮೇನ್ ಕಾಂಪೋನೆಂಟ್ ಏನು ಹೇಳಲಿಲ್ಲ ಅಲ್ವಾ?
2: ಹೌದು ಹೌದು.
1: ಏನು ಉತ್ತರ?
2: ಸರಿಯಾದ ಉತ್ತರ ನೀರು.
1: ಚಳಿಯಲ್ಲಿ ಕಲ್ಲಾಗಿ ನಿಂತೇನು, ಬಿಸಿಲಲ್ಲಿ ಕಲ್ ಕರಗಿ ಹರಿದೇನು ಅಂದ್ರೆ ನೀರು.
2: ಹೌದು.
0: ಅಂದ್ರೆ ಅವರು ಮಂಜುಗಡ್ಡೆ ಐಸ್ ಅಂತೆಲ್ಲ ಏನ್ ಹೇಳಿದ್ರು ಅದೆಲ್ಲ ಹೌದು, ಆದ್ರೆ ನೀರೇ ಮಂಜುಗಡ್ಡೆ ಆಗೋದು, ನೀರೇ ಕರಗಿ ಹೋಗೋದು.
2: ಹೌದು.
1: ಉತ್ತರ ಇದೆಯಾ?
0: ಖಂಡಿತ. ಲತಾ ಮತ್ತು ವೇದರಂಗಯ್ಯ ಅವರು, ಹಾಗೆ ನರಸು ಅವರು ಮತ್ತು ಯೋಗಾನಂದ ರಂಪುರೆ ಅವರು, ಎಸ್ ಆನಂದ್ ನಾಯ್ಕ, ಸುಣ್ಣದ ಕೇರಿ ಅವರು, ಇಷ್ಟು ಜನ ಸರಿ ಉತ್ತರವನ್ನ ಕಳಿಸಿದ್ದಾರೆ.
1: ಓಕೆ, ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ. ಹಲೋ,
5: ದ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್.
2: ನಮಸ್ತೆ ಆಕಾಶವಾಣಿ.
3: ಹಲೋ.
2: ಹಲೋ, ಯಾರು ಎಲ್ಲಿಂದ?
3: ಮೇಡಮ್.
2: ಹಲೋ, ಯಾರು ಹೇಳಿ, ಮಾತಾಡಿ.
1: ಹಲೋ.
0: ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು? ಹಲೋ.
2: ಹಲೋ,
0: ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ?
3: ನಾನು ಕೇಶವ್ ಅಂತ ಮೇಡಮ್.
0: ಕೇಶವ್ ಅವರೇ ನಮಸ್ತೆ, ಎಲ್ಲಿಂದ ಕರೆ ಮಾಡಿರೋದು?
3: ಕೇರಳಪುರ.
0: ಎಲ್ಲಿಂದ?
3: ಕೇರಳಪುರ.
1: ಕೇರಳಪುರ.
0: ಓಕೆ, ಈಗ ನಿಮ್ಗೆ ಒಗ್ಗಟ್ಟು ಕೇಳೋದ ನಾವು?
3: ಕೇಳಿ.
0: ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ.
3: ಗಾಳಿ.
1: ಗಾಳಿ ಅಲ್ಲ,
0: ಗಾಳಿನ ಹೇಗೆ ಹಿಡ್ಕೋತೀರಾ ನೀವು? ಹಿಡಿ ತುಂಬಾ
1: ಹಿಡ್ಕೋತೀರ ಗಾಳಿನ?
0: ಹಲೋ
1: ಶಿವ ಅವರೇ, ಉತ್ತರ ಕೊಡ್ತೀರಾ? ಮುಂದಕ್ಕೆ ಹೋಗೋಣ. ಓಕೆ, ತೊಂದರೆ ಇಲ್ಲ, ಮುಂದಿನ ಕರೆ ಹೋಗ್ತಿದೀವಿ. ಹಲೋ
6: ಹಲೋ,
0: ನಮಸ್ತೆ,
6: ಶೋಭಾ ಅಂತ ಮೇಡಮ್, ಹಾಸನಿಂದ.
0: ಶೋಭಾ ಅವರು ಪ್ರಶ್ನೆ ಕೇಳಿಸ್ಕೊಂಡಿದ್ದೀರಾ ಅಂತ ನಮ್ಗೆ ಅರ್ಥ ಆಯ್ತು, ಉತ್ತರ ಹೇಳ್ತೀರಾ ಈಗ?
6: ಮೇಡಮ್, ದೀಪ ಟಾರ್ಚ್.
1: ದೀಪ ಟಾರ್ಚ್
0: ಕರೆಕ್ಟಾ?
1: ದೀಪ ಸರಿ.
6: ಟಾರ್ಚ್ ಇಟ್ಕೊಳ್ತೀವಿ, ಅದು ಕೈಯಲ್ಲಿ ಇರುತ್ತೆ, ಬಿಟ್ರೆ ಅಂದ್ರೆ ಲೈಟ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ.
0: ಹೌದು ಹೌದು,
1: ಕರೆಕ್ಟ್ ಆಗಿದೆ ಶೋಭಾ ಅವರೇ.
0: ದೀಪ ಅನ್ನೋ ಉತ್ತರ ಕರೆಕ್ಟ್ ಆಗಿದೆ.
1: ಎಲ್ಲಿಂದ ತಾವು?
6: ಹಾಸನಿಂದ ಸರ್.
1: ಹಾಸನಿಂದ ಮೊದಲನೇ ಬಾರಿ ಕರೆ ಮಾಡಿದ್ದೀರಾ?
6: ಹೌದು ಸರ್.
1: ಓಕೆ, ಯಾಕೆ ಕರೆ ಮಾಡಬೇಕು ಅನ್ನಿಸ್ತು?
6: ಸರ್, ನಾನು ಎಂಪ್ಲಾಯೀಸ್, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಹೆಲ್ತ್ ಡಿಪಾರ್ಟ್ಮೆಂಟ್.
1: ಓಕೆ,
6: ಈಗ ಟ್ರಾನ್ಸ್ಫರ್ ಆಗಿತ್ತು, ಮನೇಲಿದ್ದೆ, ಜಾಯ್ನಿಂಗ್ ಟೈಮ್ ಇದೆಯಲ್ಲ, ನೋಡೋಣ ಅಂತ ಒಂದು ಟ್ರೈ ಮಾಡಿದೆ ಸರ್.
0: ಓಕೆ,
1: ಈಗ ಹಾಸನ ಆಕಾಶವಾಣಿ ಕೇಳಲ್ವಾ ತಾವು?
6: ಅಲ್ಲೇ ಕೇಳ್ತೀನಿ, ಅಂದ್ರೆ ಟೈಮ್ ಇದ್ದಾಗ ಯಾವ್ಯಾವ್ದು ಇದೆ ನೋಡ್ಕೊಂಡು ಕೇಳ್ತೀನಿ ಸರ್.
1: ಓಕೆ, ಆಪಲ್ ಕೇಳ್ತೀರಿ, ಚೆನ್ನಾಗಿ ಕೇಳಿಸುತ್ತಾ?
6: ಸರ್ ಕೇಳುತ್ತೆ.
1: ಓಕೆ ಶೋಭಾ ಅವರೇ, ಉತ್ತರ ಸರಿಯಾಗಿ ಕೊಟ್ಟಿದ್ದೀರಿ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
6: ಥ್ಯಾಂಕ್ ಯು.
1: ಕೀರ್ತನ ಇದೆಯಾ ಉತ್ತರ?
0: ಎಲ್ಲ ದಿಗ್ವಿಜಯ್, ಅಂದ್ರೆ ತುಂಬಾ ಜನ ಬೇರೆ ಬೇರೆ ಉತ್ತರಗಳನ್ನ ಕಳಿಸಿದ್ರು ನಮಗೆ, ದೀಪ ಅಂತ ಯಾರು ಕಳಿಸಿರ್ಲಿಲ್ಲ.
1: ಓಕೆ, ಮುಂದಿನ ಕರೆ.
0: ನಮಸ್ತೆ ಆಕಾಶವಾಣಿ.
1: ಹಲೋ
0: ಹಲೋ.
1: ಓಕೆ, ಕರೆ ಮಾಡಿದವರು ಯಾಕೋ ಕರೆ ಕಟ್ ಮಾಡ್ತಿದ್ದಾರೆ, ಇಲ್ಲ ಹೋಲ್ಡ್ಗೆ ಆಗ್ತಿದ್ದಾರೆ, ಇಲ್ಲ ಮಾತೇ ಆಡ್ತಿಲ್ಲ.
0: ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
2: ಹಲೋ.
0: ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ದಿಗ್ವಿಜಯ್, ವಾಟ್ಸ್ಆ್ಯಪಿಗೆ ನಮ್ಮ ಕೇಳುಗರು ಒಬ್ರು ಅವಾಗ್ಲಿಂದ ಕರೆ ಮಾಡ್ತಾನೆ ಇದ್ದಾರೆ, ಎಷ್ಟು ಸತಿ ಕಟ್ ಮಾಡಿದ್ರು ಕರೆ ಮಾಡ್ತಾನೆ ಇದ್ದಾರೆ.
1: ಯಾವ ನಂಬರ್, ಕೊನೆಯ ನಂಬರ್ ಹೇಳಿ.
0: 627.
1: ದಯಮಾಡಿ 627 ಅವರು ಕರೆ ಮಾಡಬೇಡಿ, ಕರೆ ಮಾಡಂಗಿದ್ರೆ ಕರೆ ಮಾಡಿ 0821251258 ಅಥವಾ 251508 ಈ ಸಂಖ್ಯೆಗೆ ಕರೆ ಮಾಡಿ. ಆ ಸಂಖ್ಯೆಗೆ ಕರೆ ಮಾಡಿದ್ರೆ ಕರೆ ಸ್ವೀಕಾರ ಮಾಡಲ್ಲ, ಹಾಗೆ ಸಂದೇಶಗಳನ್ನು ಕೂಡ ಓದ್ಲಿಕ್ಕೆ ಸಾಧ್ಯ ಆಗಲ್ಲ. ಮುಂದಿನ ಕರೆ.
0: ಹಲೋ
7: ಹಲೋ ಮೇಡಮ್, ನಮಸ್ಕಾರ, ನನ್ನ ಹೆಸರು ನಾಗರಾಜ ರೆಡ್ಡಿ ಅಂತ, ಹರಿಹರದಲ್ಲ ಕ್ರಾಂತಿರ್ತಿಂದ.
0: ನಮಸ್ತೆ ನಾಗರಾಜ್ ಅವರೇ, ಕೇಳದ ಪ್ರಶ್ನೆ ನಿಮ್ಗೆ?
7: ಮೇಡಮ್ ಕೇಳಿ.
0: ಹಸಿರು ಪೆಟ್ಟಿಗೆಯಲ್ಲಿ ಕಪ್ಪು ಮುತ್ತುಗಳು. ಹೇಳ್ತೀರಾ? ತುಂಬಾ ಈಸಿ ಇದೆ ನೋಡಿ.
1: ಹಸಿರು ಪೆಟ್ಟಿಗೆಯಲ್ಲಿ ಕಪ್ಪು ಮುತ್ತುಗಳು. ಎಲ್ಲಿ ನಾಗರಾಜ್ ಶೆಟ್ಟಿ ಅವರು? ಎಲ್ಲಿ ಅವರು?
7: ನಾಗರಾಜ್ ರೆಡ್ಡಿ, ನಾಗರಾಜ್ ರೆಡ್ಡಿ ಹರಿಹರ ತಾಲೂಕು ಕ್ರಾಂತಿರ್ತ ಸರ್.
1: ಓಕೆ ನಾಗರಾಜ್ ರೆಡ್ಡಿ ಅವರೇ, ಬೇಸಿಗೆ ಕಾಲದಲ್ಲಿ ಹೆಚ್ಚು ಆಲ್ಮೋಸ್ಟ್ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮಾರ್ತಾರೆ ಇದನ್ನ, ತಿನ್ನೋ ವಸ್ತು. ಈಗ ಯೋಚನೆ ಮಾಡಿ, ಬೇಸಿಗೆಯ ಸಮಯದಲ್ಲಿ ಏನ
7: ಕಲ್ಲಂಗಡಿ
1: ಬಂತಲ್ಲ ಉತ್ತರ, ಇನ್ನೇನು ಈಗ ನಾನೇ ನಿಮ್ ಬಾಯಿಂದ ತೆಗಿಸ್ಬೇಕಿತ್ತು.
7: ಅಂದ್ರೆ
1: ಪೆಟ್ಟಿಗೆ ನಾವ್ ಹೇಳಿದ್ದಲ್ವಾ, ಹಸಿರು ಪೆಟ್ಟಿಗೆ ಮೇಲ್ ತಾನೆ ಕಾಣತ್ ಪೆಟ್ಟಿಗೆ, ಒಳಗಡೆ ಹೋಗಿಲ್ಲ ನಾವು.
7: ಇನ್ನೊಂದು
1: ಅದಕ್ಕೆ ಸ್ವಲ್ಪ ಏನಾದ್ರು ಬದಲಾವಣೆ ಇರ್ಬೇಕಲ್ವಾ. ಓಕೆ, ಸರಿಯಾಗಿದೆ ಉತ್ತರ ನಾಗರಾಜ್ ರೆಡ್ಡಿ ಅವರೇ, ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಓಕೆ, ಉತ್ತರ ಇದೆಯಾ ಕೀರ್ತನ?
0: ಖಂಡಿತ ಇದೆ ದಿಗ್ವಿಜಯ್. ಲಲಿತಾ ವರ್ಷ ಹೆಬ್ಬಾಳ್ನಿಂದ, ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಲತಾ ಮತ್ತು ವೇದರಂಗಯ್ಯ ವಿದ್ಯಾರಣ್ಯಪುರಂನಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ರವಿಕುಮಾರ್ ಅವರು ಕುವೆಂಪು ನಗರದಿಂದ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ಹಾಗೆ ಶಮಂತ ಅನ್ನೋರು ಸಂದೇಶವನ್ನು ಕಳಿಸಿದ್ದಾರೆ, ಅವರ ಹೆಸರನ್ನು ಕಳಿಸ್ತಾ ಇಲ್ಲ ನಮಗೆ ಕೆಲವರು. ಮೋನಿಕಾ ಮಂಡ್ಯ ಮತ್ತು ನಾಗಮಣಿ ಅವರು ಕೃಷ್ಣಮೂರ್ತಿಪುರಂನಿಂದ, ಗಾಯತ್ರಿ ರಮೇಶ್, ಸುಮತಿ ನಾಗರಾಜ್, ಇಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಮುಖ್ಯ ಪ್ರಶ್ನೆಯನ್ನು ಕೊನೆಯ ಬಾರಿ ಕೇಳುವಂತಹ ಸಮಯ ಚಿನ್ಮಯ್.
2: ಕಡೆಯ ಬಾರಿ ಕೇಳ್ತಾ ಇದ್ದೀವಿ. ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ನತುಳ ಭುಜಬಲದಿ ಕಾದಿ ಗೆಲಿದಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ನಾದಿಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ.
1: ಓಕೆ, ಇದನ್ನ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತಂದ್ರೆ ಮೋಸ್ಟ್ಲಿ 5-10 ನಿಮಿಷ ಬೇಕು ನನ್ನ ಕಾಣ. ಓಕೆ, ಇನ್ನೊಂದೆರಡು ಕರೆಯನ್ನು ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನು ಮುಗಿಸೋಣ. ಹಲೋ ನಮಸ್ಕಾರ ಸರ್. ಯಾರು ಎಲ್ಲಿಂದ?
8: ರಮೇಶ್ ಶರಣಾರ ಬಿಜೆಪಿ ಸ್ವಾಮಿಗೌಡಿಯಿಂದ ಮಾತಾಡಿದ್ರು ಸರ್.
1: ರಮೇಶ್
8: ಶರಣಾರ.
1: ರಮೇಶ್ ಶರಣಾರ ಯಾವ ಊರಂದ್ರಿ?
8: ಬಸವನ ಬೈಗೌಡಿ ತಾಲೂಕು ಸರ್, ತಕ್ಕಳಕಿ ಗ್ರಾಮ.
1: ಓಕೆ ರಮೇಶ್, ಪ್ರಶ್ನೆ ಕೇಳೋದ?
8: ಕೇಳಿ ಸರ್.
1: ನೋಡಿದರೆ ತರ ತರ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ, ನಾನು ಯಾರು?
8: ಸಾಬೂನ್ ಸರ್.
1: ಸಾಬೂನ್ ಹೇಗಾಗುತ್ತೆ ರಮೇಶ್? ಅಷ್ಟು ದೂರದಿಂದ ಕರೆ ಮಾಡಿದ್ರೆ ಸರಿಯಾಗಿ ಉತ್ತರ ಕೊಡ್ತೀರಿ ಅಂತ ನಿರೀಕ್ಷೆ ಮಾಡಿದ್ವಿ. ನೀವು ಬಹಳ ಆತ್ರವನ್ನ ಬಹಳ ಆತ್ರವನ್ನ ಪಟ್ಟ್ರಿ.
8: ಯಾವ ಬಣ್ಣದ ಸಾಬೂನ್ ಇದ್ರು ಅದು ಬಿಳಿ ಬಣ್ಣನೇ ಬಿಡಲ್ರಿ ಸರ್. ನೋಡಿ
1: ಹಂಗೆ ಅಂತೀರಾ?
0: ಕರೆಕ್ಟ್ ಆಗಿದೆ ಅಂತೀರಾ ಉತ್ತರ? ಹಂಗಾದ್ರೆ
8: ನನಗೆ ಕರೆಕ್ಟ್ ಅಂತ ಅನಿಸ್ತೀರಿ ಸರ್.
1: ಓಕೆ, ಅಂದ್ರೆ ಕೇಳಿದ್ರ ಇದು ಸುಮ್ನೆ ಗೆಸ್ ಮಾಡಿದ್ದ ಹೇಗೆ?
8: ಇಲ್ಲ ಕೇಳಿನ್ರಿ ಸರ್, ನಮ್ಮ ಬಿಜಾಪುರ ಆಕಾಶವಾಣಿ ಒಳಗೆ ಒಗಟು ಒಗಟು ಕಾರ್ಯಕ್ರಮದೊಳಗೆ ಬಂದ್ರಿ ಸರ್.
1: ಓಕೆ ನೋಡಿ, ಆ ಬಿಜಾಪುರ ಆಕಾಶವಾಣಿ ಕೇಳಿದ್ಮೇಲೆ ನಿಮಗೆ ಒಗಟು ಗೊತ್ತಾಗಿದೆ ಅಂತ ಆಯ್ತು ಅಲ್ವಾ? ಓಕೆ ರಮೇಶ್, ಉತ್ತರ ಸರಿಯಾಗಿದೆ. ಕರೆ ಮಾಡಿ ಧನ್ಯವಾದಗಳು, ನಮಸ್ಕಾರ.
8: ಹತ್ತು ವರ್ಷದಿಂದ ಪ್ರಸಾರ ಆಗಿತ್ರಿ ಸರ್.
1: ಹತ್ತು ವರ್ಷದ ಹಿಂದೆ?
8: ಹೌದ್ರಿ ಸರ್.
1: ನೆನ್ಪಿಟ್ಕೊಂಡಿದ್ರಲ್ಲ ಇನ್ನೂ?
8: ನೆನಪೈತ್ರಿ ಸರ್.
1: ಓಕೆ ಕರೆ ಮಾಡಿ ಧನ್ಯವಾದಗಳು.
8: ಆಕಾಶವಾಣಿ ಒಳಗೆ ಏನ್ ಕೇಳಿದ್ದು ನೆನಪಿರ್ತೈತ್ರಿ ಸರ್, ದೃಶ್ಯಾವಳಿ ಒಳಗೆ ನೋಡಿದ್ದು ಏನು ನೆನಪಿಲ್ಲ.
1: ಓಕೆ ಬಹಳ ಸಂತೋಷ ರಮೇಶ್, ಕರೆ ಮಾಡಿದ ಧನ್ಯವಾದಗಳು.
8: ಎಲ್ಲ ಸಿನಿಮಾ ನೋಡೋದ್ ಬಿಟ್ಬಿಟ್ಟೇವ್ರಿ ಸರ್, ಎಲ್ಲ ಟಿವಿ ಕಟ್ಟಿಟ್ಟು ಬರೀ ರೇಡಿಯೋ ಕೇಳ್ತೇವ್ರಿ ಸರ್.
1: ಕೇಳಿ ಕೇಳಿ, ಎಲ್ಲ ಆಕಾಶವಾಣಿಗಳನ್ನು ಕೇಳ್ತಾ ಇರಿ. ನಮಸ್ಕಾರ. ಓಕೆ ಕೀರ್ತನ, ಉತ್ತರ ಇದೆಯಾ?
0: ಇದಕ್ಕೆ ಖಂಡಿತ ಉತ್ತರ ಅವ್ರು ಕೊಡೋಷ್ಟ್ರಲ್ಲಿ ಯಾರು ಕಳ್ಸಿರ್ಲಿಲ್ಲ ದಿಗ್ವಿಜಯ್. ಆದ್ರೆ ಮುಖ್ಯ ಪ್ರಶ್ನೆ ಉತ್ತರನ ಹೇಳ್ಬಿಡಣ್ವಾ?
1: ಓಕೆ ಸಮಯ ಕೂಡ ಇಲ್ಲ ಅಲ್ವಾ, ಹೇಳ್ಬಿಡ್ಲಿ ಮುಖ್ಯ ಪ್ರಶ್ನೆ ಉತ್ತರ.
2: ಮುಖ್ಯ ಪ್ರಶ್ನೆಯ ಉತ್ತರ ಶ್ರೀಕೃಷ್ಣ. ಇದು ಕುಮಾರವ್ಯಾಸ, ಭಾರತದಲ್ಲಿ ಕುಮಾರವ್ಯಾಸ ಬರಿಬೇಕಾದ್ರೆ ಶ್ರೀಕೃಷ್ಣನ ಒಂದು ಇಂಟ್ರೊಡಕ್ಷನ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಪಾತ್ರ ಪರಿಚಯ ಮಾಡಬೇಕಾದ್ರೆ ಈ ರೀತಿ ಕುಮಾರವ್ಯಾಸ ಭಾರತದಲ್ಲಿ ಅವ್ರು ಹೇಳ್ತಾರೆ. ಇದರ ಒಂದು ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ವೇದ ಪುರುಷ ಅಂದರೆ ಆದಿನಾರಾಯಣ ಮಹಾವಿಷ್ಣು, ವೇದ ಪುರುಷನ ಸುತ ಅಂದರೆ ಅವನ ಮಗ ಬ್ರಹ್ಮದೇವ, ಸುತನ ಸುತ ಅಂದರೆ ಬ್ರಹ್ಮನ ಮಗ ಮರೀಚಿ ಮಹರ್ಷಿ, ಬ್ರಹ್ಮಮಾನಸ ಪುತ್ರರಲ್ಲಿ ಒಬ್ಬ, ಅವನ ಸಹೋದರ ಅಂದರೆ ವಸಿಷ್ಠ ಮಹರ್ಷಿ, ಸಹೋದರನ ಹೆಮ್ಮಗ ಅಂದರೆ ವಸಿಷ್ಠರ ಹಿರಿಯ ಮಗ, ಹೆಮ್ಮಗ ಅಂದರೆ ಹಿರಿಯ ಮಗ ಶಕ್ತಿ ಮಹರ್ಷಿ, ಅವನ ಮಗ ಅಂದರೆ ಪರಾಶರ ಮುನಿಗಳು, ಅವನ ಮಗನ ತಳೋದರಿ ಅಂದರೆ ಪರಾಶರರ ಪತ್ನಿ ಯಾರು ಅಂದರೆ ಸತ್ಯವತಿ, ಅವಳ ಮಾತುಳ ಅಂದರೆ ಸತ್ಯವತಿಯ ಸೋದರ ಮಾವ ಕಂಸನ ತಂದೆಯಾಗಿರುವಂಥ ಉಗ್ರಸೇನ, ಅವಳ ಮಾತುಳನ ಮಾವ ಅಂದರೆ ಉಗ್ರಸೇನನ ಮಾವ ಅಂದರೆ ಜರಾಸಂಧ. ಅವನು ಕಂಸನನ್ನು ಆ ಮಗಧ ದೇಶದ ರಾಜ ಅಂತ ನಾವು ಹೇಳ್ತೀವಿ, ಅವ್ರ ಮಧ್ಯೆ ಯುದ್ಧ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅವನನ್ನು ಅತುಳ ಭುಜಬಲದಿ ಕಾದಿ ಗೆಲೆದಿಣ್ಣ ಅಂದರೆ ಜರಾಸಂಧನನ್ನು ಯುದ್ಧದಲ್ಲಿ ಎದುರಿಸಿ ಮಲ್ಲಯುದ್ಧವನ್ನು ಮಾಡಿದವನು ಭೀಮಸೇನ, ಅವನ ಅಣ್ಣ ಅಂದರೆ ಯುಧಿಷ್ಠಿರ, ಅವನ ಅವ್ವೆ ಅಂದರೆ ಧರ್ಮರಾಯನ ತಾಯಿ ಕುಂತಿದೇವಿ, ಅವ್ವೆಯ ನಾದಿನಿ ಅಂದರೆ ಕುಂತಿಯ ನಾದಿನಿ ವಸುದೇವನ ತಂಗಿ ಆಗಿರುವಂಥ ದೇವಕಿ, ದೇವಕಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಇದು ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು.
0: ಶ್ರೀಕೃಷ್ಣ ಅನ್ನೋ ಉತ್ತರನ ನಮಗೆ ಸರಿಯಾಗಿ ಕಳಿಸ್ಕೊಟ್ಟವರು ಸ್ವರ್ಣಲತಾ ಅವರು, ಪೋಷಿತಾ ಕಲ್ಪಿತ ಅವರು, ಶಾಂತಿನಿ ಅವರು, ಮಂಜುಳಾ, ಕೆಟಿ ಶ್ರೀಮತಿ, ಪದ್ಮಾ, ಅಂಕುಶಾಪುರ, ಅನುಷಾ, ಮಹೇಂದ್ರ, ಚೈನಾ, ರೇಣುಕಾ, ಕಿಶೋರ್, ಹರ್ಷಿತಾ, ಶಕ್ತಿನಗರ, ಶೋಭಾ, ಹಾಸನ, ಹಾಗೆ ಮೊಟ್ಟ ಮೊದಲನೆಯವರಾಗಿ ಕಳಿಸಿದವರು ವೇದ ಹಾಸನ್.
1: ವೇದ ಹಾಸನ್ ಅವರು, ಬಹಳ ಸಂತೋಷ ವೇದ ಅವರೇ. ನಿಮಗೆ ಕರೆ ಬರುತ್ತೆ, ಯಾವಾಗ ಆಕಾಶವಾಣಿಗೆ ಬರಬೇಕು ಅನ್ನುವ ಮಾಹಿತಿ ತಿಳಿಸಲಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಬಂತು. ನಿಮ್ಮ ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನಮಗೆ ಬರೆದು ಕಳಿಸ್ಬೋದು. ವಿಳಾಸ, ನಿಲಯ, ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು, ಪಿನ್ಕೋಡ್ 5700020. ಹಾಗೆ ಇಮೇಲ್ ಕೂಡ ಮಾಡ್ಬೋದು, ರಿಪ್ಲೈ aarmysuru@gmail.com, replyaarmysuru@gmail.com. ನಿಮಗೆ ಹೊಳೆದಂತಹ ವಿಚಾರಗಳನ್ನು, ಕಾನ್ಸೆಪ್ಟ್ಗಳನ್ನು ನಮಗೆ ಬರೆದು ಕಳಿಸ್ಬೋದು. ಅದು ಕಾರ್ಯಕ್ರಮಕ್ಕೆ ಯೋಗ್ಯವಾಗಿದ್ದಲ್ಲಿ ಅದನ್ನು ಆಲ್ಟರ್ ಮಾಡಿಕೊಂಡು ನಾವು ಬಳಸ್ಕೋತೀವಿ. ಭಾಳಷ್ಟು ಜನ ಇದೇ ರೀತಿಯಾದಂತಹ ಕಾನ್ಸೆಪ್ಟ್ಗಳನ್ನ ಕಳಿಸ್ತಾ ಇದ್ದಾರೆ, ನಮ್ಮ ಕೇಳುಗರ ಕಾನ್ಸೆಪ್ಟ್ಗಳನ್ನೇ ಬಳಸ್ತಾ ಇದ್ದೀವಿ. ಇದೇ ರೀತಿಯ ಕಾನ್ಸೆಪ್ಟ್ಗಳನ್ನು ನಮಗೆ ಕಳಿಸ್ತವರು ಇವತ್ತು MV ರೋಹಿಣಿ ಅವರು ಕಳಿಸಿದ್ರು, ಒಗಟುಗಳನ್ನು ಮಾಡಿ ಅಂಥೇಳಿ. ಕೆಲವೊಂದು ಒಗಟುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ನಮ್ಗೆ ಯಾವ್ದು ಬೇಕು ಅದನ್ನು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಗ್ತಾ ಬಂತು. ಕೀರ್ತನಾ, ಚಿನ್ಮಯಿ, ಮುಂದಿನ ವಾರ ಇದೇ ಸಮಯಕ್ಕೆ ನಾವು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ
2: ಟಾಟಾ, ಬಾಯ್ ಬಾಯ್, ನಮಸ್ಕಾರ.
9: ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ದಿಗ್ವಿಜಯ್ ಬಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047ರ ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ ಸಿಎಸ್ಐಆರ್ ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಶೇಕಡ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲದ್ದಿಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು

0: ಹಾಸನದಲ್ಲಿದೆ.
1: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ ಎರಡನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಗ್ಗೆ 6 ಗಂಟೆಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ.

0: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗ ಹಿರೇಮಠ ಅವರು. ನಂತರ ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ ಅವರು.
1: ಶಬ್ದಗಾರುಡಿಗ, ವರಕವಿ, ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲಾ ಪ್ರಸಿದ್ದರಾದ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾತನೇ ದತ್ತ. ಇವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬವ್ವ ಬೇಂದ್ರೆ. ಇವರ ಮನೆತನದ ಮೂಲ ಹೆಸರು ಬೇಂದ್ರೆ ಎಂದಿತ್ತು. ಕಾರಣ ಇದೇ ಮುಂದೆ ಬೇಂದ್ರೆ ಎಂದಾಯಿತು. ದರಾ ಬೇಂದ್ರೆ ಅವರು ತಮ್ಮ ಜೀವದುದ್ದಕ್ಕೂ ನೋವನ್ನೇ ಉಂಡವರು. ತುಂಬಾ ಕಷ್ಟದಲ್ಲೇ ಬೆಳೆದು ವಿದ್ಯಾವಂತರಾದ ಇವರು 1924 ತಾಯಿಯನ್ನು ಕಳೆದುಕೊಂಡರು. ಹೀಗಾಗಿ ಬೇಂದ್ರೆಯವರಿಗೆ ಸಾವು ನೋವುಗಳು ಜೀವನದುದ್ದಕ್ಕೂ ನೆರಳಾಗಿದ್ದುಕೊಂಡು ಅವರ ಕಾವ್ಯದಲ್ಲಿ ನಲಿವು ಲಯವಾಗಿ ಬೆರಗಾಗಿ ವಿಡಂಬನೆಯಾಗಿ ಒಡಮೂಡಿರುವುದನ್ನು ಕಾಣುತ್ತೇವೆ. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯು ಹನಿಸು ಎನಗೆ ಎಂಬ ಸಾಲುಗಳ ಮೂಲಕ ಬೇಂದ್ರೆ ತಮ್ಮ ನೋವನ್ನು ವಾಚಕರಿಗೆ ತಿಳಿಸಲು ಬಯಸಿದ್ದಾರೆ. 1921 ಧಾರವಾಡದಲ್ಲಿ ಅವರು ಗೆಳೆಯರೊಡನೆ ಕಟ್ಟಿದ ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿತು. 1922 1981 ತನಕ ಸಾಹಿತ್ಯ ಕೃಷಿ ನಡೆಸಿದ ವರಕವಿ ಬೇಂದ್ರೆಯವರಿಗೆ 1974 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತು.

0: ಜಾಣಿನ.
1: ತಮ್ಮ ಅಮೂಲ್ಯವಾದ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಲೋಕವನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಬೇಂದ್ರೆಯವರದು. ಬೇಂದ್ರೆಯವರು ಚಿಕ್ಕಂದಿನಲ್ಲಿಯೇ ತಮ್ಮ ತಂದೆಯನ್ನು ಕಳೆದುಕೊಂಡಿದ್ದರಿಂದ ತಮ್ಮ ಅಜ್ಜಿ ಗೋದುಬಾಯಿ ಮತ್ತು ತಾಯಿ ಅಂಬಿಕೆ ಇವರುಗಳ ಮಮತೆ ವಾತ್ಸಲ್ಯಗಳಲ್ಲೇ ಬೆಳೆದರು. ತಾಯಿಯ ಪ್ರೀತಿ ವಾತ್ಸಲ್ಯಗಳು ಈ ಕಾವ್ಯಧಾರೆಯ ಮೂಲವಾಯಿತು. ಬಡತನದ ಬೇಗೆಯನ್ನು ಮಗನಿಗೆ ತಟ್ಟದಂತೆ ಇವರ ತಾಯಿ ಇವರ ಬದುಕಿಗೆ ಆಸರೆಯಾಗಿ ಇವರ ಕವನಗಳಿಗೆ ಸ್ಫೂರ್ತಿಯಾಗಿ ನಿಂತರು. ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರ ದೀಜಗ ಎನ್ನುವ ಸಾಲುಗಳು ಮಾತೃತ್ವದ ಬಿಂಬವಾಗಿವೆ. ತಾಯಿ ಪಾರ್ವತಿ ಅಂಬಿಕೆ ಎಂಬ ಕವನದಲ್ಲಿ ಆ ತಾಯಿ ಮಾತಾಯಿ ಈ ಬಾಯಿಯ ತುತ್ತಲ್ಲ, ಅವಳನ್ನು ಸ್ತುತಿಸಲು ಎದೆ ಸಾಲದು ಎನ್ನುತ್ತ ತಾಯಿಯನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಹೆಣ್ಣು ಎನ್ನುವ ಮಾತು ತಾಯಿ ಎನ್ನುವ ಮಾತು ಎರಡಲ್ಲ, ಒಂದೆಂದು ತಿಳಿಸಿದಳು ಎಂಬ ಸಾಲುಗಳ ಮೂಲಕ ಪಂಚದ ಪ್ರತಿ ಹೆಣ್ಣಿನಲ್ಲೂ ಮಾತೃಭಾವವನ್ನು ಕಾಣಲು ಅನುಕೂಲ ಮಾಡಿಕೊಟ್ಟವಳು ಎಂದು ಅಂಬಿಕೆಯನ್ನು ನೆನೆದಿದ್ದಾರೆ. ಮುದ್ದಿನೊಡನೆ ಮುದ್ದು ಮಾತು ಕಲಿಸಿ ಉಲಿಸಿ ನಲಸಿದೆ, ನಿನ್ನ ತಿಳಿ ಸಲಿಸಿದೆ ಎಂದು ತಾಯಿ ಎಂಬ ಕವನದಲ್ಲಿ ತಾಯಿಯ ಎದೆ ಹಾಲಿನೊಂದಿಗೆ ತಮ್ಮ ಜ್ಞಾನವನ್ನು ಧಾರೆಯರ್ದ ಸ್ಮರಣೆ ಇದೆ. ನೀ ಮೈಯನ್ನೊಂದೇ ರೂಪಿಸಿದೆಯೇನು, ಬಸಿರಲ್ಲಿ ರಕ್ತ ಸುರಿದು ಹಸಿದಿರುವ ಆಯ್ಗೆ ನೀ ತಾಯಿಯ ಬಂದೆ, ಹಾಲಾಗಿ ಎದೆಗೆ ಹರಿದು ಹಸು ಕರುವಿಗಾಗಿ ನಡೆವಂತೆ ದುಡಿದೆ, ನಡೆಗಳಿಸಲೆಂದು ದುಡಿಸಿ ಮುದ್ದಿಟ್ಟು ತುಟಿಗೆ ಮುದ್ದಾದ ಮಾತ ಮುದ್ರಿಸಿದೆ ಮನವ ನುಡಿಸಿ ಎಂಬ ಸಾಲುಗಳು ತಾಯಿಯ ಕೃಪೆಯನ್ನು ಸ್ಮರಿಸುವ ಇವು ತಾಯಿಗೆ ಪ್ರಾರ್ಥನೆ ಎಂಬ ಕವನದ ಸಾಲುಗಳಾಗಿವೆ. ನವಮಾಸಗಳನ್ನು ಹೊತ್ತು ಹೆತ್ತ ತಾಯಿಯನ್ನು ತಾಯಿಗಿಂತ ಯಾರು ಹೆಚ್ಚು, ಬಸಿ ಹುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ, ಬೇನೆ ತಿಂದು ಬಳಲಿ ಹೊತ್ತು ನಕ್ಕರಾರು ನನ್ನ ಚಿನ್ನ, ಹೀಗೆ ಸ್ಮರಿಸುತ್ತ ತಾಯಿಗಿಂತ ಯಾರು ಹೆಚ್ಚು ಎಂದು ಪ್ರಶ್ನಿಸಿದ್ದಾರೆ. ಹಾಗೆ ನಮ್ಮ ಕಾವ್ಯ ಸೃಷ್ಟಿ ಎಲ್ಲವೂ ತಾಯಿಯ ಕೃಪೆ ಎನ್ನುವುದನ್ನು ಅಂಬಿಕಾತನೇ ದತ್ತ ಎಂಬ ಕವನದ ಸಾಲುಗಳಾದ ತಾಯೇ ಮಾಯೇ ಅಂಬಿಕೆಯೇ ನಿನ್ನ ತನೆಯ ದತ್ತನು ನೀನು ಇತ್ತುದಿತ್ತನು, ಜನುಮದೊಂದು ಪಾಡು ಹಾಡುವಾಗಿ ಮೂಡಿತು, ನನ್ನ ಕೊರಳು ಹಾಡಿತು, ಇವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಾವಿರದ ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಇದೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ, ಕಾಣಲಾರೆ ದೀಜಗ ಎಂದು ಹಾಡುವುದರ ಮೂಲಕ ತಾವು ಕವಿಯಾಗಲು ತಮ್ಮ ಮಾತೆಯೇ ಕಾರಣ ಎಂದಿದ್ದಾರೆ. ಕಾವ್ಯರಸಲು ಕೂಡ ಜ್ಞಾನದ ಬೆಳಕನ್ನು ಪಡೆದುಕೊಂಡಿದ್ದು ಮಾತೆ ಅಂಬಿಕೆಯಿಂದಲೇ ಎನ್ನುವುದನ್ನು ಅಂಬಿಕೆಯ ಗರ್ಭ ತುಂಬಿದ ಬೆಳಕ, ಸೂರ್ಯನ ಝಳಕ, ದತ್ತಮಿಂದ ಎಂದು ಹಾಡಿದ್ದೆ. ಒಮ್ಮೆ ಬೇಂದ್ರೆಯವರು ಬಾಲ್ಯದಲ್ಲಿ ಹಾಲಗೇರಿ ಕೆರೆಯಲ್ಲಿ ಮುಳುಗಿದಾಗ ಇವರ ತಾಯಿ ಅಂಬಿಕೆಯವರು ತಮ್ಮ ಪ್ರಾಣವನ್ನೇ ಬಿಟ್ಟು ಇವರನ್ನು ರಕ್ಷಿಸಿದರು. ಆ ಕ್ಷಣಗಳನ್ನು ಮುಟುಗಿಯೊಳಗ ಹಿಡಿದ ಅರಿವಿ, ತಾಯಿಗಿತ್ತು ಗಾಳಿಯ ಪರಿವಿ, ಹಿಗ್ಗು ಹರವಿ ಹರವಿ, ತೋರಿತಿತ್ತು ಭಿನ್ನಾಣದ ಬೆಡಗು ಎಂದು ನೆನಪಿಸಿಕೊಳ್ಳುತ್ತಾರೆ. ತಮ್ಮ ಅಸ್ತಿತ್ವ ವ್ಯಕ್ತಿತ್ವ ಮತ್ತು ಕಾವ್ಯಗಳು ತಮ್ಮ ತಾಯಿಯಿಂದಲೇ ಬಂದವುಗಳಾಗಿವೆ ಎನ್ನುವುದು ಬೇಂದ್ರೆಯವರ ನಂಬಿಕೆಯಾಗಿತ್ತು. ನೀನೇ ನನ್ನ ಪಡದಿ, ನೀನೇ ನನ್ನ ಹಡದಿ, ಕ್ಷೀರಸಾಗರ ಕಡದಿ ಬೆಣ್ಣೆಯಾಗಿ ಎದ್ದಾರೆ. ಬೇಂದ್ರೆಯವರಿಗಿದ್ದ ಕಡುಬಡತನದಿಂದ ತಮಗೆ ಬೇಕಾದ ಗ್ರಂಥಗಳನ್ನು ಕೊಂಡುಕೊಳ್ಳೋದಕ್ಕೆ ಆಗಲಿಲ್ಲ. ಆಗ ಇವರ ತಾಯಿಯವರು ತಮ್ಮ ಚಿನ್ನದ ಉಂಗುರವನ್ನೇ ಕೊಟ್ಟರು. ಇದು ಬೇಂದ್ರೆಯವರು ತಮ್ಮ ಬಾಳಿನಲ್ಲಿ ಎಂದೂ ಮರೆಯಲಾಗದ ಘಟನೆಯಾಗಿ ಪರಿಣಮಿಸಿತು. ಕಾರಣ ತಾಯಿಯ ಬಗೆಗಿನ ಪ್ರೀತಿ ಭಕ್ತಿ ಇನ್ನೂ ಹೆಚ್ಚಿತು. ತಾಯಿಯ ಅಂತರಾಳ ಏನು ಎನ್ನುವುದನ್ನು ಅಯ್ಯಯ್ಯ ತಾಯಿನೊಂದೇ, ಕೈಯೆಯೇ ಸತ್ತೇ ಎಂದೇ, ಚಿಂತ್ಯಾಕೋ ನನ್ನ ಬಾಳ ಅಂತಾವ ಅಂತರಾಳ ಎಂದು ತೇಲಾಡುವಾಗ ಎನ್ನುವ ಕವನದಲ್ಲಿ ಹಾಡಿದ್ದಾರೆ. ಯಾವ ವ್ಯಕ್ತಿಯೇ ಆಗಲಿ ತನಗೆ ನೋವು ದುಃಖವಾದಾಗ ತನ್ನ ಹೆತ್ತ ತಾಯಿಯನ್ನೇ ನೆನೆಯುತ್ತಾನೆ, ಅವಳಿಂದ ಸಾಂತ್ವನವನ್ನು ಬಯಸುತ್ತಾನೆ, ಅವಳು ಕಾಪಾಡಿಯೇ ಕಾಪಾಡುತ್ತಾಳೆ ಎಂದು ಬಲವಾಗಿ ನಂಬುತ್ತಾನೆ ಎನ್ನುವುದನ್ನು ಆತಾಳ ಕಂಡರೇನು, ಆ ತಾಯಿ ಬಿಡುವಳೇನು, ಕಾಯವನು ಹೆತ್ತ ಕರಳು, ಕಾಯುವುದು ಹಗಲು ಇರುಳು ಎನ್ನುವ ಸಾಲುಗಳು ಹೇಳುತ್ತವೆ. ತಮ್ಮ ಬಾಲ್ಯಕಾಂಡ ಕವನದಲ್ಲಿ ತಾಯಿ ಅಂಬಿಕೆಯನ್ನು ಸಂತೋಷವಾಗಿರಿಸಲು ತಾವು ಪಡುತ್ತಿದ್ದ ಶ್ರಮವನ್ನು ಹೀಗೆ ಹೇಳಿದ್ದಾರೆ. ಗೀತ ಗೋವಿಂದವ ಹಾಡಿ ಹುಚ್ಚಾದೆನು, ಶಂಕರರ ಸ್ತೋತ್ರಕ್ಕೆ ಮರುಳಾದೆನು, ಗಂಗಾಲಹರಿಯ ಮೆಚ್ಚಿ ಏನೋ ದಾಟಿಯ ಹಚ್ಚಿ ತಾಯಿಗೆ ಸಂತೋಷ ತರುತ್ತಿದ್ದನು ಎಂದು ತಿಳಿಸಿದ್ದಾರೆ. ಬೇಂದ್ರೆಯವರು ಕೇವಲ ತಮ್ಮ ತಾಯಿಯನ್ನು ಮಾತ್ರ ನೆನೆಯದೆ ಇಡೀ ಸ್ತ್ರೀಕುಲವನ್ನೇ ತಾಯಿ ಎಂದೂ ಕರೆದಿದ್ದಾರೆ. ತಾಯಿ ಕನಿಮುನಿಯೋ ನೀ ಅಕ್ಕ ಅಕ್ಕರತೆಯೋ, ಬಾಯನ್ನ ತಂಗಿ ಬಾಮುದ್ದು ಬಂಗಾರವೇ, ನೀಯನ್ನ ಹೆಂಡತಿಯೋ ಮೈಗೊಂಡ ನನ್ನಿಯೋ ಮಗಳೋ ನನ್ನದೆಯ ಮುಗುಳೋ, ಈಯ ಇರುವಿಂಗೆ ಜೀವನದ ಬಾಳ್ವಿಕೆಗೆ ಈಯುತ್ತ ಕೈ ಮೈಗಳಂ ಜೀವಭಾವದಿಂ, ಸ್ತ್ರೀಯೇ ಕಾಪಾಡಿ ದೌಪಾಡಾಗಿ ಮೂಢನನ್ನು ತಕ್ಕೈಸಿ ನೂರು ತರದಿ ಎಂದು ಹೆಣ್ಣಿನ ಎಲ್ಲಾ ರೂಪಗಳಲ್ಲಿ ತಾಯಿಯನ್ನು ಕಂಡು ಅವಳು ತಮ್ಮನ್ನು ತಮ್ಮ ಬದುಕನ್ನು ತಿದ್ದುತ್ತಾಳೆ ಎಂದು ಹಾಡಿದ್ದಾರೆ. ಇವರ ಕವನಗಳಲ್ಲಿ ಮಾತೃತ್ವದ ಅನ್ವೇಷಣೆ ನಿರಂತರವಾದ ಪ್ರಕ್ರಿಯೆಯಾಗಿದೆ. ಅಳುವ ಕೂಸನ್ನು ಲಾಲಿ ಎಂದು ಮಲಗಿಸುವಂತೆ ಬಳಲಿದಂತಹ ಬಗೆಯ ಸಂತವಿಸಿದೌ ಶಾಂತೆ ಮುನ್ನ ಬಗೆಯಲ್ಲಿ ಹಾಡನಿ ನೀನೇ ಎತ್ತಿ ನನ್ನ ನಾಲಿಗೆ ನಿನ್ನ ಬರಿಸೂಲಗಿತ್ತಿ ಇಲ್ಲದಿರೆ ಹಾಡುವುದು ನನ್ನ ಪಾಡೆ ಓ ಹಾಡೆ ಓ ಹಾಡೆ ಓ ಹಾಡೆ ಎಂದು ತಮ್ಮ ಓ ಹಾಡೆ ಎನ್ನುವ ಕವನದಲ್ಲಿ ತೋರುತ್ತಾರೆ. ಯಾವ ಯುಗ ನಿದ್ದೆಯಲ್ಲಿ ಏನು ಕನಸ ಕಂಡೆನು ಯಾರ ಹಾಲನುಂಡೆನು ಈ ವಿಶ್ವ ಜಾಲದಲ್ಲಿ ಬಂದೆ ಅದಕ್ಕೆ ಮಿಡುಕುತ ಅದರ ಧಾರೆ ಹುಡುಕುತ ಎಂದು ತಮ್ಮ ಅಂಬಿಕಾ ತಂದತ್ತ ಎನ್ನುವ ಕವಿತೆಯ ಮೂಲಕ ತಮ್ಮ ತಾಯಿಯ ಹುಡುಕಾಟ ತಾವು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದದ್ದು ಎಂದು ಭಾವಿಸಿ ಹೀಗೆ ಹೇಳಿದ್ದಾರೆ. ಎದ್ದಾಗ ಏನು ನಿನ್ನ ನಿದ್ದ ಕೂಡ ನಿನ್ನ ಮಿಡಿಕಾಡಿ ಬಗೆಯ ಬಾಯಿ ಹುಡುಕಾಡತಾವ ತಾಯಿ ಎನ್ನುವ ಸಾಲುಗಳು ಕೂಡ ಇವರ ಕನಸು ಕವನದ್ದಾಗಿದೆ. ಇಲ್ಲಿ ಕೇವಲ ತಾಯಿಯ ಕೃಪೆಯಿಂದ ಮಾತ್ರ ಕಾವ್ಯ ಸೃಷ್ಟಿಯಾಗುತ್ತದೆ ಎಂಬ ಸವಿಯಾದ ಭಾವವಿದೆ. ಈ ತಲೆಯು ಇರಲಿ ಬರುಡೆ ಆ ತಾಯಿ ಏನು ಕುರುಡೆ ತಾಕಿದರೆ ಸಾಕು ತೊಡೆಯು ನೂಕೀತು ಹಾಡ ಹಿಡೆಯು ಎನ್ನ ಕೂಸು ಕವನದ ಸಾಲುಗಳಲ್ಲಿ ಪುನಃ ಮಾತೃಪ್ರಜ್ಞೆಯ ಬಹುಮಾನುಭೂತಿಯ ಎದುರಿಗೆ ಕವಿಯ ವ್ಯಕ್ತಿತ್ವ ನಿರಸನಗೊಳ್ಳುವುದನ್ನು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ಭಾರತ ಮಾತೆಯೇ ಬೇಂದ್ರೆಯವರ ಕಣ್ಣಿಗೆ ದೇವಿಯಾಗುತ್ತಾಳೆ. ಈ ಮಾತೆಗಾಗಿ ಮನೆಯನ್ನು ಕಟ್ಟುವ ಶ್ರೇಷ್ಠ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ತಮ್ಮ ಸ್ವಾತಂತ್ರ್ಯ ದೇವಿಗೆ ಎನ್ನುವ ಕವನದ ಮೂಲಕ ಬಾರೆ ತಾಯಿ ಬಾರೆ ದೇವಿ ಓ ಗರೆವರು ಭಕ್ತರು ನಿನ್ನ ಮಕ್ಕಳೆಂದು ನಿನಗೆ ಒಲಿವ ಜ್ಞಾನ ಶಕ್ತರು ನಿನ್ನ ಮನೆಯ ಕಟ್ಟಲಿಹರು ದಿವ್ಯ ಕರ್ಮಯುಕ್ತರು ಎಂದು ಭಾರತೀಯರನ್ನು ಹುರಿದುಂಬಿಸಿದ್ದಾರೆ. ಭಾರತ ಮಾತೆಯನ್ನು ರಕ್ಷಿಸಲು ಯುದ್ಧ ಭೂಮಿಗೆ ನುಗ್ಗುವುದಕ್ಕೆ ನುಗ್ಗಿರಣ್ಣ ರಣದ ಕಣಕ್ಕೆ ಅಸುರದಿಂದ ಬಿಡಿಸಿರಿ ತಾಯಸರಿಯ ಎಲ್ಲರಿಂದ ಗೆಲುವಿನ ಗುಡಿ ಹಿಡಿಸಿರಿ ಭೂತಾಯಿ ನಲಿಯುವಂತೆ ವಿಜಯ ಗೀತ ನುಡಿಸಿರಿ ಎಂದು ಪ್ರೇರೇಪಿಸಿದ್ದಾರೆ. ಒಟ್ಟು ಭಾರತೀಯರನ್ನು ಆನಂದ ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡು ಎಂದು ಬೇಂದ್ರೆಯವರು ಭಾರತ ಮಾತೆಯನ್ನು ಹೀಗೆ ಪ್ರಾರ್ಥಿಸುತ್ತಾರೆ. ಬೇಕಾಗಿ ನೂರಾಗಿ ದೆಸೆ ದೆಸೆಗೆ ತಾಗಿ ತೊಂಗೆ ತೊಂಗೆಗೆ ಹೂವ ಸಲಿಸವ್ವ ಕಣ್ಣು ಕಾವಲಾಗಲಿ ಮರವೆ ನವಿಲಾಗಲಿ ಚಿಗುರಿನ ಪಲ್ಲವಿ ಉಲಿಸವ್ವ ಬೆಳೆ ಪ್ರಜೆಗೆ ಬೆಳೆಬೇಕು ಬಹಳ ದುಡಿಮೆಯ ಬಾಳಿನಲ್ಲಿ ನಿಲ್ಲಿಸವ್ವ ಋಣಗೂಳ ನುಣುವ ಋಣಿಗೇಡಿ ಬಾಳು ಸಾಕೆಂದು ಜನತೆಗೆ ಕಲಿಸವ್ವ ಎಂದು ಕೋರಿದ್ದಾರೆ. ಬಡತನದ ಬವಣೆಯಲ್ಲಿಯೂ ಬೇಂದ್ರೆಯವರನ್ನು ಒಬ್ಬ ಧೀಮಂತ ಕವಿಯಾಗಿಸಿದ ಊರೆಂದರೆ ಅದು ಧಾರವಾಡ ಮಾತ್ರ. 1899 1991 ತಾವು ಕಂಡ ಧಾರವಾಡ ಬೇಂದ್ರೆಯವರು ಕೂಡ ಒಬ್ಬ ತಾಯಿಯಂತೆ ಕಂಡಿದ್ದಾರೆ. ತಾಯಿ ದುರ್ಗಾದೇವಿ ಧಾರವಾಡದ ರಕ್ಷಕ ದೇವಿ. ಕಾರಣ ಇವಳನ್ನೂ ಕೂಡ ಬಿಡದಂತೆ ಧಾರವಾಡದ ತಾಯಿ ನನಗಾದ ನಿನ್ನದಲ್ಲದಿಲ್ಲ ಭಾರ ನಿನ್ನ ಮೇಲೆ ಇರಲು ಯಾರಿಗಾರು ಎಂಬರೇನೆ ಕಾಮ ಮೆತ್ತಿ ಬತ್ತಿದ ಮನಕ್ಕೆ ನೇಮ ನಿತ್ಯ ಬಂತೆಯಲ್ಲಿಂದ ಪ್ರೇಮ ವಾಹಿನಿ ನೀ ಹರಿಯದ ತಾಮಸ ತಾಹರಿಯದೀತೇನೆ ಎಂದು ಬೇಡಿಕೊಂಡಿದ್ದಾರೆ. ಅಲ್ಲದೆ ನಿನ್ನ ಕಣ್ಣ ಕಡಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ ಎನ್ನ ಹೃದಯ ಕಡಿ ಬೆಣ್ಣೆ ಮೇಲೆ ತೇರಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ ನಿನ್ನ ಬಾಯಿಗೆ ಹಿಡಿ ಎಂದು ಆ ದೇವಿಯಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಇಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯನ್ನು ಕೂಡ ನಿಮ್ಮ ಕಂದ ನಿಮ್ಮ ಅಂದ ಆಟಪಾಠವಾಡಲಿ ನವೀನ ಚಂದ ನೋಡಲಿ ಬನ್ನಿರವ್ವ ಬಯಸಿ ಕರಿವೆ ನಾನು ನಿಮ್ಮ ನೆಂದು ಮರೆವೆ ತನು ಮನವು ನಿಮ್ಮ ಮನೆ ನಾನೂ ಕೂಡ ನಿಮ್ಮವನೇ ಎಂದು ರಕ್ಷೆಂದು ಬೇಡುತ್ತಾರೆ. ಇನ್ನು ಸರಸ್ವತಿ ದೇವತೆಯನ್ನು ನಾಲಗೆಯಲ್ಲಿ ನಾಳದಲ್ಲಿ ಜೀವಭಾವದಾಳದಲ್ಲಿ ನೀವೇ ಜಗವಾಳುವಲ್ಲಿ ನಿಮ್ಮುಸಿರೆ ಬಾಳುವಲ್ಲಿ ಅಂಬಿಕಾತನೆಯನ ನಿಲ್ಲಿಸಿರುವ ದಿನ ದಿನ ಎಂದು ಆರಾಧಿಸಿದ್ದಾರೆ. ತಾಯಿ ಪಾರ್ವತಿ ದೇವಿಯನ್ನು ಕೂಡ ಕೂಸು ತಾನು ಹೇಳಿ ಕೇಳಿ ನೀವೇ ನನಗಹುದು ಹಸಿಯು ಬೆಳದೀತೆ ಒಣಕೆ ಸಸಿ ನಿಲ್ಲಿರವ್ವ ನಿಲ್ಲಿರಿ ಕೃಪಾದೃಷ್ಟಿ ಚೆಲ್ಲಿರಿ ಎಂದು ತಾಯಿಯ ಮಮತೆಯನ್ನು ವಿನಂತಿಸಿಕೊಂಡಿದ್ದಾರೆ. ನೀವೇ ಬಲ ನೀವೇ ಹೊಲ ನೀವೇ ಜಲ ಕಲಿಸಿರಿ ಹಸುಹರಣವ ಬಲಿರಿ ಎಂದು ಶಕ್ತಿದಾಯಕಳಾದ ಮಹಾಕಾಳಿಯನ್ನು ಕೂಡ ಕೇಳಿಕೊಂಡಿದ್ದಾರೆ. ಹಾಗೂ ನಾವು ವಾಸಿಸುವ ಈ ಭೂಮಿಯನ್ನು ತಾಯಿ ಎಂದೇ ಭಾವಿಸಿ ಮಾತೃತ್ವದ ಪರಿಕಲ್ಪನೆಗೆ ಭೂಮಿ ಬಗೆಗಿನ ಗ್ರಹಿಕೆಗಳಿಗೆ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದ ಅರ್ಥವನ್ನು ಕೊಟ್ಟವರು ದರಾ ಬೇಂದ್ರೆಯವರು. ಅರಿವಿನ ಆನಂದ ಪಡೆಯಲು ಆ ಆನಂದದಲ್ಲಿ ನಡೆಯಲು ಈ ಜೀವ ನಿರಂತರವಾಗಿ ಉನ್ಮುಖವಾಗಿದೆ ಸರ್ವತೋಮುಖವಾಗಿದೆ. ನಿನ್ನ ಬೆಳಕಿನಲ್ಲಿ ನನ್ನನ್ನು ಬದುಕಿಸು ತಾಯಿ. ನಿನ್ನ ಮಗುವೊಂದು ತನ್ನ ಜೀವವನ್ನೇ ಕಣ್ಣಾಗಿ ಮೂಡಿ ನಿನ್ನನ್ನು ನೋಡುತ್ತೆ ನಿನ್ನನ್ನೇ ಬೇಡುತ್ತಿದೆ. ಈ ವಿಕಲ ಪ್ರಾಣಿಯನ್ನು ಸಕಲ ಜೀವಕ್ಕಾಗಿ ಸಿದ್ಧ ಮಾಡು ಎಂದು ತಮ್ಮ ಭೂಮಿಯ ಅನಂತ ಸೌಂದರ್ಯ ಶಾಲಿನಿ ಎಂಬ ಕವನದಲ್ಲಿ ಭೂಮಿ ತಾಯಿಯನ್ನು ಕೂಡ ಕೂರಿದ್ದಾರೆ. ಇನ್ನು ಬೇಂದ್ರೆಯವರು ತಮ್ಮನ್ನು ವಿಶ್ವ ಮಾತೆಯ ಮಗನೆಂದೇ ಗುರುತಿಸಿಕೊಳ್ಳುತ್ತಾರೆ. ಇಳೆಯ ಮಕ್ಕಳೆಲ್ಲ ಒಂದು ವಿಶ್ವ ಮಾತೆ ಎಲ್ಲರ ತಾಯಿ ಎಂಬುದು ಬೇಂದ್ರೆಯವರ ಅಭೂತಪೂರ್ವದ ಭೂಮಾನುಭೂತಿ. ತಮ್ಮ ಶ್ರೀ ವಿಶ್ವನಲ್ಲಿ ಯಜಮಾನನಾಗಿ ಎನ್ನುವ ಕವನದಲ್ಲಿ ಮೊಗವೆತ್ತಿ ನನ್ನ ಮುತ್ತಿಟ್ಟು ನಿನ್ನ ಮೊಗದೋರು ಬೇಗ ಚೆನ್ನ ನೀ ಬಿಂಬವಿರಲು ಪ್ರತಿಬಿಂಬವೇಕೆ ಬಾ ತುಂಬ ತುಂಬು ನನ್ನ ನಿನ್ನ ಕೃಪೆಯ ಇಳಿ ಬೆಳಕಿನಲ್ಲಿ ಸುಳಿಯೇರಿ ಬಂತು ಪ್ರೀತಿ ಜನರ ನೀತಿಯಲ್ಲಿ ಹೂತು ಬಂತು ಹೊಸದೊಂದು ಜೀವ ರೀತಿ ಸಾಕು ತಾಯಿ ಹೂವುಗಳನ್ನು ಫಲಪಕ್ವವಾಗುವಂತೆ ಅಣ್ಣ ತಮ್ಮಂದಿರ ಕಾಯಬೇಕು ಹುಲದೃಷ್ಟಿ ತಾಕದಂತೆ ಎಂದು ಆ ಮಾತೃಮೂರ್ತಿಯ ಸ್ಪಷ್ಟ ದರ್ಶನಕ್ಕಾಗಿ ಹಾತೊರೆಯುತ್ತಾರೆ ಅವಳ ಪ್ರೀತಿಯ ವಾತ್ಸಲ್ಯಕ್ಕಾಗಿ ಹಂಬಲಿಸುತ್ತಾರೆ ಹಾಗೆಯೇ ಇದೇ ಕವನದಲ್ಲಿ ಮುಂದೆ ಇಗೋ ನನ್ನ ಹರಣ ಅಗೋ ನಿನ್ನ ಚರಣಕ್ಕಾಗಿ ಎಲೆ ತಂದೆ ಬಂತು ಎದೆ ಗೊರಗಿಂತು ತಾಯಿದರೆಗ ಸೇರಲಾಗಿ ಮನವನ್ನೊಪ್ಪಿಸಿದೆ ನಿನ್ನ ನಾಲಿಗೆಗೆ ಆಗು ನನ್ನ ಬಾಯಿ ಮನೆಯನ್ನೊಪ್ಪಿಸಿದೆ ಪಾದದಲ್ಲಿ ತಿಳಿದಂತೆ ಮಾತು ತಾಯಿ ಎಂದು ಹಾಡುತ್ತಾ ತಮ್ಮ ತನು ಮನ ಮನೆಯ ಮಾತು ಎಲ್ಲವನ್ನೂ ವಿಶ್ವ ಮಾತೆಯ ತಾಯಿಸರೆಗ ರಕ್ಷಣೆಗಾಗಿ ಅರ್ಪಿಸುತ್ತ ತಾವೂ ಕೂಡ ಅವಳ ತಾಯಿಸರೆಗಿನಲ್ಲಿ ಬದುಕನ್ನು ನಿಶ್ಚಿಂತೆಯಾಗಿರಬಹುದೆಂದು ಎಣಿಸು ತಮ್ಮನ್ನು ರಕ್ಷಿಸು ಎಂದು ವಿನಂತಿಸಿಕೊಂಡಿದ್ದಾರೆ ಪ್ರೇಮ ಬೀಜ ಮೂಲ ನನಗೆ ಪ್ರೇಮ ಬೀಜ ಫಲದ ಕೊನೆಗೆ ಎಂದು ತಮ್ಮ ಪ್ರೇಮ ಬೀಜ ಕವನದ ಮೂಲಕ ತಮಗೆ ವಿಶ್ವ ಮಾತೆಯ ಪ್ರೀತಿ ಕೊನೆಯ ವಾತ್ಸಲ್ಯ ಅವಶ್ಯವಾಗಿ ಬೇಕೆಂದು ಪ್ರಾರ್ಥಿಸುತ್ತಾರೆ ಹೀಗೆ ವರಕವಿ ಬೇಂದ್ರೆಯವರು ನಿಸರ್ಗದ ಪ್ರತಿಯೊಂದರಲ್ಲೂ ಕೂಡ ಮಾತೆಯನ್ನು ಕಂಡವರು ತಮ್ಮ ಹೆತ್ತ ತಾಯಿ ಅಂಬಿಕೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಇವರು ಅವಳೇ ತಮ್ಮ ಸರ್ವಸ್ವವೆಂದು ಭಾವಿಸಿದ್ದರು ತಮ್ಮ ಪ್ರತಿಭೆ

0: ಕವಿತೆಗಳಲ್ಲಿ ಮಹತ್ವದ ಕಲ್ಪನೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಸಿದ್ದಲಿಂಗಮ್ಮ ಹಿರೇಮಠ್ ಅವರು. ಈಗ ಕೇಳೋಣ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಎನರ್ಜಿ ಬೂಸ್ಟ್.
1: ಆರೋಗ್ಯವೇ ಭಾಗ್ಯ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಹಿತೋಕ್ತಿಗಳನ್ನು ನಾವು ಚಿಕ್ಕವರಿದ್ದಾಗಿನಿಂದ ಓದುತ್ತಾ ಕೇಳುತ್ತಲೇ ಬಂದಿದ್ದೇವೆ. ಈಗಲೂ ಕೂಡ ನಮಗಿಂತ ಚಿಕ್ಕವರಿಗೆ ಇದೇ ಮಾತುಗಳನ್ನು ಹೇಳುತ್ತಲೇ ನಮ್ಮ ಬಾಯಿ ಛಲವನ್ನು ತೀರಿಸಿಕೊಳ್ಳುತ್ತಲೇ ಇದ್ದೇವೆ. ಹಾಗಂತ ನಾವೇನು ದಡ್ಡರಲ್ಲ, ನಮ್ಮ ಮನಸ್ಸಿಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದು ತಿಳಿದೇ ಇರುತ್ತದೆ. ಆದರೆ ನಾವೇನ್ ಮಾಡುವುದು, ಬಾಯಿ ಕೇಳುವುದಿಲ್ಲವಲ್ಲ, ಅದರಲ್ಲಿ ಅಡಗಿರುವ ಜಿಹ್ವೆ ಇದೆಯಲ್ಲ, ಅದಕ್ಕೆ ಬೇರೆ ಕೆಲಸವೇ ಇಲ್ಲ. ತನಗೆ ರುಚಿ ಎನಿಸಿದ್ದೆಲ್ಲವನ್ನೂ ಕೇಳುತ್ತದೆ. ಬೇಡ ಬೇಡವೆಂದು ನಮ್ಮ ಮನಸ್ಸು ಎಚ್ಚರಿಸುತ್ತಿದ್ದರೂ ನಾಲಿಗೆಯ ಆಸೆ ಪೂರೈಸುವುದಕ್ಕಾಗಿ ತಿನ್ನುವುದು ಅನಿವಾರ್ಯ. ಅದು ನಮ್ಮ ಕರ್ತವ್ಯ ಕೂಡ. ಅದಕ್ಕಾಗಿ ನಾವು ಎಂತಹ ಸಾಹಸದ ಕೆಲಸಕ್ಕಾದರೂ ಕೈ ಹಾಕಿ ನಮ್ಮ ಜಿಹ್ವೆಯ ಆಸೆಯನ್ನು ಪೂರೈಸುತ್ತೇವೆ. ಹಿಂದೆಲ್ಲ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಅವರು ತಿನ್ನುವ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ತಾಜಾ ಬೆಳೆಯುವ ಹಣ್ಣುಗಳು, ತರಕಾರಿಗಳು, ಅವುಗಳಿಂದ ತಯಾರಾದ ಪದಾರ್ಥಗಳಲ್ಲೇ ಎಲ್ಲಾ ವಿಟಮಿನ್ಗಳು ಇರುತ್ತಿದ್ದರಿಂದ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳು ಬೇಕಾಗಲೇ ಇರಲಿಲ್ಲ. ಒಮ್ಮೆ ಹಾಗೇನಾದರೂ ತಿನ್ನುವುದೋ ಕುಡಿಯುವುದೋ ಇದ್ದರೆ ಮನೆಯಲ್ಲೇ ಮಾಡಿರುತ್ತಿದ್ದ ಬೇರು ತೊಗಟೆಗಳ ಕಷಾಯಗಳು, ಬೇರೆ ಬೇರೆ ರೀತಿಯ ಲೇಹ್ಯಗಳು ಇರುತ್ತಿದ್ದವು. ಆದರೆ ಈಗ ಹಾಗಿಲ್ಲ. ಎನರ್ಜಿ ಬೂಸ್ಟ್ ಎಂದು ಹತ್ತು ಹಲವು ಬಗೆಯಲ್ಲಿ ಟಾನಿಕ್ಗಳು, ಪೌಡರ್ಗಳು ಬಾಟಲಿ ಡಬ್ಬಗಳಲ್ಲಿ ಸಿಗುತ್ತವೆ. ಇನ್ನೂ ಕೆಲವು ಗುಳಿಗೆಗಳು, ಇಂಜೆಕ್ಷನ್ಗಳು ಬರುತ್ತವೆ. ಇವೆಲ್ಲವೂ ತಕ್ಷಣಕ್ಕೆ ಯುದ್ಧಕ್ಕೆ ಹೋಗುವಷ್ಟು ಶಕ್ತಿ ಅಥವಾ ಎನರ್ಜಿಯನ್ನು ಕೊಡುತ್ತವೆ. ಅದನ್ನು ಕುಡಿದು ಕ್ವಿಂಟಲ್ ಗಟ್ಟಲೆ ಭಾರದ ವಸ್ತುಗಳನ್ನು ಎತ್ತಬಹುದು, ಎಂತೆಂಥ ಬಾಡಿ ಬಿಲ್ಡರ್ಗಳನ್ನು ಸೋಲಿಸಬಹುದು ಎಂದು ನಮ್ಮ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ದಿನವೂ ಹೇಳುತ್ತಾ ಚಿತ್ರಗಳನ್ನು ತೋರಿಸಿ ಆಸೆ ಹುಟ್ಟಿಸುವಾಗ ಪೇಪರ್ಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ರಾಗ ತಾಳದ ಜೊತೆ ಸಂಗೀತಮಯವಾಗಿ ಹೇಳುವಾಗ ಈ ಚಂಚಲ ಮನಸ್ಸು ಕೇಳುವುದಿಲ್ಲ. ಅದಕ್ಕೆ ಆಸೆ ಹುಟ್ಟಿ ಹಠ ಮಾಡುವುದಕ್ಕೆ ಶುರು ಮಾಡುತ್ತದೆ. ಒಂದು ಮನೆಯಲ್ಲಿ ಹೆಣ್ಣೊಬ್ಬಳು ಪ್ರೆಗ್ನೆಂಟ್ ಆದಾಗಿನಿಂದ ಈ ಟಾನಿಕ್ಗಳು ಅಥವಾ ಎನರ್ಜಿ ಬೂಸ್ಟ್ಗಳನ್ನು ಕೊಡುವುದಕ್ಕೆ ಶುರು ಮಾಡಿದರೆ ಅವಳು ಹಡೆದು ಮಗು ಬೆಳೆದು ದೊಡ್ಡದಾದರೂ ಮುಗಿಯುವುದಿಲ್ಲ. ಹೊಟ್ಟೆಯಲ್ಲಿರುವ ಮಗು ದಷ್ಟಪುಷ್ಟವಾಗಿ ಬೆಳೆಯಬೇಕು, ಆರೋಗ್ಯವಾಗಿರಬೇಕು, ಹಾಲು ಬಣ್ಣದಲ್ಲಿ ಗುಲಾಬಿ ಕೆನ್ನೆ ಹೊಂದಿ ನೋಡುವುದಕ್ಕೆ ಸುಂದರ ಅಂಕನಂತೆ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರೋದಿಲ್ವೇ? ಆಮೇಲೆ ಚೆನ್ನಾಗಿ ಬೆಳೆದ ಮಗುವನ್ನು ಹೆರೋದಕ್ಕೆ ಶಕ್ತಿ ಬೇಕಲ್ವೇ? ಅದಕ್ಕೆ ಮಗುವಿಗೆ ತಾಯಿಗೆ ಇಬ್ಬರಿಗೂ ಅನುಕೂಲವಾಗುವಂತೆ ಡಾಕ್ಟರ್ಗಳು ಉದ್ದವಾದ ಲಿಸ್ಟ್ ಅನ್ನು ಮಾಡಿಯೇ ಕೊಡುತ್ತಾರೆ. ಅದನ್ನು ಮೆಡಿಕಲ್ ಶಾಪಿನಲ್ಲಿ ಪ್ಯಾಕ್ ಮಾಡಿಸಿದರೆ ಮುಗಿಯಿತು. ನಂತರ ಅದನ್ನು ತರುವುದಕ್ಕೆ ನಾವು ತೆಗೆದುಕೊಂಡು ಹೋದ ಬ್ಯಾಗ್ ಹಿಡಿಯದೆ ಬೇರೆ ಚೀಲವನ್ನು ಖರೀದಿಸುವಂತಾಗುತ್ತದೆ. ಹುಟ್ಟುವ ಮಗು ಗುಂಡಣ್ಣನಂತೆ ಇದು ಹಾಲು ಬೆಳ್ಳಗೆ ಸೇಬಿನ ಕೆನ್ನೆ ಹೊಂದಿ ನೋಡಿದವರಿಗೆ ಒಮ್ಮೆಯಾದರೂ ಎತ್ತಿ ಮುದ್ದಿಸಬೇಕು ಎನ್ನುವ ಆಸೆ ಎಲ್ಲರದ್ದು. ನಂತರವಂತೂ ಮಗುವಿನ ಬೆಳವಣಿಗೆಗೆಂದು ಬೇರೆ ರೀತಿಯ ಇಂಜೆಕ್ಷನ್ಗಳು, ಟಾನಿಕ್ಗಳು ಎಂದು ವೈದ್ಯರುಗಳು ಒಂದು ಲಿಸ್ಟ್ ಬರೆದ ಪುಸ್ತಕವನ್ನೇ ಕೊಟ್ಟಿರುತ್ತಾರೆ. ಬರೆಯುವುದು ಅವರ ಧರ್ಮ, ಬರೆದಿದ್ದನ್ನು ತಂದು ತಿನ್ನುವುದು ನಮ್ಮ ಕರ್ಮ ಅಲ್ವೇ? ನಂತರದ ದಿನಗಳಲ್ಲಿ ತಾಯಿ ಹಾಲಿನ ಜೊತೆ ಎನರ್ಜಿ ಬೂಸ್ಟ್ ಎಂದು ವಿವಿಧ ರೀತಿಯ ಕಾಳುಗಳಿಂದ ತಯಾರಾದ ಪುಡಿಗಳು, ಸಿರಿಧಾನ್ಯದ ಪೌಡರ್ಗಳು, ಹಲು, ಗಿಣ್ಣು, ಒಂದೆಲಗ, ನೆಲ್ಲಿಕಾಯಿ, ತೆಂಗಿನ ಹೂವುಗಳ ಲೇಹ್ಯದಂತಹ ಪದಾರ್ಥಗಳು ಶಕ್ತಿವರ್ಧಕಗಳಾಗಿ ಮಗುವಿನ ಆಹಾರದ ಜೊತೆ ಸೇರಿಕೊಳ್ಳುತ್ತವೆ. ಇಷ್ಟು ಕೊಟ್ಟ ಮೇಲೂ ಮಗುವಿನ ಆರೋಗ್ಯ ಏರುಪೇರಾಗಿ ಪುನಃ ಡಾಕ್ಟರು ಬರೆದುಕೊಡುವ ಟಾನಿಕ್ಗಳು ಬೇರೆಯದೇ ಇರುತ್ತವೆ ಬಿಡಿ. ಇನ್ನು ಮಗು ದೊಡ್ಡವನಾಗಿ ಸ್ಕೂಲಿಗೆ ಹೋಗುವುದಕ್ಕೆ ಶುರುವಾದ ಮೇಲೆ ಟಿವಿಯಲ್ಲಿ ತೋರಿಸುವ ಕ್ರಿಕೆಟ್ ಆಟಗಾರರು, ಸಿನಿಮಾ ಹೀರೋಗಳು ಉಪಯೋಗಿಸುವಂತಹ ಎನರ್ಜಿ ಬೂಸ್ಟ್ಗಳು ಬೇರೆ. ಅದನ್ನು ಕುಡಿಯುವುದಕ್ಕೆ ಕ್ರಿಕೆಟ್ ಆಟಗಾರರು ಉಪಯೋಗಿಸುವ ಕಾಫಿ ಕಪ್ಪನ್ನೇ ಕೊಡಬೇಕು ಈ ಮಕ್ಕಳಿಗೆ. ಇಂತಹ ಎನರ್ಜಿ ಬೂಸ್ಟ್ಗಳನ್ನು ಸೇವಿಸಿದವರು ಕೆಲವರು ನರಪೇತ್ತಲವಾದರೆ ಇನ್ನೂ ಕೆಲವರು ದೊಡ್ಡ ಹೊಟ್ಟೆಯ ಗಣಪನೋ ನೀರು ತುಂಬುವ ಅಂಡೆಯೋ ಆಗಿದ್ದರೆ ಅದು ಅವರವರ ಅಣೆಬರಹ. ಇವು ಮನುಷ್ಯರ ವಿಷಯವಾದರೆ ಇನ್ನು ಪ್ರಾಣಿಗಳಿಗೂ ಎನರ್ಜಿ ಬೂಸ್ಟ್ಗಳು ಬೇಕಾಗುತ್ತವೆ. ನಮ್ಮ ಮನೆಯಲ್ಲಿ ಜರ್ಸಿ ಆಕಳೊಂದು ಕರು ಹಾಕಿದ ಎರಡು ಮೂರು ದಿನವಾದ ಮೇಲೆ ಮಲಗಿದ ಆಕಳು ಏಳಲೇ ಇಲ್ಲ. ಹಿಂಡಿ ಹುಲ್ಲು ಯಾವುದನ್ನು ಮೂಸಿಯೂ ನೋಡಲಿಲ್ಲ. ಸಣ್ಣ ಪುಟ್ಟ ಹಳ್ಳಿ ಮದ್ದುಗಳು ಕೆಲಸ ಮಾಡದೆ ಕೊನೆಗೆ ಪಶುವೈದ್ಯರನ್ನೇ ಕರೆಸಬೇಕಾಯ್ತು. ವೈದ್ಯರು ಬಂದವರೇ ಆಕಳಿಗೆ ಗ್ಲುಕೋಸ್ ಹಚ್ಚಿ ಇಂಜೆಕ್ಷನ್ ಕೊಟ್ಟ

0: ಲೇ ಎದ್ದು ನಿಂತಿದ್ದು. ಆಮೇಲೆ ವೈದ್ಯರು ಮೂರು ನಮೂನೆಯ ಪೌಡರ್ ಬರೆದು ಕೊಟ್ಟರು. ಇದ್ಯಾಕೆ ಸರ್ ಕೇಳಿದೆ. ಒಂದು ಎನರ್ಜಿ ಬರೋದಕ್ಕೆ, ಇನ್ನೊಂದು ಹಾಲು ಹೆಚ್ಚಿಸೋಕೆ, ಮತ್ತೊಂದು ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಆಗೋಕೆ. ನಾನು ನನ್ನ ಗಂಡ ಮುಖ ಮುಖ ನೋಡಿಕೊಂಡೆವು. ಇನ್ನು ನಮ್ಮ ಬೆಕ್ಕು ನಾಯಿಗಳು ಇದಕ್ಕಿಂತ ಹೊರತಾಗಿಲ್ಲ. ಈ ನಾಯಿ ಜಾತಿಗಳೇನೋ ದೋಸೆ, ಹಾಲು, ಅನ್ನ, ಮೀನು, ಮಾಂಸವೆಂದು ತಿಂದಿದ್ದು ಸಾಕಾಗಿ ಬಿಡುತ್ತವೆ. ಆದರೆ ಈ ಜಾತಿ ನಾಯಿಗಳಿಗೆ ಇವಿಷ್ಟೇ ಕೊಟ್ಟರೆ ಸಾಲದು. ಪೆಡಿಗ್ರಿ, ಮೊಟ್ಟೆ, ಎಕ್ಸ್ಟ್ರಾ ಪೌಡರ್ಗಳು, ಜಂತು ಹುಳುಗಳಿಗೆ ಇಂಜೆಕ್ಷನ್ಗಳು ಎಂದು ಬರೆದಿರುತ್ತಾರೆ. ಅವಕ್ಕಾಗಿಯೇ ಬೇರೆ ಪಟ್ಟಿಯನ್ನೇ ಕೊಟ್ಟಿರುತ್ತಾರೆ. ಥೇಟ್ ಮನುಷ್ಯರಿಗೆ ಕೊಟ್ಟಂತೆ ನಾವು ಖರ್ಚು ಲೆಕ್ಕ ಮಾಡುವುದಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಬೇಕಾಗಕ್ಕಿಂತ ಹೆಚ್ಚು ಖರ್ಚು ಬಂದಾಗ ನಿಜವಾಗ್ಲೂ ಒಮ್ಮೆ ಹೊಟ್ಟೆ ಉರಿಯಾಗುವುದಂತೂ ಸತ್ಯ. ಮನುಷ್ಯರು ಪ್ರಾಣಿಗಳಲ್ಲ, ಮುಗಿದ ಮೇಲೆ ಉಳಿದಿದ್ದು ಸಸ್ಯಗಳು. ನಮ್ಮ ತೋಟದಲ್ಲಿ ಬೆಳೆಯುವ ಅಡಿಕೆ, ತೆಂಗು, ಬಾಳೆ, ಕಾಫಿ, ಟೀ, ಆಹಾರದ ಬೆಳೆಗಳಾದ ಭತ್ತ, ರಾಗಿ, ಜೋಳ, ತೊಗರಿ ಇತ್ಯಾದಿಗಳಿಗೆ ಹಟ್ಟಿ ಗೊಬ್ಬರ ಜೊತೆ ಕೋಳಿ ಕುರಿ ಗೊಬ್ಬರಗಳನ್ನು ಕೊಟ್ಟಿದ್ದಲ್ಲದೆ ಇತ್ತೀಚೆಗೆ ಒಂದಿಷ್ಟು ಎಕ್ಸ್ಟ್ರಾ ಪೌಡರ್ಗಳು, ಲಿಕ್ವಿಡ್ಗಳು ಬರುತ್ತವೆ. ಇವನ್ನೆಲ್ಲ ತಯಾರು ಮಾಡುವ ಕಂಪನಿಯವರು ಮನೆ ಮನೆಗೆ ಬಂದು ನಮ್ಮ ರೈತರ ಮನವೊಲಿಸಲು ಇದ್ದ ಬಿದ್ದ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಕೊನೆಗೂ ಗೆಲುವು ಸಾಧಿಸುತ್ತಾರೆ. ನಂತರ ಈ ರೈತರು ಎಷ್ಟು ಮಂದಿ ಬಂಪರ್ ಬೆಳೆ ಬೆಳೆಯುತ್ತಾರೋ, ಎಷ್ಟು ಮನೆ ಅಂಗಳದ ಮೂಲೆಯಲ್ಲಿ ಇಟ್ಟಿರುತ್ತಾರೋ ದೇವರೇ ಬಲ್ಲ. ಬಂಪರ್ ಬೆಳೆ ತೆಗೆದವರಿಗಿಂತ ಬೆಳೆ ಸಾಲದ ಬಡ್ಡಿ ತುಂಬಲಾಗದೆ ತಲೆ ಮೇಲೆ ಕೈ ಹೊತ್ತು ಕುಂತವರು ಹೆಚ್ಚಿದ್ದರೆ ಆಶ್ಚರ್ಯ ಪಡಬೇಕಿಲ್ಲ. ಇವಕ್ಕೆಲ್ಲ ಟಾನಿಕ್ಗಳು ಬಂದ ಮೇಲೆ ನಮ್ಮ ಹೂವು, ತರಕಾರಿ, ಹಣ್ಣುಗಳ ಸಸಿಗಳಿಗೆ ಬರದೇ ಇರದೆ ಇವುಗಳ ಬೆಲೆಯೂ ಜಾಸ್ತಿಯಾಗಿ ನೋಡುವುದಕ್ಕೆ ಚಂದವಾಗಿ ಕಣ್ಮನ ಸೂರೆಗೊಳ್ಳಬೇಕಲ್ವೇ? ಮೊನ್ನೆ ನಮ್ಮ ಪಕ್ಕದ ಮನೆಗೆ ಹೋಗಿದ್ದೆ. ಅಂಗಳದಲ್ಲೇ ಮೂಲಂಗಿ, ನವಿಲುಕೋಸು, ಬೆಂಡೆ, ಬೀನ್ಸು, ಪಲಕ್, ಮೆಂತ್ಯ ಎಂದು ಹತ್ತಾರು ಬಗೆಯ ತರಕಾರಿಗಳನ್ನು ಹಾಕಿದ್ದರು. ಹುಳ ಹಪ್ಪಡಿಗಳು ದಾಳಿ ಮಾಡದೆ ಹುಲುಸಾಗಿ ಬೆಳೆದು ಸಾಲಾಗಿ ನಿಂತ ಹಸಿರು ಗೊಂಬೆಗಳಂತೆ ಕಾಣುತ್ತಿದ್ದವು. ಬಂದವರ ಕಣ್ಣುಗಳು ಕುಕ್ಕುತ್ತಿದ್ದವು. ಅದಕ್ಕೆ ಅಲ್ಲಲ್ಲಿ ದೃಷ್ಟಿಗೊಂಬೆಗಳು ನಿಂತಿದ್ದವು. ಆದರೂ ಬಂದವರೆಲ್ಲ ಸಸಿಗಳ ಮೇಲೆ ದೃಷ್ಟಿ ಇಟ್ಟೇ ಹೋಗುತ್ತಿದ್ದರು. ಕೆಲವು ದಿವಸ ಪುನಃ ಅವರ ಮನೆಗೆ ಹೋದೆ. ಬೇಡವೆಂದರೂ ನನ್ನ ದೃಷ್ಟಿ ತರಕಾರಿಗಳ ಮೇಲೆ ಬಿತ್ತು. ಆದರೆ ಒಮ್ಮೆಲೆ ನನ್ನ ಎದೆ ಧಸಕ್ಕೆಂದಿತ್ತು. ತರಕಾರಿ ಹೂವಿನಗಳೆಲ್ಲ ನೆಲಸಮವಾಗಿದ್ದವು. ಇನ್ನೂ ಕೆಲವು ತಾವು ಅವರ ದಾರಿ ಹಿಡಿಯುತ್ತೇವೆಂದು ಗೊತ್ತಿದ್ದು ಸತ್ತವರಿಗೆ ಶೋಕಗೀತೆ ಹಾಡುತ್ತಿದ್ದವು. ನನಗೋ ಪಶ್ಚಾತ್ತಾಪದಂತೆ ಕುತೂಹಲವೂ ಹುಟ್ಟಿ ಕಾರಣ ಕೇಳಿದೆ. ಆ ಮನೆಯವರು ಯಾರೋ ನೆಂಟರಿಷ್ಟರ ಮನೆಗೆ ಹೋದಾಗ ಈಗೆಲ್ಲ ಹೂವಿನ ಗಿಡ, ತರಕಾರಿ ಗಿಡಗಳಿಗೆಲ್ಲ ಸೊಂಪಾಗಿ ಬೆಳೋಕೆ ಅಂತಾನೆ ಟಾನಿಕ್ಗಳು ಬಂದಿವೆ, ನಾವು ಅದನ್ನೇ ಹಾಕಿದ್ದೇವೆ, ನೀವು ಬೇಕಾದರೆ ಹಾಕಿ ನೋಡಿ ಎಂದರಂತೆ. ಇವರು ಆ ಟಾನಿಕ್ಕಿನ ಹೆಸರು, ಕುಲ, ಗೋತ್ರ ವಿಚಾರಿಸಿ ಅವರು ತಂದ ಅಂಗಡಿಯನ್ನೇ ಹುಡುಕಿ ಅಲ್ಲಿಂದ ತಂದು ತಮ್ಮ ಮನೆಯ ತರಕಾರಿ ಹೂವಿನ ಗಿಡಗಳಿಗೆ ಹಾಕಿದ್ದರು. ಪಾಪ ಇವರ ದುರಾದೃಷ್ಟಕ್ಕೆ ಮಾರನೇ ದಿವಸವೇ ಎಲ್ಲಾ ಗಿಡಗಳಿಗೂ ಬೂಸ್ಟ್ ಕೂಡಿದ ಎನರ್ಜಿ ಜಾಸ್ತಿಯಾಗಿ ದೇವರ ಪಾದ ಸೇರಿಕೊಂಡಿದ್ದವು. ಔಷಧಿ ಟಾನಿಕ್ಗಳ ಬಾಟಲೆ ಮೇಲೋ ಅಥವಾ ಅವುಗಳ ಬಾಕ್ಸ್ಗಳ ಮೇಲೋ ಅವುಗಳನ್ನು ಉಪಯೋಗಿಸುವ ರೀತಿ ಪ್ರಮಾಣಗಳ ಬಗ್ಗೆ ಬರೆದಿರ್ತಾರೆ. ಆದರೆ ನಮಗೆ ಅವನ್ನೆಲ್ಲ ಓದಿಕೊಳ್ಳುವಷ್ಟು ವ್ಯವಧಾನ ಇರಬೇಕಲ್ಲ. ಗಡಿಬಿಡಿ, ಎಷ್ಟೆಂದರೂ ನಾವು ಫಾಸ್ಟ್ ಯುಗದವರು. ಇವತ್ತು ನೆಟ್ಟು ಇವತ್ತೇ ಹೂವು ಕಾಯಿಗಳನ್ನು ನಿರೀಕ್ಷಿಸುತ್ತೇವೆ. ಅತಿಯಾದರೆ ಅಮೃತವೂ ವಿಷವೇ ಎನ್ನುವುದು ಮರೆತೇ ಬಿಡುತ್ತೇವೆ. ಪಾಪ ಆ ಗಿಡಗಳಿಗೂ ಮಾತು ಬಂದಿದ್ದರೆ ಏನಾದರೂ ಅನುಕೂಲ ಆಗ್ತಿತ್ತೇನು? ಒಟ್ಟಿನಲ್ಲಿ ಅವುಗಳಿಗೂ ಆಯುಷ್ಯ ತೀರುತ್ತಿರಬೇಕು. ಆದ್ರೆ ಗೊಂಬೆಯಂತೆ ಕಣ್ಮನ ಸೆಳೆದಿದ್ದ ಗಿಡಗಳೆಲ್ಲ ಹೀಗೆ ಶವಗಳಂತೆ ಬಿದ್ದೊಂಡ್ರೆ ಯಾರಿಗೆ ತಾನೇ ಸಂಕಟ ಆಗಲ್ಲ ಹೇಳಿ? ಪಾಪ ಅವರ ಮನೆಯವರು ನನ್ನ ಬಳಿ ಬಂದವರೇ ಬೇಸರದಿಂದ ನೀನು ಮಾತ್ರ ಈ ಟಾನಿಕ್ ಹಾಕುವುದಕ್ಕೆ ಹೋಗ್ಬೇಡ ಎಂದು ಕಿವಿಯಲ್ಲಿ ಅಂತರಂಗ ಮಾಡಿದಾಗ ನಾನು ಮನಸಲ್ಲೇ ನಕ್ಕು, ನಮಗೆ ಮನೆಯಲ್ಲಿರೋ ದಡ್ಡಿ ಗೊಬ್ಬರವೇ ಸಾಕು, ಈ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ಗಳೇನು ಬೇಡ ಎಂಬಂತೆ ತಲೆ ಆಡಿಸಿದೆ.
1: ಎನರ್ಜಿ ಬೂಸ್ಟ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12:30:25. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಮೀರಾ ಮಂಜುನಾಥ್ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳುವಿರಿ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಆಟಿಕೆಗಳ ನವೋದ್ಯಮ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ವಿವೇಕಾದಿತ್ಯ ಕಣಿಯಾಳ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:20 ಭಾವಗೀತೆಗಳು ಅಮೃತ ನಿತಿನ್ ಶಾಸ್ತ್ರಿ ಅವರಿಂದ. 13:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 14:40 ಹಾಗೂ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ನನ್ನ ಹಕ್ಕು ನನ್ನ ಜವಾಬ್ದಾರಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ. ಪ್ರಸ್ತುತಿ ಸಹನ. 4:30 ಹಾಗೂ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 6:10 ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:00 ಯುವವಾಣಿ. ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2nd. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ಹಾಡುಗಾರಿಕೆ. 10:00 ಶ್ರೀವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನಾಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿದೇಶಿ ನೀತಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಒಂದೊಮ್ಮೆ ಗಂಡು ಉನ್ನತ ಮಟ್ಟದಲ್ಲಿದ್ದು ಒಳ್ಳೆ ಉದ್ಯೋಗದಲ್ಲಿದ್ದು ಹೆಂಡತಿ ಓದಿದ್ರೂ ಸಹ ಕೆಲಸ ಸಿಗದೇ ಇದ್ದಿದ್ದ ಪಕ್ಷದಲ್ಲಿ ಆಕೆಗೆ ಜೀವನಾಂಶ ಕೊಡೋದನ್ನ ನಿರಾಕರಿಸಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ತೀರ್ಪು ಹೊರಬಂದಿದೆ.
0: ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:35. ದೇವರನಾಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೀರಾ ಮಂಜುನಾಥ್ ಅವರು ಹಾಡಿರುವ ದೇವರನಾಮಗಳನ್ನು ಆಲಿಸೋಣ. ಮೊದಲಿಗೆ ಉಗಾಭೋಗ, ನಂತರ ದೇವರನಾಮ ಗಜಮುಖ ವಂದಿಸುವೆ. ರಚನೆ ವಾದಿರಾಜರು.

0: ಇದುವರೆಗೂ ಮೀರಾ ಮಂಜುನಾಥ್ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 12:45:05.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆ.
2: ಡಾಕ್ಟರ್ ಪ್ರತಿಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಎಲ್ಲರಿಗೂ, ನಿಮಗೂ ತೇಜಸ್ವಿನಿ ಅವರೇ.
2: ಪ್ರತಿಭಾ ಮೇಡಮ್ ಹೇಳಿ, ಈ ಕುಟುಂಬ ಸದಸ್ಯರು ಮನೆಯ ಹಿರಿಯರ ಆರೈಕೆಯಲ್ಲಿ ಯಾವ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ?
3: ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರನ್ನು ನಾವು ನಮ್ಮನೆಯಲ್ಲೇ ಇಟ್ಕೊಂಡು ನೋಡಿಕೊಂಡು ಕಾಪಾಡೋದು ಅದೊಂದು ಖಚಿತವಾಗಿದೆ. ಹಲವರು ಜನ ಅದನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗಿನ ಹೊರಗಿನ ವಾತಾವರಣ ನೋಡಿದ್ರೆ ಎಷ್ಟೋ ಸಮಯದಲ್ಲಿ ಇದೀಗ ನಿಭಾಯಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಮುಂದೆ ಥರ 12-13 ಮಕ್ಕಳಿಲ್ಲ, ಎಲ್ಲರಿಗೆ 1-2 ಮಕ್ಕಳು. ಹಳ್ಳಿಗಳಲ್ಲಿ ಅಷ್ಟು ಕೆಲಸಕ್ಕೆ ಅಷ್ಟು ಅವಕಾಶ ಇಲ್ಲ. ಸೊ ಎಲ್ಲರೂ ಪಟ್ಟಣಕ್ಕೆ ಬರಬೇಕು. ಈ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ಅದೆಲ್ಲ ನೋಡಿಕೊಂಡ್ರೆ ಹಿರಿಯರ ಜವಾಬ್ದಾರಿ ತಗೊಳ್ಳೋದೂ ಅವ್ರಿಗೂ ಒಂದು ಮಾಹಿತಿ ಕೊಡಬೇಕಾಗುತ್ತೆ. ಯಾಕೆಂದರೆ ಈಗ ನಮ್ಮ ಡೆಮೋಗ್ರಫಿ ಶಿಫ್ಟ್ ಅಂತ ಹೇಳ್ತಾ ಇದ್ದೀವಲ್ಲ, ಈಗ ಹಿರಿಯರು ಬದುಕ್ತಾ ಇದ್ದೀವಿ ನಾವು. ನಾನೇ 68 ವರ್ಷ. ಸೊ ಈಗ ನನ್ನದು ಎಲ್ಡೆಸ್ಟ್ ಪೇಷೆಂಟ್ ಅಂದರೆ 102 ವರ್ಷದ ಪೇಷೆಂಟ್. ಸೊ ನಾವು ಹಾಗೆ ಬದುಕೊಂಡು ಹೋಗ್ತಾ ಇದ್ದೀವಿ ನಾವು. ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಒಂದು ಬೇರೆ ರೀತಿಯಲ್ಲೇ ಬರಬೇಕು, ಅದನ್ನು ಅರ್ಥ ಮಾಡಿಸಬೇಕು. ನಾವು ಯಾವಾಗ ಜವಾಬ್ದಾರಿ ಅಂತೀವೋ ಹಿರಿಯರು ಮಕ್ಕಳಾಗೆ, ಸೊ ಎರಡು ಥರದ ಜವಾಬ್ದಾರಿ ನಾವು ನಿಭಾಯಿಸಬೇಕಾಗ್ತದೆ. ಯಾಕೆಂದರೆ ಇದು ವಯಸ್ಸಾಗ್ತಿರುವಂಥ ದೇಹ, ಅದಕ್ಕೆ ಮುಂಚಿನ ಥರ ಶಕ್ತಿ ಇರೋದಿಲ್ಲ. ಸೊ ಮಕ್ಕಳಿಗೆ ಹೇಗೆ ಎಲ್ಲದಕ್ಕೂ ಸಹಾಯ ಬೇಕೋ ಆ ಸಹಾಯ ಬೇಕಾಗತ್ತೆ. ಅದ್ರ ಮೇಲೆ ರೋಗಗಳು ಮುಖ್ಯವಾಗಿ ಜವಾಬ್ದಾರಿ ನಮಗೆ ಗೊತ್ತಾಗೋದಿಲ್ಲ. ಆದರೆ ಆ ಜವಾಬ್ದಾರಿ ಎಲ್ಲಿ ಬರುತ್ತೆ ಅಂದರೆ ಹಿರಿಯರ ಮನಸ್ಸನ್ನು ನೋಡಿಕೊಂಡು ಆ ಮನಸ್ಸಿನ ಸ್ಥಿತಿನ ಸ್ಥಿರವಾಗಿಟ್ಟು ಆ ಮನಸ್ಸಿನ ಖುಷಿಯನ್ನು ಕಾಪಾಡಿಕೊಳ್ಳು. ಸೊ ಎರಡು ಹಂತದಲ್ಲಿ ಜವಾಬ್ದಾರಿ ಇರುತ್ತೆ ಹಿರಿಯರನ್ನು ನೋಡ್ಕೊಳ್ಳುವಾಗ. ಒಂದು, ಅವರ ದೇಹದ ರೋಗಾಶಕ್ತಿ ಅದನ್ನು ಕಮ್ಮಿ ಮಾಡಿ ಅವರ ದೇಹಕ್ಕೆ ಎಷ್ಟು ಶಕ್ತಿ ಬರುತ್ತೋ ಕಾಪಾಡೋದು. ಅದಕ್ಕಿಂತ ಹೆಚ್ಚುವಾದದ್ದು ಅವ್ರ ಮನಸ್ಸಿನ ಸ್ಥಿತಿನ ನೋಡ್ಕೊಳ್ಳುವಂಥ ಜವಾಬ್ದಾರಿ.
2: ನೀವು ಮನಸ್ಸಿನ ಸ್ಥಿತಿ ಅಂತ ಹೇಳಿದ್ರಿ, ಮತ್ತು ಆಗಲೇ ಹೇಳಿದ್ರಿ ವೃದ್ಧರು ಮಕ್ಕಳ ಥರ ಆಗಿರ್ತಾರೆ, ಅವ್ರಿಗೆ ಶಕ್ತಿ ಕಡಿಮೆ ಆಗಿರುತ್ತೆ ಅಂತ. ದೈಹಿಕವಾಗಿ ಶಕ್ತಿ ಕಡಿಮೆ ಆಗಿರುತ್ತೆ, ಹಾಗೆ ಮನಸ್ಸು ಕೂಡ ಮಗು ಆಗಿಬಿಟ್ಟಿರುತ್ತೆ. ಅವರು ಕೆಲವೊಂದ್ಸರ್ತಿ ಹಠ ಮಾಡಬಹುದು, ಬೇಡ ಹೇಳಬಹುದು. ಅದನ್ನೆಲ್ಲ ನಾವು ಹೇಗೆ ನಿಭಾಯಿಸಬೇಕಾಗತ್ತೆ?
3: ಇದಕ್ಕೆ ನೋಡ್ಕೊಳ್ಳೋರು ಈಗ ಸದ್ಯದಲ್ಲಿ ಮಕ್ಕಳೇ ಆಗಿರ್ಬೋದು, ಆದರೆ ನೋಡ್ಕೊಳ್ಳೋರು ಮೇನ್ಲಿ ನಮ್ಮ ದೇಶದಲ್ಲಿ ಇನ್ನೂ ಹೆಂಗಸರೇನೆ, ಹೆಣ್ಮಕ್ಳಾಗಲಿ ಸೊಸೆಯರಾಗಲಿ ಹೆಂಗಸರೇನೆ. ಇದರಲ್ಲಿ ಅವ್ರವ್ರ ಸಮಸ್ಯೆಗಳೂ ಇರುತ್ತೆ. ಪಾಪ ಕೇರರ್ ಅವರು ಅವ್ರ ಸಮಸ್ಯೆ ಜೊತೆ ವಯೋವೃದ್ಧರ ಕೊರತೆಗಳನ್ನು ಅವರು ನೋಡಿಕೊಂಡು ನಿಭಾಯಿಸಬೇಕು. ಎರಡ್ರದ್ದು ಸಮಪಾಲ ನಾನು ಹೇಳ್ತೀನಿ. ಏನಾಗುತ್ತೆ, ವಯೋವೃದ್ಧ ಆಗ್ತಾ ಆಗ್ತಾ ನಮ್ಮ ಯೋಚನೆ ಏನಾಗುತ್ತೋ ಅದು ಸಹಜವಾಗಿ ತೊಂದರೆ ಕೊಡೋಕೆ ಶುರು ಮಾಡುತ್ತೆ. ಅದಕ್ಕೆ ನಾವು ಕಾಗ್ನಿಷನ್ ಅಂತೀವಿ. ಬೇರೆ ಅಂಗಗಳಿಗೂ ಹೇಗೆ ತೊಂದರೆ ಬರುತ್ತೋ ನಮ್ಮ ಮೆದುಳಿಗೂ ತೊಂದರೆ ಬರುತ್ತೆ. ಆ ಮೆದುಳು ಒಳಗಡೆನೆ ಒಂದು ಬುರುಡೆ ದೊಡ್ಡದ್ ಕಾಣ್ಬೋದು, ಆದರೆ ಒಳಗಡೆ ಮೆದುಳು ಚಿಕ್ಕ ಸೈಜ್ ಆಗುತ್ತೆ. ಸೊ ನಾವು ಕಾಮನ್ ಸೆನ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಥಾಟ್ ಪ್ರಾಸೆಸ್ಸು, ಮತ್ತು ನಾನು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಹೇಳಬಾರ್ದು, ಏನು ಹೇಳಬೇಕು, ಅದದು ಗೊಂದಲ ವಯಸ್ಸಾದವ್ರ ಮನಸ್ಸಲ್ಲಿ ಇರುತ್ತೆ. ಸೊ ಆ ಗೊಂದಲ ವಯಸ್ಸಾದವ್ರ ಮನಸ್ಸಲ್ಲಿ ಇರುವಾಗ ಅವ್ರದ್ದು ಕೋರಿಕೆಗಳು ಜಾಸ್ತಿ ಆಗುತ್ತೆ. ಅವರು ಬೇರೆಯವ್ರದ್ದು ಸುಖ ದುಃಖನೂ ನೋಡಕ್ಕೆ ಅವ್ರಿಗೆ ಅಷ್ಟು ಶಕ್ತಿ ಇರಲ್ಲ, ಯಾಕೆಂದರೆ ದೇಹದ ಶಕ್ತಿನೂ ಕಮ್ಮಿ ಇರುತ್ತೆ. ಆ ದೇಹದ ಶಕ್ತಿ ಜೊತೆ ಮಾನಸಿಕ ವೀಕ್ನೆಸ್ ಅಂತ ಹೇಳ್ತೀವಲ್ಲ, ಅದು ಸೇರಿಕೊಂಡಾಗ ಆವಾಗ ಅವ್ರಿಗೆ ಅವರನ್ನು ಮನಸ್ಥಿತಿ ಹಿಡಿದು ದೇಹ ಸ್ಥಿತಿನೂ ಹಿಡಿದು ಅವರನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟವಾದದ್ದೇ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಎರಡನ್ನೂ ಬೇರೆ ಮಾಡ್ಕೊಂಡ್ಬಿಡಬೇಕು. ಅಂದರೆ ದೇಹದ ಸ್ಥಿತಿ, ಮನಸ್ಸಿನ ಸ್ಥಿತಿ. ಮುಖ್ಯವಾಗಿ ನಾವು ಮಿಸ್ಟೇಕ್ ಮಾಡೋದು ಏನು ಅಂದರೆ, ನಾವು ದೇಹದ ಸ್ಥಿತಿಯಿಂದ ಅವ್ರು ಒಂದೊಂದು ಸತಿ ಮನಸ್ಸು

0: ಸ್ಥಿತಿ ಅಸ್ಥಿರವಾಗತ್ತೆ. ಆವಾಗ ಅವರು ಕೋಪ ಮಾಡ್ಕೊಳ್ಳೋದಂತೆ ಇದಂತೆ ಹೇಳೋದಂತೆ. ನಾವು ನೋಡ್ಕೊಳ್ಳೋರು ಏನು ಮಾಡ್ತೀವಿ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಒಂದೊಂದ್ಸತಿ ಟೈಮ್ ಇರಲ್ಲ, ಮನಸ್ಸಶಕ್ತಿ ಇರಲ್ಲ, ನಾವು ಅವರ ಅಸ್ಥಿರ ಸ್ಥಿತಿನ ಜಾಸ್ತಿ ನೋಡ್ಬಿಡ್ತೀವಿ. ಆವಾಗ ನಮಗೆ ಅದನ್ನು ನಾವು ಜಾಸ್ತಿ ತಗೊಂಡು ನಮಗೆ ಅವರನ್ನು ನೋಡ್ಕೊಳ್ಳೋ ಸಮಾಧಾನ ಏನಿರುತ್ತೋ ಹೊರಟೋಗತ್ತೆ. ಹಲವಾರು ಸತಿ ಒಂದೊಂದು ಸ್ವಲ್ಪ ಬೇಜಾರಾಗತ್ತೆ, ಒಂದೊಂದ್ಸತಿ ಕೋಪ ಬಂದುಬಿಡುತ್ತೆ. ಆವಾಗ ಕೋಪ ಮತ್ತು ಬೇಜಾರಾಗುವಾಗ ನಾವು ಏನಾದ್ರು ಹೇಳ್ತೀವಿ ಮಾಡ್ತೀವಿ, ವಯಸ್ಸಾದವ್ರಿಗೆ ಅದು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಒಂದು ಸತಿ ಆ ದಾರಿಗೆ ಹೊರಟೋದ್ರೆ ಮತ್ತೆ ಅದನ್ನು ಸರಿ ಮಾಡಿಸೋಕ್ಕೆ ವಾಪಸ್ ಬರೋಕ್ಕೆ ಸ್ವಲ್ಪ ಅರ್ಥ ಮಾಡಿಕೊಂಡು ಡಾಕ್ಟರ್ಗಳ ಜೊತೆ ಮಾತಾಡಿ ಡಾಕ್ಟರ್ಗಳು ಸಹಕರಿಸಬೇಕು. ಯೂಶ್ವಲಿ ನಾವು ಏನಂತೀವಿ, ಒಂದು ಫ್ಯಾಮಿಲಿ, ಒಂದು ಫ್ಯಾಮಿಲಿ, ಒಂದು ಕುಟುಂಬ, ಒಂದು ಸೊಸೈಟಿ, ಇದನ್ನು ಸೆನ್ಸಿಟೈಸೇಷನ್ ಅಂತೀವಿ. ಅವ್ರಿಗೆ ಮಾಹಿತಿ ಕೊಡಬೇಕು ನಾವು, ವಯೋವೃದ್ಧರು ಇದು ಯಾಕೆ ಈ ಥರ ಮಾಡ್ತಾರೆ ಅಂತ. ಸೊ ಕೋಪದಿಂದ ಏನೇನೋ ಆಗೋಗತ್ತೆ. ಆವಾಗ ನಾವು ಆರಕ್ಷಣೆ ಮಾಡುವಾಗ ವಯಸ್ಸಾದವ್ರದ್ದು ಎಲ್ಲೋ ಎಡಬಿಡ್ತೀವಿ.
1: ಅವರ ಮನಸ್ಸಿನ ಸ್ಥಿತಿ ಇರಬಹುದು ಅಥವಾ ಅವರ ಅನುಭವಗಳು ಇರಬಹುದು, ಅಥವಾ ಇನ್ನೊಂದು ನಮಗೆ ಮತ್ತೆ ನಮ್ಮ ಮನೆಯ ಹಿರಿಯರಿಗೆ ಇರುವಂತಹ ಏಜ್ ಗ್ಯಾಪ್ನಿಂದ ಕೂಡ ನಾವು ಯೋಚನೆ ಮಾಡೋ ರೀತಿ ಅವರು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ. ಇದರಿಂದನೂ ಕೂಡ ಈ ತರ ಏನಾದ್ರೂ ಮನೆಯಲ್ಲಿ ಸಮಸ್ಯೆಗಳು ಬರಬಹುದು. ಆದ್ರೆ ನಾವು ಯಾವಾಗ್ಲೂ ಹಿರಿಯರನ್ನ ಗೌರವಿಸಬೇಕು ಅನ್ನೋದೇ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮೊದಲ ಮೆಟ್ಟಿಲು ಅಂತ ಅನ್ಕೊಳ್ತೀನಿ. ಮೊದಲು ಹಿರಿಯರಿಗೆ ಗೌರವವನ್ನ ಕೊಡಬೇಕು ಅನ್ನೋದು
0: ಕೊಡಬೇಕು. ಅದು ಸರಿ, ವಯಸ್ಸಾದವ್ರಿಗೆ ನಾವು ಗೌರವ ಕೊಡಬೇಕು. ಆದರೆ ವಯಸ್ಸಾದವರೂ ನಾವೀಗ ವಯಸ್ಸಾಗಿದ್ದೀವಿ, ನಮಗೆ ವಯಸ್ಸಾಗಿ ನಾವು ಇಷ್ಟು ವರ್ಷ ನೋಡಿಕೊಂಡು ನಮ್ಮ ಮಾಹಿತಿ ಕಲ್ತಿರೋದ್ರಲ್ಲಿ ಸಮಾಧಾನ ನಾವೂ ತಂದ್ಕೋಬೇಕು. ಈಗ ನಾನೇ ನನಗೆ ಹೇಳ್ಕೊತೀನಿ, ನಾವೊಂದು ಒಟ್ಟು ಕುಟುಂಬದಲ್ಲಿದ್ದೀವಿ, ನನ್ನ ಇಬ್ಬರು ಗಂಡು ಮಕ್ಕಳು ಸೊಸೆಯರುವೆಲ್ಲ, ನಾನು ದಿನ ಬೆಳಗ್ಗೆ ನಾನು ಹೇಳ್ಕೊತೀನಿ ನೀ ಸರಿ ಇರು ಅಂತ, ನನಗೆ ನಾನೇ ಹೇಳ್ಕೊತೀನಿ. ಸೊ ಅದು ಬರಬೇಕಾಗತ್ತೆ. ಬಟ್ ಕಷ್ಟ ಬರೋದು ಏನವಾಗ ಅಂತಂದರೆ, ಒಂದು ವಯಸ್ಸಾದವ್ರಿಗೆ ನಾವು ಡಿಮೆನ್ಷಿಯಾ ಅಂತ ಹೇಳ್ತೀವಿ, ಅಂದರೆ ಅವ್ರಿಗೆ ಯಾವ ರೀತಿನಲ್ಲೂ ನೆನಪು ಬರೋದಿಲ್ಲ, ನೆನಪು ಶಕ್ತಿ ಹೊರಟೋಗುತ್ತೆ, ಯೋಚನೆ ಮಾಡುವ ರೀತಿನೂ ಹೊರಟೋಗುತ್ತೆ. ಅದಕ್ಕೆ ಎಲ್ಡರ್ಲಿ ಡಿಪ್ರೆಷನ್ ಅಂತ ಹೇಳ್ತೀವಿ. ಅವ್ರಿಗೆ ಎಮೋಷ್ನಲ್ ಇನ್ಸ್ಟೆಬಿಲಿಟಿ ಆಗ್ಬಿಡತ್ತೆ. ಮತ್ತೆ ಈ ಥರ ಮನಸ್ಸಿನ ಅಂದರೆ ಯೋಚನೆ ಕುರಿತು ರೋಗಗಳು ಬರುತ್ತಲ್ಲ, ಆವಾಗ ನಾವು ಅವರನ್ನು ನಿಜವಾಗ್ಲೂ ಪ್ರೀತಿ ಮತ್ತು ತಾಳ್ಮೆಯಿಂದ ನೋಡ್ಕೋಬೇಕು. ಯಾಕೆಂದರೆ ಈ ಸ್ಥಿತಿನಲ್ಲಿ ಅವ್ರಿಗವ್ರು ಏನು ಮಾಡ್ತಾ ಇದ್ದಾರೆ, ಏನು ಆಗತ್ತೆ, ಏನು ಹೇಳಬೇಕು, ಎಲ್ಲ ಮರ್ತು ಹೋಗಿರುತ್ತೆ. ಮೋಸ್ಟ್ ಆಫನ್ ವಯಸ್ಸಾದವ್ರ ಜೀವನದಲ್ಲಿ ಅವ್ರಿಗೆ ಕೇರ್ ಇಲ್ಲದೆ ಕಷ್ಟಪಡೋದು ಅವ್ರ ಮನಸ್ಥಿತಿ ಈ ಥರ ಆಗುವಾಗ. ಅದನ್ನು ನಾವು ಕಮ್ಯುನಿಟಿಗೆ ಅರ್ಥ ಮಾಡಿಸಬೇಕು. ಯಾವಾಗ ವಯಸ್ಸಾದವ್ರು ಅವರೇ ಅರ್ಥ ಮಾಡ್ಕೋಬೋದು ಆವಾಗ ನಾವು ವಯಸ್ಸಾದವ್ರಿಗೆ ಕೌನ್ಸಿಲಿಂಗ್ ಕೊಡಬೇಕು. ಬಟ್ ಯಾವಾಗ ಅವ್ರಿಗೆ ಆಗಲ್ವೋ ಆವಾಗ ನಾವು, ಯಾರು ನೋಡ್ಕೋತಾರೋ ವಯೋವೃದ್ಧರ ಪೋಷಕರಿಗೆ, ಅವರಿಗೆ ನಾವು ಮಾಹಿತಿಯನ್ನು ಕೊಡಬೇಕು. ನೋಡಿ, ಇವರು ಇದು ಬೇಕಂತ ಹೇಳ್ತಾ ಇಲ್ಲ, ಇದು ಇವ್ರ ಕೈಲಿ ಆಗ್ತಾ ಇಲ್ಲ. ನೆಕ್ಸ್ಟು ಬಾಡಿ, ಅಂದರೆ ಒಂದೊಂದೆರಡು ಪ್ರಾಬ್ಲಮ್ ಇದೆ ವಯಸ್ಸಾದವ್ರಿಗೆ. ಯಾವಾಗ ಅವ್ರಿಗೆ ಪಾಪ ಅವರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಪಾರ್ಕಿನ್ಸನ್ಸ್ ಅಂತೀವಿ, ಆ ಪಾರ್ಕಿನ್ಸನ್ ಬಂದಾಗ ಅವ್ರಿಗೆ ಮೂವೇ ಮಾಡೋಕ್ಕಾಗಲ್ಲ. ಒಂದು Stage 4 ಪಾರ್ಕಿನ್ಸನ್ ಬಂದು ಬಿದ್ದುಬಿಡ್ತಾರೆ. ಬಿದ್ದುಬಿಟ್ಟಾಗ ಏನಾಗುತ್ತೆ, ಒಂದು ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಫ್ರ್ಯಾಕ್ಚರ್ ಆದಮೇಲೆ ಬೆಡ್ಡಲ್ಲಿ ಇದ್ಬಿಡ್ತಾರೆ. ಬೆಡ್ಡಲ್ಲಿ ಇರುವಾಗ ಬೆಡ್ ಸೋರು, ಅವ್ರಿಗೆ ಮೂವ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಕಮ್ಯುನಿಟಿಗೆ ಮಾಹಿತಿ ಕೊಡಬೇಕು, ಯಾವ ಸ್ಥಿತಿನಲ್ಲಿ ನಾವು ನಮ್ಮದೇ ಸ್ವತಃ ಮೀರಿ ವಯಸ್ಸಾದವ್ರನ್ನ ಅವರ ಹಂತಕ್ಕೆ ಹೋಗಿ ನೋಡ್ಕೋಬೇಕು. ಡಿಸ್ಕ್ರಿಷನ್ ನಮಗೆ ಬರಬೇಕು.
1: ಮತ್ತೆ ಇನ್ನೊಂದು ಅಂತ ಅಂದ್ರೆ, ಈ ಸಾಮಾನ್ಯವಾಗಿ ಹಿರಿಯರಿಗೆ ಒಂಟಿತನ ಕಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಒಂದ್ ಹಂತದ ತನಕ ಅವರು ತುಂಬಾ ಸಮಾಜದಲ್ಲಿ ಬೆರ್ತಿರ್ತಾರೆ, ದಿನನಿತ್ಯ ಅವ್ರ ಆಫೀಸಿಗೆ ಹೋಗ್ತಿರ್ತಾರೆ, ಆದ್ರೆ ಅದರ ನಂತರ ಅವರಿಗೆ ಎಲ್ಲೋ ಖಾಲಿ ಜೀವನ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಅದರಿಂದ ಅವರು ಹೇಗೆ ಹೊರಗೆ ಬರಬೇಕಾಗತ್ತೆ?
0: ಈಗ ನೋಡಿ, ಒಂದು ಎಲ್ಲೋ ನೀವು ಈ ಕತೆ ಕೇಳಿರ್ಬೋದು, ವಯೋವೃದ್ಧರು ಹೋಗಿ ಒಂದು ಟೆಲಿಫೋನ್ ಶಾಪಲ್ಲಿ ಮೊಬೈಲಲ್ಲಿ, ನೋಡಪ್ಪ ನಂದು ಟೆಲಿಫೋನ್ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಇಲ್ಲ ವರ್ಕ್ ಆಗ್ತಿದೆಯಲ್ಲ ಅಂದರೆ, ಓ ಹೌದಾ, ನನ್ನ ಮಗಂದು ಕಾಲೇ ಬರ್ತಿಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ಹಾಗಾಗ್ಬಿಟ್ಟಿದೆ. ಒಂದೆರಡು ಮಕ್ಕಳು ಅವರು ಹೊರಟೋಗ್ತಾರೆ, ಮತ್ತು ಈಗ ಒಟ್ಟು ಕುಟುಂಬ ಇರೋದು ಬಹಳ ಕಮ್ಮಿ ಆಗೋಗಿದೆ, ಮಕ್ಕಳು ಬೇರೆ ಇರ್ತಾರೆ. ಇದು ನಾವು ಇದನ್ನು ಚೇಂಜ್ ಮಾಡೋಕ್ಕೂ ಕಷ್ಟ. ಇದಕ್ಕೆ ನಾವು ಲೋನ್ಲಿನೆಸ್ ಅಂತ ಹೇಳ್ತೀವಿ. ಒಂದು ತಾಯಿ ಮಕ್ಕಳನ್ನ ಬೆಳೆಸ್ತಾಳೆ, ಮಕ್ಕಳು ಬಿಟ್ಟು ಹೋದಾಗ ಅದಕ್ಕೆ ಎಂಪ್ಟಿನೆಸ್ ಸಿಂಡ್ರೋಮ್ ಅಂತೀವಿ. ಹೆಂಗಸರಿಗೆ ಆವಾಗ ಡಿಪ್ರೆಷನ್ ಬರುತ್ತೆ, ಗಂಡಸರಿಗೆ ಅವ್ರು ರಿಟೈರ್ಮೆಂಟ್ ಆಗಿ ಮನೇಲಿ ಕೂರ್ತಾರಲ್ಲ ಆವಾಗ ಡಿಪ್ರೆಷನ್ ಬರುತ್ತೆ. ಈ ಭಾಗ ನಾವೇನು ಮಾಡಬೇಕು ಅಂದರೆ ಕಮ್ಯುನಿಟಿ ಒಂದು ಪ್ಲ್ಯಾನ್ ಮಾಡಿ ಬರಬೇಕು. ಯಾವಾಗಲೂ ಬರೀ ಮಕ್ಕಳು ನೋಡ್ಕೊಳ್ಳೋದು, ಒಂದೊಂದು ಸತಿ ಮಕ್ಕಳೆಲ್ಲ ಅಮೇರಿಕಾಲಿ ಇರ್ತಾರೆ, ನನಗೆ ಎಷ್ಟೋ ಪೇಷೆಂಟ್ಸ್ ಇದ್ದಾರೆ ಎಲ್ಲ ಅಮೇರಿಕಾನಲ್ಲಿ, ಬಟ್ ಅವ್ರ ಪಾಡಿಗೆ ಅವರು ಇಲ್ಲಿದ್ದಾರೆ. ಸೊ ಇದರಲ್ಲಿ ನಾವು ಕಮ್ಯುನಿಟಿ ಸರ್ವಿಸ್ ಮಾಡಬೇಕು, ಕಮ್ಯುನಿಟಿ ಆಕ್ಟಿವಿಟಿ ಸೆಂಟರ್ಸು, ಕಮ್ಯುನಿಟಿ ಗೆಟ್ ಟುಗೆದರ್ ಸೆಂಟರ್ಸು, ಮತ್ತು ನೀವು ಮ್ಯಾಪ್ ಮಾಡಬೇಕು. ಗೌರ್ಮೆಂಟ್ ನಾವು ಹೋಗೊಂದು ಅದನ್ನು ಶುರು ಮಾಡಿದ್ವಿ, ಮೈಸೂರನ್ನ ಎಲ್ಡರ್ಲಿ ಫ್ರೆಂಡ್ಲಿ ಸಿಟಿ ಮಾಡಬೇಕು ಅನ್ನೋದೊಂದು ನಮಗೊಂದು ಆಸೆ ಇತ್ತು. ಒಬ್ಬರು ಡಾಕ್ಟರ್ ಕಾಲ್ ಕೃಪ್ ಅಂತಿದ್ರು, ಅವ್ರ ಜೊತೆ ಕೂತು ನಾವು ಮ್ಯಾಪ್ ಮಾಡಿದ್ವಿ. ಒಂದು ಸ್ವಸ್ಥ ಮೈಸೂರು ಅಂತ ಶುರು ಮಾಡಿದ್ವಿ ನಮ್ಮ ಶ್ರೀಕಂಠದತ್ತ ಒಡೆಯರ್ ಟ್ರಸ್ಟಿಂದ, ಪ್ರಮೋದ ದೇವಿ ಮೇಡಮ್ ಅವರಿಂದ. ಸೊ ನೋಡೋಣ ವಯಸ್ಸಾದವ್ರಿಗೆ ಹೇಗೆ ನಾವು ಹೆಲ್ಪ್ ಕಮ್ಯುನಿಟಿ ಹೆಲ್ಪ್ ಮಾಡಬೇಕು. ಮ್ಯಾಪ್ ಮಾಡಿ ಈಗ ಹೇಗೆ ಮಕ್ಕಳನ್ನ ಸ್ಕೂಲ್ ಚಿಲ್ಡ್ರನ್ ತಗೋತೀವೋ, ಎಷ್ಟು ಜನಕ್ಕೆ ಮೆಮೊರಿ ಇದ್ದು, ಗಂಡನಿಗೆ ಮೆಮೊರಿ ಹೊಟ್ಟೋಗಿರುತ್ತೆ ಹೆಂಡತಿರು ನೋಡ್ಕೋತಿರ್ತಾರೆ, ಇಲ್ಲ ಹೆಂಡತಿಗೆ ಮೆಮೊರಿ ಹೊಟ್ಟೋಗಿರುತ್ತೆ ಗಂಡನ ನೋಡ್ಕೋತಿರ್ತಾರೆ, ಇಬ್ಬರಿಗೂ ಮಂಡಿ ತೊಂದರೆ, ನಡೆಯೋಕ್ಕಾಗಲ್ಲ, ಒಬ್ರಿಗೆ ಆಪರೇಷನ್ ಆಗಿರುತ್ತೆ. ಸೊ ಇವತ್ತು ಮ್ಯಾಪ್ ಮಾಡಬೇಕು. ಮ್ಯಾಪ್ ಮಾಡಿಬಿಟ್ಟು ಸಿ ಒಂದು 12 ಕಿಲೋಮೀಟರಲ್ಲಿ ಒಂದು ಆಕ್ಟಿವಿಟಿ ಸೆಂಟರ್ ಮಾಡಿ, ಒಂದು ಸ್ಕೂಲ್ ಬಸ್ ಥರ ಮಾಡಬೇಕು ಅಂತಿದ್ವಿ. ಆ ಸ್ಕೂಲ್ ಬಸ್ಸಿಗೆ ಎಲ್ಲರೂ ಕರ್ಕೊಂಡು ಬಂದು ಆ ಆಕ್ಟಿವಿಟಿ ಸೆಂಟರ್ಗೆ ಕರ್ಕೊಂಡು ಬಂದು ಅವರು ಬೇರೆಯವ್ರ ಜೊತೆ ಮಿಕ್ಸ್ ಮಾಡಿ ಕಮ್ಯುನಿಟಿ ಅದನ್ನು ಹೆಲ್ಪ್ ಮಾಡಬೇಕು. ಇನ್ನೊಂದು ಏನು ಮಾಡಬೇಕು ಅಂದರೆ, ನಾವು ಸ್ಕೂಲ್ಗಳಲ್ಲಿ ಹೋಗಿ ಯಾರ್ಯಾರು ಎಲ್ಡರ್ಲಿ ಯಾರಿಗೂ ಇರಲ್ವೋ ಅವ್ರಿಗೆ ಅಡಾಪ್ಟ್ ಮಾಡಿ. ಈಗ ನಾವು ಮಕ್ಕಳನ್ನ ಅಡಾಪ್ಟ್ ಮಾಡ್ತೀವಿ, ಈಗ ಸ್ಕೂಲ್ ಚಿಲ್ಡ್ರನ್ಗಳಿಗೆ ಅವ್ರಿಗೂ ಎಂಪತಿ ಬರಬೇಕು. ಸೊ ಹೋಗ್ಬಿಟ್ಟು ಈ ಥರ ಎಲ್ಡರ್ಲಿನ ಅಡಾಪ್ಟ್ ಮಾಡಿ ದೇ ವಿಲ್ ಗೋ ಆ ವಯೋವೃದ್ಧರ ಜೊತೆ ಸ್ವಲ್ಪ ಕಾಲ ಕಳೆದು, ಸೊ ಇವ್ರಿಗೂ ಮಕ್ಕಳ ಜೊತೆ ಕಾಲ ಕಳೆದಾಗ ಅವ್ರಿಗೆ ಹ್ಯಾಪಿನೆಸ್ ಬರುತ್ತೆ. ನೆಕ್ಸ್ಟ್ ನಾವು ಪ್ಲೇಸ್ಮೆಂಟು, ಎಲ್ಲ ರಿಟೈರ್ ಆದಮೇಲೆ ಎಲ್ಲರೂ ಯೂಸ್ಲೆಸ್ ಎಲ್ಡರ್ಲಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಯಾರ್ಯಾರ್ದು ಟ್ಯಾಲೆಂಟ್ ಇರುತ್ತೆ ಅವರವ್ರ ಟ್ಯಾಲೆಂಟ್ನ ನಾವು ಹೊರಗೆ ತರಬೇಕು. ಕೆಲವ್ರಿಗೆ ಗಾರ್ಡ್ನಿಂಗ್ ಇರುತ್ತೆ, ಕೆಲವ್ರಿಗೆ ಟೀಚಿಂಗ್ ಇರುತ್ತೆ. ಎಷ್ಟೋ ಆರ್ಫನೇಜ್ ಮಕ್ಕಳಿಗೆ ಬಡವ್ರಿಗೆ ಟ್ಯೂಷನ್ ಫೀಸ್ ಕೊಡೋಕ್ಕಾಗೋದಿಲ್ಲ, ಅವಾಗ ಅವ್ರದ್ದು ಯೂಸ್ ಮಾಡಿ. ಸೊ ಕಮ್ಯುನಿಟಿ ಇದರಲ್ಲಿ ಬೇಕಾದಷ್ಟು ಮಾಡ್ಬೋದು, ತುಂಬ ಇದೆ ಮಾಡೋದಕ್ಕೆ. ಇದರಲ್ಲಿ ಎಷ್ಟೋ ನಾವು ಈ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವೋ ವಯಸ್ಸಾದವ್ರಿಗೆ, ನಿರ್ಲಕ್ಷಣೇನ, ಅದು ನನ್ಗೆ ಏನಂತ ಹೇಳಕ್ಕೆ ಬರಲ್ಲ. ನಿರ್ಲಕ್ಷಣೆ ಸಹಜವಾಗಿ ಬೇಕು ಅಂತ ಯಾರೂ ಮಾಡೋದು ಇಲ್ಲ, ಬಟ್ ಈ ಥರ ಸಮಯದಲ್ಲಿ ನಾವು ಕಮ್ಯುನಿಟಿ ಸರ್ವಿಸ್ನ ಮುಂತರಬೇಕು ಅಂತ ಇದು ನನ್ನ ತುಂಬ ಆಸೆ. ಹೋಪ್ಫುಲಿ ಒಂದಿನ ಇದು ಬರಬೇಕು, ಬರುತ್ತೆ.
1: ನಾವು ಸಮಾಜದಲ್ಲಿ ಒಗ್ಗಟ್ಟಾಗಿ ಹಿರಿಯರನ್ನೆಲ್ಲ ಅವರನ್ನ ಮತ್ತೆ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ತಮ್ಮ ಆಸೆ. ಆ ಆಸೆ ನೆರವೇರ್ಲಿ, ನಾವು ಕೂಡ ನಮ್ಮ ಮನೆಯ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಮತ್ತೆ ನಾವು ಆ ವೃದ್ಧಾಪ್ಯವನ್ನ ತಲುಪೋದಕ್ಕೆ ಮುಂಚೆ ನಾವು ಆರ್ಥಿಕವಾಗಿ ಸದೃಢರಾಗಿರ್ಬೇಕು. ಯಾಕೆ ಅಂತ ಅಂದ್ರೆ, ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರದು ಯಾರು ಕೂಡ ಅನ್ನೋದು ಇದ್ರ ಉದ್ದೇಶ ಆಗುತ್ತೆ.
0: ಕರೆಕ್ಟ್, ನೀವು ಹೇಳುದು. ಇವತ್ತೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಅವ್ರಿಗೆ ನಡೆಯಕ್ಕಾಗಲ್ಲ, ಮಗ ಹಿಡ್ಕೊಂಡು ಬರ್ತಿದ್ದ. ಸೊ ನಾನಂದೆ, ಅಮ್ಮ ನೀನು ಎದ್ದೇಳಿ. ಅವ್ರಿಗೆ ಹೇಳಕ್ಕಾಯಿತು, ಐ ಸೆಡ್ ನಿಮ್ಗೆ ಎದ್ದೇಳಕ್ಕಾಗತ್ತೆ, ನೀವು ಯಾಕೆ ಮಗ ಹಿಡಿಬೇಕು? ಇಲ್ಲ, ನನಗೆ ಕೋಲ್ ಹಿಡಿಯಕ್ಕೆ ನನಗೆ ಬೇಜಾರಾಗತ್ತೆ. ಹಾಗಾದ್ರೆ ನಿಮ್ಮ ಮಗ ನಿಮ್ಮ ಕೋಲ, ಪಾಪ ಮಗ ಬಿಟ್ಬಿಟ್ಟು ಅದ. ಐ ಸೆಡ್ ಹಂಗೆ ಮಾಡ್ಬೋದು, ನಿಮ್ಗೆ ಏನಾಗುತ್ತೋ ನೀವು ಮಾಡ್ಕೋಬೇಕು, ನಿಮ್ಮ ಕೈಲಿ ಆಗತ್ತೆ, ಶಕ್ತಿ ಇರುತ್ತೆ. ಈಗ ನಂಗೆ ಕಣ್ಣು ಕಾಣದಿದ್ರೆ ನಾ ಕನ್ನಡಕ ಹಾಕೋತೀನಿ, ಅದರಲ್ಲೇನು ನನಗೆ ನಾಚಿಕೆ ಇಲ್ಲ, ನಂಗೆ ನಡೆಯೋಕ್ಕಾಗಲ್ಲ ಒಂದು ಕೋಲ್ ಹಿಡ್ಕೋತೀನಿ, ಅದರಲ್ಲಿ ಏನು. ಸೊ ಆ ಥರ ನಾವು ಇದು ಮಾಡಬೇಕು. ಆ್ಯಂಡ್ ಆದಷ್ಟು ಮನೆಯವ್ರಿಗೆ ಒಂದು ನಾನು ರಿಕ್ವೆಸ್ಟು, ಈಗ ನನ್ನ ಇದರಲ್ಲಿ ಮನೆಗೆ ಹೋದ ತಕ್ಷಣ ಒಂದು 5 ನಿಮ್ಮ ವಯಸ್ಸಾದವ್ರು ಯಾರಿದ್ರು ಒಂದು ಫೋನ್ ಮಾಡಿ, ನಿಮ್ಮ ಹತ್ರ ಇಲ್ಲದೇ ಇದ್ರೆ ಮನೇಲಿದ್ರೆ ಕೂತ್ಕೊಂಡು ಒಂದು 5 ಏನೋ ಒಂದು 4 ಮಾತಾಡಿ. ಅವಾಗ ನೀವು
1: ರಾತ್ರಿ
0: ಊಟ ಆಗುವಾಗ ಒಗ್ಗಟ್ಟು ಊಟ ಮಾಡಿದ ಒಂದು ಫ್ಯಾಮಿಲಿ ಒಗ್ಗಟ್ಟು ಇರುತ್ತೆ ಅಂತ ಅರ್ಥ. ಒಂದು 10 ಅದನ್ನು ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತೀವಿ. ಸೊ ಮಾಡಿ, ಅವಾಗ ನಿಮಗೆ ನೋಡಿ ನಿಮ್ಗೆ ಎಷ್ಟು ಖುಷಿ ಸಂತೋಷ ಆಗುತ್ತೆ. ಅವ್ರ ಕತೆ ಹೇಳ್ಕೊತಾರೆ, ನೀವು ಅವ್ರು ನಿಮ್ಮ ಕತೆ ಹೇಳ್ಕೊಳ್ಳಿ, ಹಂಚಿಕೊಳ್ಳಿ, ಸಂತಸವಾಗಿರಿ, ಖುಷಿಯಾಗಿರಿ.
1: ಧನ್ಯವಾದಗಳು ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೇ. ಇದುವರೆಗೂ ನಮ್ಮ ಮನೆಯ ಹಿರಿಯ ನಾಗರಿಕರನ್ನ ಎಷ್ಟು ಚೆನ್ನಾಗಿ ನಾವು ಕಾಳಜಿ ಮಾಡಬೇಕಾಗತ್ತೆ, ಅವರ ಮುಂದಿನ ಜೀವನ ಎಷ್ಟು ಗೌರವಯುತವಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ, ಅವರು ಅದನ್ನ ಎಷ್ಟು ಸ್ಟ್ರಾಂಗ್ ಆಗಿ ನಡೆಸ್ಕೊಂಡು ಹೋಗಬೇಕಾಗತ್ತೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಕೇಳುಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
1: ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾತನಾಡುತ್ತಾರೆ ವಿವೇಕ್ ಆದಿತ್ಯ ಕಣಿಯಾಲ್.
4: ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾಗಿದೆ. ಗ್ರಾಮಗಳ ಮಧ್ಯೆ ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವುದರ ಜೊತೆಯಲ್ಲಿ ಬಡತನ ನಿವಾರಣೆ ಹಾಗೂ ಗ್ರಾಮಗಳನ್ನು ಶಹರಗಳೊಂದಿಗೆ ಜೋಡಿಸುವುದರ ಮೂಲಕ ಗ್ರಾಮೀಣ ಭಾಗದ ಜನರ ಆರ್ಥಿಕ ಅಭ್ಯುದಯ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. 2000 ಇಸವಿಯಲ್ಲಿ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರಂಭಿಸಿದ ಮಹತ್ವಪೂರ್ಣ ಯೋಜನೆ ಇದಾಗಿದೆ. ಈ ಯೋಜನೆಯ ಮೂಲಕ ದೇಶದ 1,07,000 ಹಳ್ಳಿಗಳ ಜನವಸತಿ ಪ್ರದೇಶಗಳು ಜೋಡಿಸಲ್ಪಟ್ಟಿವೆ. ದೇಶದ ವಿವಿಧ ರಾಜ್ಯಗಳು ಸೇರಿದಂತೆ ಈಶಾನ್ಯ ಭಾರತದ ಹಳ್ಳಿಗಳು ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿವೆ. ಮಣಿಪುರ ರಾಜ್ಯದ ಹಿಂದುಳಿದ ಹಳ್ಳಿ ದುರ್ಗಮ ಪ್ರದೇಶಗಳು ಈ ಯೋಜನೆಯ ಮೂಲಕ ಸೂಕ್ತ ರಸ್ತೆ ಸಂಪರ್ಕ ಪಡೆದು ಆರ್ಥಿಕ ಅಭಿವೃದ್ಧಿಯತ್ತ ಹೆಜ್ಜೆ ಇರಿಸಿವೆ. ಸಂಪೂರ್ಣ ಕೇಂದ್ರ ಸರ್ಕಾರದ ಅನುದಾನದ ಮೂಲಕ ಮುನ್ನಡೆಯುತ್ತಿದ್ದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು 2015-14 ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ 60 ಹಾಗೂ ರಾಜ್ಯ ಸರ್ಕಾರಗಳ 40 ಅನುಪಾತ ಹಾಗೂ ಅನುದಾನದ ಮೂಲಕ ಮುನ್ನಡೆದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲೂ ರಸ್ತೆ ಸಂಪರ್ಕವೇ ಇಲ್ಲದಿದ್ದ ಹಳ್ಳಿಗಳು ಈ ಯೋಜನೆಯ ಮೂಲಕ ಸೂಕ್ತ ಡಾಂಬರೀಕೃತ ರಸ್ತೆ ಸೌಕರ್ಯ ಹೊಂದಿ ಅಭಿವೃದ್ಧಿ ದಿಶೆಯಲ್ಲಿ ದಾಪುಗಾಲು ಇರಿಸಿವೆ. ಹಳ್ಳಿಗಳಿಗೆ ಅಗತ್ಯವಾದ ಸರಕು ಸರಂಜಾಮುಗಳನ್ನು ಪೂರೈಕೆ ಮಾಡಲು ಹಳ್ಳಿಗಳಲ್ಲಿ ರೈತರು ಬೆಳೆದ ಆಹಾರ ಹಾಗೂ ವಾಣಿಜ್ಯ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಈ ರಸ್ತೆಗಳು ಸಂಪರ್ಕ ಸೇತುವಾಗಿವೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕಳೆದ 25 ವರ್ಷಗಳಲ್ಲಿ ರಾಜ್ಯ ಹಾಗೂ ದೇಶದ ಗ್ರಾಮಗಳು ಶಹರಗಳೊಂದಿಗೆ ಸೂಕ್ತ ರಸ್ತೆ ಸಂಪರ್ಕ ಹೊಂದಿದ ಪರಿಣಾಮ ಗ್ರಾಮಗಳ ಆರ್ಥಿಕತೆ ಪ್ರಗತಿಯ ಜೊತೆಯಲ್ಲಿ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೂ ಸಹಕಾರಿಯಾಗಿದೆ. ಗ್ರಾಮ ಸಡಕ್ ಯೋಜನೆ ಮೂಲಕ ಹೊಸ ರಸ್ತೆಗಳ ನಿರ್ಮಾಣ ಒಂದೆಡೆಯಾದರೆ ಈ ತನಕವಿದ್ದ ಮಣ್ಣಿನ ರಸ್ತೆಗಳು ಡಾಂಬರೀಕರಣಗೊಂಡು ಸುಲಭ ಹಾಗೂ ಸುಸ್ಥಿರ ಪ್ರಯಾಣ ಸಾಧ್ಯವಾಗಿದೆ. 2024 ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತ ಘೋಷಣೆಯಾಯಿತು. ಇದರಲ್ಲಿ ಒಟ್ಟು 24,000 ಗ್ರಾಮೀಣ ಜನವಾಸ ಪ್ರದೇಶಗಳನ್ನು ಸಂಪರ್ಕಿಸುವ ಯೋಜನೆ ರೂಪಿಸಲಾಯಿತು. ರಸ್ತೆ, ನೀರು, ವಿದ್ಯುತ್, ವಸತಿ ಇವು ಜನರ ಮೂಲಭೂತ ಅಗತ್ಯತೆಗಳಲ್ಲಿ ಪ್ರಮುಖವಾಗಿವೆ. PMGSY ಮೂಲಕ ಗುಣಮಟ್ಟದ ಸಕಲ ಹವಾಮಾನ ತಾಳಿಕೆಯ ರಸ್ತೆ ಸಂಪರ್ಕ ಸಾಧ್ಯವಾಗಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ 4ನೇ ಹಂತವು ದೇಶದಲ್ಲಿ ಪ್ರಸ್ತುತ ಜಾರಿಯಲ್ಲಿದೆ. ಇದು 2023-24 ಆರಂಭಗೊಂಡು 2028-29 ತನಕ ಚಾಲ್ತಿಯಲ್ಲಿರಲಿದೆ. ಅಂತಾರಾಷ್ಟ್ರೀಯ ಉತ್ಕೃಷ್ಟತೆಯ ರಸ್ತೆಗಳು 25,000 ಹೊಸ ಹಳ್ಳಿಗಳನ್ನು ಜೋಡಿಸಲಿವೆ. ಪಿಎಂ ಗತಿಶಕ್ತಿ ಯೋಜನೆಯ ಉದ್ದೇಶವನ್ನು ಕೂಡ ಈ ರಸ್ತೆಗಳು ಸಾಕಾರಗೊಳಿಸಲಿವೆ. 4ನೇ ಹಂತದಲ್ಲಿ ಒಟ್ಟು 62,500 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಹಾಗೂ ಇದಕ್ಕಾಗಿ 70,125 ಕೋಟಿ ರೂಪಾಯಿ ಬಳಸಲಾಗುತ್ತದೆ. ಈ ತನಕ ಗ್ರಾಮ ಸಡಕ್ ಯೋಜನೆಯಡಿ ದೇಶದಲ್ಲಿನ ಒಟ್ಟು 8,34,716 ಕಿಲೋಮೀಟರ್ ಉದ್ದದ ರಸ್ತೆ ಯೋಜನೆಯಲ್ಲಿ 7,71,641 ಕಿಲೋಮೀಟರ್ ರಸ್ತೆ ನಿರ್ಮಾಣ ಪೂರ್ಣಗೊಂಡಿದೆ. ನಕ್ಸಲ್ ಬಾಧಿತ ಪ್ರದೇಶಗಳಲ್ಲೂ ಯಶಸ್ವಿಯಾಗಿ ಗ್ರಾಮ ಸಡಕ್ ರಸ್ತೆಗಳನ್ನು ಪೂರ್ಣಗೊಳಿಸಿದ ಹಿರಿಮೆ ಕೇಂದ್ರ ಹಾಗೂ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲುತ್ತದೆ. ಕರ್ನಾಟಕದ ಹಲವು ಗ್ರಾಮೀಣ ರಸ್ತೆಗಳು ಈ ಯೋಜನೆಯ ಮೂಲಕ ಜೋಡಿಸಲ್ಪಟ್ಟಿವೆ. ಆರಂಭದ 20 ವರ್ಷಗಳಲ್ಲಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಕರ್ನಾಟಕದ 5,612 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಹೊಂದಿ ಮೇಲ್ದರ್ಜೆಗೇರಿವೆ. 2022-23 ಸಾಲಿನಲ್ಲಿ ಒಟ್ಟು 1,629 ಕಿಲೋಮೀಟರ್ ರಸ್ತೆ ನಿರ್ಮಾಣ ಹೊಂದಿದ್ದು 2023-24 ರಲ್ಲಿ 457 ಕಿಲೋಮೀಟರ್ ಪೂರ್ಣಗೊಂಡಿದೆ. ಉತ್ತರ ಕರ್ನಾಟಕ ಭಾಗದ ಬಹುತೇಕ ಹಳ್ಳಿಗಳು ಈ ಯೋಜನೆಯ ಪ್ರಯೋಜನ ಪಡೆದಿವೆ. ಇತ್ತೀಚೆಗೆ ಕಲಬುರಗಿಯಲ್ಲಿ ಉದ್ಘಾಟನೆ ಕಂಡ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಯೋಜನೆಗೂ ಗ್ರಾಮ ಸಡಕ್ ಯೋಜನೆಯು ಮಾದರಿಯಾಗಿದೆ. ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ಜನರ ಜೀವನ ಮಟ್ಟ ಸುಧಾರಣೆಗೂ ಈ ರಸ್ತೆ ಯೋಜನೆಯ ಬಹುದೊಡ್ಡ ಕೊಡುಗೆ ಇದೆ. ಕಳೆದ ಎರಡೂವರೆ ದಶಕದಲ್ಲಿ ಈ ರಸ್ತೆಗಳು ಗ್ರಾಮೀಣ ಜನರ ಬದುಕಿನ ಆಶಾಕಿರಣವಾಗಿ, ಆರ್ಥಿಕ ಪ್ರಗತಿಯ ದ್ಯೋತಕವಾಗಿ, ಸುಲಭ ಸಂಪರ್ಕದ ಸೇತುವಾಗಿ ಮಾರ್ಪಟ್ಟಿವೆ. ಈ ಮೂಲಕ 25 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ದೂರದೃಷ್ಟಿ, ಕರ್ತವ್ಯಪರತೆ ರಸ್ತೆ ಸಂಪರ್ಕದ ಮೂಲಕ ಗ್ರಾಮ ವಿಕಾಸದಲ್ಲೂ ಪ್ರತಿಫಲಿಸಿದೆ ಎಂದು ಹೇಳಬಹುದು. ಗ್ರಾಮ ಸಡಕ್ ಯೋಜನೆಯ ಪ್ರಮುಖ ಗುರಿ ಬಡತನ ನಿರ್ಮೂಲನೆ. ಒಂದು ರಸ್ತೆಯ ಮೂಲಕ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಹಲವರಿಗೆ ಕಾಡಬಹುದು. ಇದಕ್ಕೆ ಉತ್ತರ ಅಷ್ಟೇ ಸರಳವಾಗಿದೆ. ರಸ್ತೆ ಸಂಪರ್ಕವೇ ಇಲ್ಲದ, ಕೇವಲ ನಡಿಗೆಯ ಮೂಲಕ, ನದಿಯಲ್ಲಿ ದೋಣಿ ಮೂಲಕ, ಬೆಟ್ಟ ಗುಡ್ಡಗಳನ್ನು ಏರುವ ಮೂಲಕ ತಮ್ಮ ಗ್ರಾಮಗಳಿಗೆ ಸಾಗುತ್ತಿದ್ದ ಜನರು ತಮ್ಮೂರಿಗೆ ಸೂಕ್ತ ರಸ್ತೆ, ನದಿಗೆ ಮೇಲ್ಸೇತುವೆ ನಿರ್ಮಾಣವಾದ ಬಳಿಕ ನಡಿಗೆಯ ಮೂಲಕ ವ್ಯಯಿಸುತ್ತಿದ್ದ ಸಮಯ ಉಳಿಯಿತು. ತಲೆಹೊರೆ ಮೂಲಕ ತಮ್ಮೂರಿಗೆ ದುಬಾರಿ ವೆಚ್ಚದಲ್ಲಿ ಸಾಗಿಸುತ್ತಿದ್ದ ಸರಕುಗಳು ಕಡಿಮೆ ಬೆಲೆಯಲ್ಲಿ ತಮ್ಮ ಮನೆ ಬಾಗಿಲಿಗೆ ಹೊಸ ರಸ್ತೆ ಸಂಪರ್ಕದ ಮೂಲಕ ಬಂದಿಳಿದವು. ಇಲ್ಲಿಗೆ ಜನರ ಸಮಯ, ಶ್ರಮ ಹಾಗೂ ಹಣವು ಉಳಿತಾಯವಾಗತೊಡಗಿತು. ಇದರ ಜೊತೆಯಲ್ಲಿ ಗ್ರಾಮಗಳಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತರಕಾರಿ ಖಾದ್ಯಗಳು, ಹಣ್ಣು ಹಂಪಲುಗಳು ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾರುಕಟ್ಟೆ ತಲುಪಲು ಸಾಧ್ಯವಾಯಿತು. ಸಾಗಣೆ ವೆಚ್ಚವೂ ಕಡಿಮೆಯಾಗಿ ಇಲ್ಲಿಯೂ ಹಣದ ಉಳಿತಾಯವಾಯಿತು. ಗ್ರಾಮ ಸಡಕ್ ರಸ್ತೆ ಸಂಪರ್ಕದ ಮೂಲಕ ಗ್ರಾಮದ ವಿದ್ಯುದೀಕರಣ, ಗ್ರಾಮೀಣ ಶಾಲೆಗಳ ನಿರ್ಮಾಣ, ಪುನರ್ ನಿರ್ಮಾಣದ ಕಾರ್ಯಗಳಿಗೆ ವೇಗ ದೊರೆಯಿತು. ರಸ್ತೆಗಳು ಗ್ರಾಮದ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಿದವು. ಗ್ರಾಮದ ಆರೋಗ್ಯ ವ್ಯವಸ್ಥೆ ಸುಧಾರಣೆ ಕಂಡಿತು. ಹೀಗೆ ಮಹಾತ್ಮ ಗಾಂಧಿ ಕಂಡಿದ್ದ ಗ್ರಾಮ ವಿಕಾಸ, ಸ್ವರಾಜ್ಯದ ಕನಸು ಈ ಮೂಲಕ ನನಸಾಗತೊಡಗಿತು. ಜಮ್ಮು ಕಾಶ್ಮೀರದ ದುರ್ಗಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿನ ಹಳ್ಳಿಗಳನ್ನು ಕೂಡ ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕಿಸಲಾಗಿದೆ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಹಳ್ಳಿಗಳು ಕೂಡ ಗ್ರಾಮ ಸಡಕ್ ಯೋಜನೆಯಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಯನ್ನು ಕಂಡಿವೆ. ವಿಕಸಿತ ಭಾರತ ಸಂಕಲ್ಪವು ರಸ್ತೆಗಳ ಅಭಿವೃದ್ಧಿ ಹಾಗೂ ಸಂಪರ್ಕದ ಮೂಲಕ ಸಾಧ್ಯ ಎನ್ನುತ್ತಾರೆ ಕೇಂದ್ರ ಹೆದ್ದಾರಿ ಖಾತೆ ಸಚಿವರಾದ ನಿತಿನ್ ಗಡ್ಕರಿ ಅವರು. ಗ್ರಾಮ ಸಡಕ್ ಯೋಜನೆಯ ಮೂಲಕ ಸಂಪರ್ಕ ಹಾಗೂ ಹೂಡಿಕೆಯ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತಿವೆ. ಗ್ರಾಮೀಣ ಭಾಗದ ಶಿಕ್ಷಣ, ಕೃಷಿ, ಮೂಲಸೌಕರ್ಯ ಸಹಿತ ಆರೋಗ್ಯ ಕ್ಷೇತ್ರದ ಪ್ರಗತಿಗೆ ಈ ರಸ್ತೆಗಳು ಸಾಕ್ಷಿಯಾಗಿವೆ. ದೇಶದ ಕ್ರೀಡಾ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ವ್ಯಕ್ತಿಯ ಉದಾಹರಣೆಯೊಂದು ಇಲ್ಲಿದೆ. ಆಕೆಯ ಹೆಸರು ಮೀರಾಬಾಯಿ ಚಾನು. ಭಾರತದ ಹೆಸರಾಂತ ವೇಟ್ ಲಿಫ್ಟರ್, ಮಾತ್ರವಲ್ಲ ಒಲಿಂಪಿಕ್ ಪದಕ ವಿಜೇತೆ. ಈಕೆಯ ಊರು ಮಣಿಪುರದ ಒಂದು ಕುಗ್ರಾಮ. ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಉರುವಲಿಗೆ ಅಗತ್ಯವಾದ ಭಾರದ ಕಟ್ಟಿಗೆಗಳನ್ನು ಆಕೆ ಹೊರುತ್ತಿದ್ದಳು. ಈಕೆಯ ಸಾಮರ್ಥ್ಯವನ್ನು ಗಮನಿಸಿದ ಈಕೆಯ ಸಹೋದರ ಕ್ರೀಡಾ ಕ್ಷೇತ್ರದತ್ತ ಆಕರ್ಷಿತವಾಗುವಂತೆ ಮಾಡುತ್ತಾನೆ. ನಂತರ ಈಕೆ ತನ್ನ ದೈನಂದಿನ ವೇಟ್ ಲಿಫ್ಟಿಂಗ್ ಕ್ರೀಡಾಭ್ಯಾಸಕ್ಕೆ ಸುಮಾರು 50 ಕಿಲೋಮೀಟರ್ ದೂರ ಸಂಚರಿಸಬೇಕಾಗುತ್ತದೆ. ಹಳ್ಳಿಯಿಂದ ತನಗೆ ಅಗತ್ಯವಿರುವೆಡೆ ಸರಿಯಾದ ಸಮಯಕ್ಕೆ ಹೋಗಿ ಬರುವಂತಾಗಲು ಈಕೆಗೆ ಸಹಕಾರಿಯಾಗಿದ್ದು ಗ್ರಾಮ ಸಡಕ್ ರಸ್ತೆ. ಇಂದು ಈ ರಸ್ತೆ ಕೇವಲ ರಸ್ತೆಯಾಗಿಲ್ಲ, ಗ್ರಾಮ ವಿಕಾಸದ ರಹದಾರಿಯಾಗಿದೆ. ಹಲವು ಗ್ರಾಮೀಣ ಪ್ರತಿಭೆಗಳ ಉಗಮಕ್ಕೆ, ಜನರ ಆರ್ಥಿಕ ಸುದೃಢತೆಗೆ ವಿಶೇಷ ಕಾಣಿಕೆ ಹಾಗೂ ಕೊಡುಗೆ ನೀಡಿದೆ.
5: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಈ ಕುರಿತು ಮಾತನಾಡಿದವರು ವಿವೇಕ್ ಆದಿತ್ಯ ಕಣಿಯಾಲ್.
6: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
7: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋನ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೋವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ
9: ಭಾಗವಹಿಸಲಿದ್ದಾರೆ. ಜಿ7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು

0: ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ ಜಿ7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈನ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನವೀನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2 ಲಕ್ಷ ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡ 45 ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047 ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ದ ಭಾರತವನ್ನು ನಿರ್ಮಿಸುತ್ತಿದೆ.
0: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಅಮೃತ ನಿತಿನ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಲ್ಲಿಗೆ ಹೋದನು ನಿಲ್ಲದೆ ಮಾಧವ, ರಚನೆ ಡಾಕ್ಟರ್ HS ವೆಂಕಟೇಶಮೂರ್ತಿ.

ಇದುವರೆಗೂ ಅಮೃತ ನಿತಿನ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1:30:20. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಆಲಿಸಲು ನಮಗೆ ವಾಟ್ಸ್ಆ್ಯಪ್ನಲ್ಲಿ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480852523.

ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಸೋನು ನಿಗಮ್ ಅವರು ಹಾಡಿರುವ ಆಕ್ಸಿಡೆಂಟ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಬಿ ಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಿಕ್ಕಿ ಕೇಜ್.

ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ತಾಲೂಕು ಚಿಕ್ಕಬೇಗೂರು ಗ್ರಾಮದಿಂದ ಎಂ ಮಲ್ಲೇಶ್, ನೇತ್ರ ಹಾಗೂ ಚಿದಂಬರ ಅವರು ಎಸ್ ಜಾನಕಿ ಹಾಗೂ ಮನು ಅವರು ಹಾಡಿರುವ ಬೆಳ್ಳಿ ಮೋಡಗಳು ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಸಾಹಿತ್ಯ ಕೆವಿ ರಾಜು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
1: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಂ ರಂಗರಾವ್ ಅವರು ಸಂಗೀತ ನೀಡಿರುವ ಚಿ ಉದಯಶಂಕರ್ ಅವರ ಗೀತೆ ಚಿತ್ರ ಹೊಸ ಬೆಳಕು. ಗೀತೆಯನ್ನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಈ ಗೀತೆಯನ್ನ ಮೆಚ್ಚಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನ ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ಹಾಗೂ ದೀಕ್ಷಿತ್.

0: ಸಸ್ಯಸ್ತರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸ್ತರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಕೇಳುಗರೇ ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ಡೂ ಆರ್ ಡೂ ಸಲ್ಯೂಷನ್ಸ್ ಪ್ರಾಯೋಜಿತ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ. ವಿಷಯ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಮರೆಯದಿರಿ, ನಾಳೆ ಸಂಜೆ 5 ಗಂಟೆಗೆ ಪ್ರಾಯೋಜಿತ ಕಾರ್ಯಕ್ರಮ ಡೂ ಆರ್ ಡೂ ಸೊಲ್ಯೂಷನ್ಸ್ ರವರಿಂದ. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಸಿಂಧುವಳ್ಳಿಯಿಂದ ಚೈತ್ರ ಅವರಿಗಾಗಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯನ್ನ ಹಾಡಿದ್ದಾರೆ ಸಂಗೀತ ಕಟ್ಟಿ ಹಾಗೂ ರಾಜು ಅನಂತಸ್ವಾಮಿ ಮತ್ತು ಸಂಗಡಿಗರು. ಸಾಹಿತ್ಯ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ, ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಿದವರು ಮೈಸೂರಿನ ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್, ಬನ್ವಿಕ್ ಹಾಗೂ ವೇದಾಂತ್, ಯೋಗಾನಂದ ರಾಂಪುರಿ, ವಿಜಯ್, ವಿನಯ್, ರಜತ್, ಯುಧಿಷ್ಠಿರ ಅವರು ನಜರ್ಬಾದ್ನಿಂದ, ಹಾಗೆ ಗಾಯತ್ರಿ ರಮೇಶ್, ಶ್ರೇಯಸ್ ಗೋಪಾಲ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ ಹಾಗೂ ಜಯಶ್ರೀ ಅವರು, ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು ಕೆಎಸ್ಆರ್ಟಿಸಿ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದರು. ಹಾಗೆ ಗಾಯತ್ರಿಪುರಂನಿಂದ ಮೊಹಮ್ಮದ್ ನದೀಮ್ ಅವರು, ಪದ್ಮಾ ದೇವಲಿಂಗೇಗೌಡ ಅವರು ಅಂಕುಶಾಪುರ ಬಸರಾಳು ಹೋಬಳಿಯಿಂದ, ಹೆಬ್ಬಾಳಿನಿಂದ ಪ್ರಸನ್ನ ಅವರು, ಮಾಧವನ್ ಹಾಗೂ ಜಯಲಕ್ಷ್ಮಿ ಚೆನ್ನೈನಿಂದ, ಆರ್ ಮಯೂರ ಅವರು ಗಾಯತ್ರಿಪುರಂ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದರು, ಪದ್ಮಾ ಕೃಷ್ಣನಾರಾಯಣ, ಚೈತ್ರ, ಬಹುಳ್ ಎಂಡಿ, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಇವರು ಶ್ರೀರಂಗಪಟ್ಟಣದಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಟಿ ಕೆ ಲೇಔಟ್ನಿಂದ ಪದ್ಮಾ, ಮಹದೇವ, ಅಗಸ್ತ್ಯ ಅವರು, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಶಂಕರೇಗೌಡ ಹಾಗೂ ಮಿತ್ರರು ಮಂಡ್ಯದಿಂದ, ಗುಂಡ್ಲುಪೇಟೆಯಿಂದ ನಂದೀಶ್, ಪ್ರಣೀತ್, ಸುಪ್ರೀತ್ ಹಾಗೂ ರಾಜಮ್ಮ, ಹರ್ಷಿತಾ ಶಕ್ತಿನಗರದಿಂದ, ನಿರ್ಮಲಾ ಮಹದೇವ್ ಅವರು ರಾಮಕೃಷ್ಣನಗರದಿಂದ, ಹಾಗೆ ಗಾಯತ್ರಿಪುರಂನಿಂದ ಶುಭಾ, ಮನು ಹಾಗೂ ರಾಘವಿ ಅವರು ಸಂದೇಶವನ್ನು ಕಳಿಸಿದರು. ಅನಂತರ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಅಶೋಕ್ಪುರಂ ಮೈಸೂರಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಸಾಗರದಿಂದ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ, ಎಆರ್ ಹರ್ಷಿತ್, ಬಸವರಾಜ್, ಶಾಂತಮ್ಮ, ನಾಗರತ್ನ ಹಾಗೂ ಪ್ರಭು ಅವರು, ಅನಂತರ ಮೈಸೂರಿನಿಂದ ದಿವ್ಯಾ ಮನೋಹರ್, ಮರಿನಂಜ ನಂಜುಂಡಸ್ವಾಮಿ ಚಂದನ್ ಅವರು ಗುಂಡ್ಲುಪೇಟೆಯಿಂದ, ಮತ್ತು ಗಣೇಶ್ ನಗರದಿಂದ ಭಾವಸರ ಚಂದ್ರಶೇಖರ್ ರಂಪುರೆ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್ ಇವರೆಲ್ಲರೂ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದರು. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಂದ ಸಂದೇಶಗಳನ್ನು ಪರಿಗಣಿಸಿ ಗೀತೆಗಳನ್ನು ಪ್ರಸಾರ ಮಾಡಲಾಯಿತು. ನೀವು ನಿಮ್ಮಿಷ್ಟದ ಗೀತೆಗಳನ್ನು ಕೇಳೋದಕ್ಕೆ ಈ ಸಂಜೆ 5:05 ಮುಂಚಿತವಾಗಿ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಸಂದೇಶಗಳನ್ನು ಕಳಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:55:35.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಒಂದೊಮ್ಮೆ ಗಂಡು ಉನ್ನತ ಮಟ್ಟದಲ್ಲಿದ್ದು ಒಳ್ಳೆ ಉದ್ಯೋಗದಲ್ಲಿದ್ದು ಹೆಂಡತಿ ಓದಿದ್ರೂ ಸಹ ಕೆಲಸ ಸಿಗದೇ ಇದ್ದಿದ್ದ ಪಕ್ಷದಲ್ಲಿ ಆಕೆಗೆ ಜೀವನಾಂಶ ಕೊಡೋದನ್ನ ನಿರಾಕರಿಸಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ತೀರ್ಪು ಹೊರಬಂದಿದೆ.
0: ಕೇಳಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿಗೆ.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ ಕೇಳಬಹುದು. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. ಅನಂತರ 2:30 ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು, ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರ ದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋನಧಾಫ್ ಮಾಹಿತಿ ನೀಡಿದ್ದಾರೆ.
4: ಪ್ರತಿ ವರ್ಷ June 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456678 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2:40:15. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಮಳೆಯಲಿ ಜೊತೆಯಲಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದಾರೆ ವಿಹಾರಿ ಕೃಷ್ಣ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಂಎಲ್ ಅವರು ಸಂಗೀತ ನೀಡಿರುವ ಯೋಗರಾಜ್ ಭಟ್ ಅವರ ಗೀತೆ ಚಿತ್ರ ಸರ್ಕಸ್. ಗೀತೆಯ ಗಾಯಕರು ಸೋನು ನಿಗಮ್.

0: 582
1: yes
2: fm 100.6 ಆಕಾಶವಾಣಿ ಮೈಸೂರು
3: ಸರ್ ಒಂದು ಹಾಡು ಬೇಕಿತ್ತು
4: ಕೇಳು ಕೊಡುವೆ ನಿನಗೆ ನಾನೀಗ
2: ಕರೆಗೊಂದು ಗೀತೆ
5: ಕರೆಗೊಂದು ಗೀತೆ
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
0: ಕರೆ ಮಾಡಿ
6: 251-2582
0: ಅಥವಾ 251-0089
2: ಎಸ್ಟಿಡಿ ಕೋಡ್ 0821
9: ಹಲೋ ಮೋಹನ್ ಸ್ಪೀಕಿಂಗ್
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ
10: ಕೇಳುಗರೆ ಗಮನಿಸಿ ಕಾಣೆಯಾದವರ ಬಗ್ಗೆ ಪ್ರಕಟಣೆ 21 ವರ್ಷದ ಸುಚಿತ್ರಾ ಜಿಬಿ ಎಂಬವರು ದಿನಾಂಕ ಜೂನ್ 7 ದೇವರಾಜ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಈ ರೀತಿ ಇದೆ: ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, 5 ಎತ್ತರ, ಗುಂಡು ಮುಖ, ಕಪ್ಪು ತಲೆ ಕೂದಲು, ಎಡತೋಳಿನಲ್ಲಿ ಹೃದಯ ಗುರುತಿನ ಹಸಿರು ಹಚ್ಚೆ ಗುರುತಿರುತ್ತದೆ. ಇವರು ಕಾಣೆಯಾದಾಗ ಬಿಳಿ ಟಾಪ್ಗೆ ಹಸಿರು ಹೂ ಚಿತ್ರವಿರುವ ಚುಡಿದಾರ್, ಬಿಳಿ ಕಲರ್ ಪ್ಯಾಂಟ್ ಮತ್ತು ಕಪ್ಪು ಬಿಳಿ ಹಳದಿ ಬಣ್ಣದ ಮಿಶ್ರಿತದ ವೇಲು ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆ ಮಾತನಾಡುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ದೇವರಾಜ ಪೊಲೀಸ್ ಠಾಣೆಗಾಗಲಿ ಅಥವಾ ಯಾವುದಾದರೂ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಬೊಂಬಾಟ್ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆ ಆಲಿಸೋಣ. ಮೊದಲಿಗೆ ಸ್ವಾತಿ ತಿರುನಾಳರ ರಚನೆ ಹುಸೇನಿ ರಾಗ ರೂಪಕತಾಳದಲ್ಲಿ ಪಾಹಿಮಾಂ ಬೃಹನ್ನಾಯಿಕೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆಯನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇದೀಗ ಪರಿಧಾನ ಮಿಚ್ಚಿತೆ ಬಿಲಹರಿ ರಾಗ ಖಂಡಚಾಪು ತಾಳದಲ್ಲಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಹಾಡುಗಾರಿಕೆ ಆಲಿಸಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದವರು ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ಹಾಡುಗಾರಿಕೆ ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:15 ಕೇಳಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ.

0: शाम को थोड़ी देर इधर-उधर टहलता रहा। लड़के गीली मिट्टी में छोटे गड्ढे खोदकर कंचे खेल रहे थे। वो उनके पास नहीं गया। फाटक के सीखचे थामे उसने सड़क की तरफ देखा। वहां उस मोड़ पर दुकान है। दुकान में अलमारी बाहर खड़े खड़े छू सकेगा। अलमारी में शीशे के जार हैं। उनमें एक जार में पूरा पस्ता कंधे पर लटकाए वो चलने लगा। उसकी चाल की तेजी बढ़ी। वो अलमारी के सामने खड़ा हो गया। दुकानदार हंसा। उसे मालूम हुआ कि दुकानदार उसके इंतजार में है। वो भी हंसा।
1: कंचा चाहिए है ना?
0: उसने सिर हिलाया। दुकानदार जार का ढक्कन जब खोलने लगा तब अप्पू ने पूछा,
2: अच्छे कंचे हैं ना?
1: बढ़िया, फर्स्ट क्लास कंचे। तुम्हें कितने कंचे चाहिए?
2: कितने कंचे चाहिए? कितने चाहिए? कितने?
0: दुकानदार समझ गया। वो भी किसी जमाने में बच्चा रहा था। उसके साथी मिलकर खरीद रहे होंगे। यही उनके लिए खरीदने आया होगा।
2: मैं बस जॉर्ज को ही बताऊंगा।
0: वो कंचे खरीदने की बात जॉर्ज के सिवा और किसी को बताना नहीं चाहता था। दुकानदार ने पूछा,
1: क्या तुम्हें कंचा खेलना आता है?
0: वो नहीं जानता था।
1: तो फिर?
0: कैसे कैसे सवाल पूछ रहा है। उसका धीरज जवाब दे रहा था। उसने हाथ फैलाया।
2: दे दो।
1: ये लो।
0: कागज की पोटली छाती से चिपटाए वो नीम के पेड़ों की छांव में चलने लगा। बस्ता कंधे पर लटकाए स्लेट किताब शीशी पेंसिल सब छाती से चिपकाए वो घर आया। उसकी माँ शाम की चाय तैयार कर उसकी राह देख रही थी। बरामदे की बेंच पर स्लेट व किताबें फेंक कर वो दौड़कर माँ के गले लग गया।
3: माँ,
4: अरे आ गया।
0: उसके लौटने में देर होते देख माँ घबराई हुई थी। उसने बस्ता जोर से हिलाकर दिखाया।
2: क्या देखो माँ?
4: अरे ये क्या है?
2: मैं नहीं बताऊंगा।
4: मुझसे नहीं कहेगा?
2: कहूंगा। माँ आंखें बंद कर लो। वन टू थ्री।
0: वो कुछ और हैरान हुई।
4: इतने सारे कंचे कहाँ से लाया?
2: खरीदे हैं।
4: पैसे?
0: पिताजी की तस्वीर की ओर इशारा करते हुए उसने कहा,
2: दोपहर को दिए थे ना?
0: माँ ने दांतों तले उंगली दबाई।
4: फीस के पैसे? इतने सारे कंचे काहे को लिए? आखिर खेलोगे किसके साथ?
0: उस घर में सिर्फ वही है। उसके बाद एक मुन्नी हुई थी, उसकी छोटी बहन, मगर माँ की पलकें भीग गई। उसकी माँ रो रही है। अप्पू नहीं जान सका कि माँ क्यों रो रही है। क्या कंचा खरीदने से? ऐसा तो नहीं हो सकता। तो फिर उसकी आंखों के सामने बूढ़ा दुकानदार और कार का ड्राइवर खड़े खड़े हंस रहे थे। वे सब पसंद करते हैं, सिर्फ माँ को कंचे क्यों पसंद नहीं आए? शायद कंचे अच्छे नहीं हैं। बस्ते से आंवले जैसे कंचे निकालते हुए उसने कहा,
2: बुरे कंचे हैं, है ना?
4: नहीं, बहुत अच्छे हैं।
2: देखने में बहुत अच्छे लगते हैं ना?
4: बहुत अच्छे लगते हैं।
0: वो हंस पड़ा। उसकी माँ भी हंस पड़ी, आंसू से गीले माँ के गाल पर अपना गाल सटा दिया। अब उसके दिल से खुशी छलक रही थी।
3: तो श्रोताओ, अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत
5: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
3: नमस्कार।
6: उमंग उमंग उमंग उमंग।
7: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಸಮಯವಾಗಿದೆ 4:01:35.
8: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ, ನನ್ನ ಹಕ್ಕು ನನ್ನ ಜವಾಬ್ದಾರಿ, ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಸಹನ.
9: ಕೇಳುಗರೆಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕಾಮಾಕ್ಷಿ ಬಿಕೆ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಅಂತಂದ್ರೆ ರಿಟೈರ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಕಾಮಾಕ್ಷಿ ಬಿಕೆ ಅವರು ಈ ಒಂದಷ್ಟು ಪ್ರಕರಣಗಳ ಕುರಿತಾಗಿ ನಮಗೆ ಮಾಹಿತಿಯನ್ನ ನೀಡಿದ್ರು. ಹಾಗೆ ಆ ಪ್ರಕರಣಗಳಲ್ಲಿ ವಿಭಿನ್ನವಾದಂತಹ ತೀರ್ಪುಗಳನ್ನ ತಗೊಂಡಿದ್ದು ಯಾಕೆ, ಸೊ ಅದನ್ನ ಬೇರೆ ಯಾವ ಯಾವ ಪ್ರಕರಣಗಳಿಗೆ ಅನ್ವಯ ಮಾಡಿಕೊಳ್ಬಹುದು, ಸಾಧ್ಯತೆಗಳೇನೇನಿದೆ, ಸೊ ಹೇಗೆ ಈ ಒಂದು ಸಾಂವಿಧಾನಿಕವಾಗಿ ಕೆಲವು ವಿಚಾರಗಳನ್ನ ಪರಿಗಣಿಸ್ತಾ ತೀರ್ಪನ್ನ ನೀಡ್ತಾ ಇದೆ ಇವತ್ತು ನ್ಯಾಯಾಲಯಗಳು ಅಂತ ಹೇಳಿ ಒಂದಷ್ಟು ಪ್ರಕರಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ಇವತ್ತು ಕೂಡ ಮತ್ತಷ್ಟು ಪ್ರಕರಣಗಳ ಕುರಿತಾಗಿ ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ಕಾಮಾಕ್ಷಿ ಮ್ಯಾಮ್, ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಆತ್ಮೀಯವಾದ ಸ್ವಾಗತ.
10: ನಮಸ್ತೆ ಮೇಡಮ್.
9: ಕಳೆದ ಸಂಚಿಕೆಯಲ್ಲಿ ಒಂದು 2-3 ಪ್ರಕರಣಗಳ ಕುರಿತಾಗಿ ನಾವು ಚರ್ಚೆ ಮಾಡಿದ್ವಿ. ಸೊ ಇನ್ನೂ ಹಲವಾರು ಲಕ್ಷಾಂತರ ಕೋಟ್ಯಾಂತರ ಪ್ರಕರಣಗಳಿದೆ, ಆದ್ರೆ ನಮ್ಮ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ತಗೊಳ್ತು ಅಂತ ಅಂದ್ರೆ ಒಂದಷ್ಟು ಇತ್ತೀಚಿನ ಪ್ರಕರಣಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಹಾಗೆ ಈಗ ಬಹಳ ಇತ್ತೀಚಿಗಿನ ಒಂದು ಹೊಸ ಪ್ರಕರಣದ ತೀರ್ಪು ತುಂಬಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗೋಯ್ತು. ಎಷ್ಟೊಂದು ಜನರು ಸ್ಟೇಟಸ್ಗಳಲ್ಲಿ ಸ್ಟೋರಿಗಳಲ್ಲಿ ನೋಡ್ಬಿಟ್ಟಿದೀವಿ, ಅದೆಷ್ಟು ಪೋಸ್ಟ್ ರೀಲ್ಸ್ಗಳನ್ನ ರೀಶೇರ್ ಮಾಡಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಪ್ಪ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದಂತಹ ಒಂದು ವಾಕ್ಯ, ನಿಮ್ಮ ಪತ್ನಿ ಕೆಲಸದವಳಲ್ಲ, ಆಕೆ ನಿಮ್ಮ ಸಂಗಾತಿ,
10: ಜೀವನ ಸಂಗಾತಿ.
9: ಹೌದು, ಒಬ್ಬ ಆತ ಏನು ಮನೆ ಕೆಲಸ ಮಾಡಲ್ಲ ಅಥವಾ ಅಡಿಗೆ ಮಾಡಲ್ಲ ಅಂತ ಏನೋ ಒಂದು ಕೇಸ್ ಹಾಕಿ ನನಗೆ ಡಿವೋರ್ಸ್ ಬೇಕು ಅಂತ ಹೋಗಿದ್ದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು ಇದು. ಸೊ ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಅದೇನಾಯಿತು, ಯಾಕೆ ಹಾಗಾಯಿತು ತಿಳಿಸ್ಬೋದಾ?
10: ಕ್ರೌರ್ಯ ಅನ್ನೋ ಆಧಾರದ ಮೇಲೆ ಡಿವೋರ್ಸ್ ತಗೊಳ್ಬಹುದಾ ಅನ್ನೋ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂತು. ಯಾವುದೆಲ್ಲ ಕ್ರೌರ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ. ಈಗ ಹೆಣ್ಮಕ್ಳು ಡಿವೋರ್ಸ್ ಕೇಸ್ಗಳಾಗಿದ್ದಾಗ ಗಂಡ ಹೊಡಿತಾನೆ ಬಡಿತಾನೆ, ಮನೆಯಿಂದ ಆಚೆ ಹಾಕ್ತಾನೆ, ಅಥವಾ ಜೀವನಕ್ಕೆ ಆಧಾರ ಮಾಡಲ್ಲ, ದುಡ್ಡು ಕೊಡಲ್ಲ, ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ, ಇದೆಲ್ಲ ಕ್ರೌರ್ಯ, ಮಾನಸಿಕವಾದ ಕ್ರೌರ್ಯಗಳು, ದೈಹಿಕವಾದ ಕ್ರೌರ್ಯಗಳು ಅಂತ ಮಹಿಳೆ ಹಾಕೋತಾಳೆ. ಆದರೆ ಈ ಪ್ರಕರಣದಲ್ಲಿ ಒಬ್ಬ ಪುರುಷ ತನ್ನ ಹೆಂಡತಿ ಮನೆ ಕೆಲಸ ಮಾಡಲ್ಲ, ಯಾವುದೇ ಮನೆ ಕೆಲಸ ಮಾಡಲ್ಲ, ನನ್ನ ತಂದೆ ತಾಯಿ ನಾನೇ ಮಾಡಬೇಕು, ಹಾಗಾಗಿ ಅವಳು ನನ್ನ ಮೇಲೆ ಎಸಗ್ತಾ ಇರೋ ಕ್ರೌರ್ಯ ಅದು ಅನ್ನೋ ಗ್ರೌಂಡ್ ಮೇಲೆ ಈ ಕೇಸನ್ನ ಹಾಕಿದ್ರು. ಅದು ಮನೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂತು. ಅದರಲ್ಲಿ ಸಂದೀಪ್ ಮೆಹ್ತಾ ಹಾಗೂ ವಿಕ್ರಮನಾಥನ ಮಾನ್ಯ ಜಡ್ಜ್ಗಳು ಈ ಡಿಸಿಷನ್ನ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದಾಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498 ಏನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ, ಅದ್ರ ಕೆಳಗೆ ಬರೋದಿಲ್ಲ ಅದು, ಅದು ಕ್ರೌರ್ಯ ಅಲ್ಲ. ಯಾಕೆ ಅಂದರೆ ಮನೆ ಕೆಲಸ ಮಾಡೋದು ನಿಂದೂ ಸಹ ಜವಾಬ್ದಾರಿ.
9: ಹೌದು,
10: ಮನೆ ಕೆಲಸ ಮಾಡೋದು, ಮನೆ ಜೀವನ ನಿರ್ವಹಣೆ ಮಾಡೋದು, ಪ್ರತಿಯೊಂದು ಕೆಲಸದಲ್ಲೂ ತಾನು ಸಹಭಾಗಿತ್ವ ತಗೊಳ್ಳೋದು ಕೂಡ ಬರೀ ಹೆಣ್ಮಕ್ಳದೇ ಅಲ್ಲ, ಅದರಲ್ಲಿ ನಿಮ್ದು ಪಾಲುದಾರಿಕೆ ಇರಬೇಕು. ಆಕೆ ನಿಮ್ಮ ಮನೆ ಕೆಲಸದಾಳಲ್ಲ, ಮನೆ ಕೆಲಸ ಮಾಡ್ಕೊಂಡಿರೋದಕ್ಕೆ ಅದರಲ್ಲಿ ನೀವು ಕೈ ಜೋಡಿಸಿ ಅಂತ, ನೀವೇ ಮಾಡಿ ಅಂತಲ್ಲ, ಪುರುಷರೇ ಮಾಡಿ ಅವರು ಇರ್ಲಿ ಮನೆಯಲ್ಲಿ ಅಂತಲ್ಲ, ಇಬ್ರು ಸೇರಿ ಮನೆ ಕೆಲಸ ನಿರ್ವಹಣೆ ಮಾಡಿಕೊಂಡು ಸಂತೋಷವಾಗಿರಿ. ಆಕೆನ ಮನೆ ಕೆಲಸದ ಮಟ್ಟದಲ್ಲಿ ನೋಡಬೇಡಿ, ಆಕೆ ನಿಮ್ಮ ಜೀವನ ಸಂಗಾತಿ.
9: ಹೌದು, ಇಲ್ಲಿ ಒಂದು ತಪ್ಪೋ ಸರಿನೋ ಅಥವಾ ಅವರ ತಿಳುವಳಿಕೆ ಅಷ್ಟೇ ಇದ್ದಿದ್ದೋ ಏನೋ ಗೊತ್ತಿಲ್ಲ, ಆದ್ರೆ ತಲತಲಾಂತರಗಳಿಂದ ಈ ತಾಯಿ ಅಥವಾ ತಂದೆ ಯಾರೇ ಆಗಿರ್ಬೋದು, ಅಂದ್ರೆ ಗಂಡಿನ ತಂದೆ ತಾಯಿಯ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರ್ತೇವೆ, ಪೋಷಕರ ಬಗ್ಗೆ. ಈಗ ಹುಡುಗನ ತಾಯಿಗೆ ಕೈಲಾಗ್ತಾ ಇಲ್ಲ ಅಡುಗೆ ಮಾಡೋದಕ್ಕೆ, ಆಕೆಗೆ ವಯಸ್ಸಾಯಿತು ಅಂತ ಅಂದರೆ, ನನಗೆ ವಯಸ್ಸಾಯಿತು ಕಣಪ್ಪ, ನೀನು ನಿನ್ನ ಹೆಂಡತಿನ ಕರ್ಕೊಂಬಂದು ಏನು ಬೇಕಾದ್ರೂ ಮಾಡಿಸ್ಕೊಂಡು ತಿನ್ನು, ಈ ಒಂದು ಮಾತು ಅಥವಾ ಈ ವಾಕ್ಯ ಇದೆಯಲ್ಲ, ಅದರಿಂದ ಎಷ್ಟು ಜನ ಗಂಡು ಮಕ್ಕಳು ಅದನ್ನು ತಪ್ಪು ತಿಳ್ಕೊಂಡಿರಬಹುದು ಅಲ್ವಾ?
10: ಹೌದು,
9: ಅಲ್ಲಿ ಪೋಷಕರೇ ಹೇಳ್ಕೊಡ್ತಾ ಇದ್ದಾರೆ.
10: ಹೌದು
9: ಅಲ್ವಾ, ಏನ್ ಬೇಕಾದ್ರೂ ಅವಳ ಕೈಲಿ ಮಾಡಿಸ್ಕೋ, ಇನ್ ನನ್ನನ್ ಕೇಳ್ಬೇಡ. ಅಂದ್ರೆ ಆ ಒಂದು ವಿಷಯನ ಸಣ್ಣದ್ರಿಂದ ಅವ್ರ ತಲೆಯಲ್ಲಿ ತುಂಬಿ ತುಂಬಿ, ಇವತ್ತು ಅವರು ನಾನು ಕೆಲಸ ಮಾಡಬೇಕು, ಅದ್ ನನ್ನದೂ ಕರ್ತವ್ಯ, ಅಥವಾ ನಾನು ಪಾಲುದಾರಿಕೆ ಮಾಡ್ಬೇಕು, ಈಗ ನಾನೊಬ್ನೇ ಮಾಡ್ಬೇಕು ಅವಳೊಬ್ಳೇ ಮಾಡ್ಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ಇಲ್ಲಿ.
10: ಹೌದು,
9: ಎಲ್ಲರೂ ಮನುಷ್ಯರಾದ ಮೇಲೆ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ತೀರ್ಪು ಬರಬೇಕು ಅಂತ ಹೇಳಿದ್ರೆ ಹಿನ್ನೆಲೆ ನಾವು ಯೋಚನೆ ಮಾಡಬೇಕಾಗುತ್ತೆ.
10: ಹೌದು, ಯಾಕೆ ಅಂತಂದ್ರೆ ಇಲ್ಲಿವರೆಗೆ ಬಂದಿರೋ

0: ಈ ಸಾಮಾಜಿಕ ಪದ್ಧತಿ ಏನಿದೆ,
1: ಹಾ
0: ಆ ಕೌಟುಂಬಿಕ ಆ ನಿಯಮಾವಳಿಗಳು ಏನು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಹಿಂದಿನಿಂದ,
1: ಹೌದು
0: ಅದು ಹೆಣ್ಣು ಮನೆಯಲ್ಲಿದ್ದು ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಮಕ್ಕಳನ್ನ ಎತ್ಕೊಂಡು ಇರೋದಷ್ಟೇ ಅವ್ರ ಜವಾಬ್ದಾರಿ ಅಂತ ತಲಾಂತರದಿಂದ ಬಂದಿರೋದ್ರಿಂದ,
1: ಹೌದು
0: ಅದರಲ್ಲೂ ಇಂಡಿಯನ್ ಕಸ್ಟಮರಿ ಪ್ರಾಕ್ಟೀಸಸ್ ಹೇಳ್ತಿರೋದು.
1: ಹೌದು ಹೌದು,
0: ಹಾಗಾಗಿ ಗಂಡಸು
1: ಇಲ್ಲ ಮೇಡಮ್,
0: ಹೊರಗಡೆ ಹೋಗಿ
1: ಫಾರಿನಲ್ಲೆಲ್ಲೂ
0: ದುಡ್ಕೊಂಡ್ಬರೋದು,
1: ಅದೇ
0: ಅದು
1: ತರನೇ.
0: ಈಗ ಅದು ಚೇಂಜ್ ಆಗಿದೆ, ಅವ್ರ ಮೊದಲಿಂದನೂ ಹಾಗೆ ಇದೆ ಅವ್ರದ್ದು.
1: ಮೊದಲು ಫಾರಿನರ್ಸ್ನು ಕೂಡ ಹಾಗೆ ಇದ್ದಿದ್ದು, ಅವರ ಮೈಂಡ್ ಸೆಟ್ಟು ಕೂಡ ಅದೇ
0: ಹಾಗೆ
1: ತರನೇ
0: ಇತ್ತು,
1: ಇದ್ದಿದ್ದು.
0: ಹಾಗೆ ಇತ್ತು.
1: ಆದ್ರೆ ಇವತ್ತು ಅಲ್ಲಿ ಅವರು ಬದಲಾವಣೆನ ಮಾಡ್ಕೊಂಡಿದ್ದಾರೆ, ಅವರು 50-50 ಅನ್ನೋ ಅಂತ ಒಂದು ರೂಲ್ ನ ತಗೊಂಡ್ ಬಂದಿದ್ದಾರೆ.
0: ತಗೊಂಡ್ ಬಂದಿದ್ದಾರೆ.
1: ಈಗ ಆಕೆ ಎಷ್ಟು ಕೆಲಸ ಮಾಡ್ತಾಳೋ ಅವನು ಕೂಡ ಅಷ್ಟೇ ಕೆಲಸ ಮಾಡ್ತಾಳೆ, ಆದ್ರೆ ಅದು ಇಬ್ರು ವರ್ಕಿಂಗ್ ಆಗಿದ್ರೆ ಮಾತ್ರ.
0: ಹೌದು.
1: ಈಗ ಯಾರು ಒಬ್ರು ವರ್ಕ್ ಮಾಡದೆ ಮನೆ ಜವಾಬ್ದಾರಿ ತಗೊಳ್ಳೋರಾದ್ರೆ ಆ ರೀತಿ ಕೇಳೋದಿಲ್ಲ.
0: ಹೌದು.
1: ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದಾಗ ಮಾತ್ರ ಆ ಒಂದು 50-50 ರೂಲ್ ಅನ್ನ ಅವ್ರು ತಂದಿದ್ದಾರೆ,
0: ತಂದ್ಕೊಂಡಿದ್ದಾರೆ.
1: ಅದಕ್ಕೆ ತಕ್ಕಂಗೆ ಇವತ್ತು ಅವ್ರ ಜೀವನ ನಡೆಸ್ತಾ ಇದಾರೆ.
0: ಹೌದು.
1: ಆದ್ರೆ ನಾವು ಇನ್ನೂ ಕೂಡ ಕೆಲ್ಸಕ್ಕೂ ಹೋಗ್ಬೇಕು, ಮನೆ ಕೆಲ್ಸಾನೂ ಮಾಡ್ಬೇಕು, ಹೊರಗ್ ಕೆಲ್ಸಾನೂ ಮಾಡ್ಬೇಕು ಅನ್ನೋ ಜವಾಬ್ದಾರಿ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲೇನೆ ಇರುವಂತದ್ದು.
0: ಹೌದು. ಅದಲ್ಲದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅರ್ಥ ಏನು ಅಂದ್ರೆ, ಈವನ್ ಆಕೆ ಮನೆಯಲ್ಲೇ ಇದ್ದು ಹೊರಗಡೆ ಹೋಗಿ ಉದ್ಯೋಗಿ ಆಗಿಲ್ದಿದ್ರೂ ಕೂಡ ಪೂರ್ತಿಯಾಗಿ ಮನೆ ಕೆಲಸ ಆಕೆನೆ ಮಾಡಬೇಕು, ಇದನ್ನ ಹೇರ್ಬಾರ್ದು ಆಕೆ ಮೇಲೆ. ಮನೆ ಕೆಲಸ ಇಬ್ರಿಗೂ ಸೇರಿರೋ ಜವಾಬ್ದಾರಿ ಅಂತ ಹೇಳಿರೋದು. ಅವಳು ಉದ್ಯೋಗಿ ಆಗಿದ ಪಕ್ಷದಲ್ಲಿ ಅವಳು ಬರೀ ಉದ್ಯೋಗ ಮಾಡ್ಕೊಂಡು ಮನೆಗೆ ಬಂದು ಇದ್ದು ಬಿಡ್ಲಿ, ಅಥವಾ ಉದ್ಯೋಗಿ ಆಗಿದ್ರು ಮನೆಯಲ್ಲಿ ಕೆಲಸ ಮಾಡಲಿ ಅನ್ನೋದಲ್ಲ ಅದರ ಅರ್ಥ. ಅದರ ಅರ್ಥ ಏನು ಅಂತಂದರೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಸಂಸಾರ ನಿರ್ವಹಣೆ ಮಾಡೋದು ಅವಳ ಕರ್ತವ್ಯ, ನಾವು ಹೊರಗಡೆ ಹೋಗಿ ದುಡ್ಕೊಂಡು ಬರೋದು ನಮ್ಮ ಕರ್ತವ್ಯ ಅನ್ನೋ ಹಿಂದಿನ ಪದ್ಧತಿ ಏನಿತ್ತು ಅದು ಸರಿಯಲ್ಲ.
1: ಹೌದು.
0: ನೀವನ್ ನೀವು ಹೊರಗಡೆ ಹೋಗಿ ದುಡ್ಕೊಂಡು ಬಂದ್ರು, ಮನೆ ಕೆಲಸ ಹೊರಗಡೆ ಕೆಲಸಕ್ಕಿಂತ ತುಂಬಾ ಕಷ್ಟವಾದ ಕೆಲಸ.
1: ನಿಜ, ಖಂಡಿತ ನಿಜ.
0: ಇಡೀ ಕುಟುಂಬದ ಜವಾಬ್ದಾರಿ ಹೊರದು ಅಷ್ಟು ಈಸಿ ಇಲ್ಲ, ಹಾಗಾಗಿ ಅದು ಸುಲಭದ ಕೆಲಸ ಆಗಿಲ್ದಿರೋದ್ರಿಂದ ನೀವು ಸಹ ಮನೆ ಕೆಲಸಗಳಲ್ಲಿ ಪಾಲುದಾರಿಕೆ ವಹಿಸ್ಕೊಳ್ಳಿ, ಸಂತೋಷವಾಗಿ ಇಬ್ರು ಮನೆ ಕೆಲಸ ನಿರ್ವಹಿಸಿ ಅಂತ ಆ ತೀರ್ಪಿನ ಒಳಾರ್ಥ ಇರೋದು. ಹಾಗಾಗಿ ಮನೆ ಕೆಲಸ ಮಾಡಲಿಲ್ಲ ಆಕೆ ಅನ್ನೋ ಒಂದೇ ಕಾರಣದ ಮೇಲೆ ಅದು ಕ್ರೌರ್ಯ ಅಂತ ಕನ್ಸಿಡರ್ ಮಾಡಿ ಡಿವೋರ್ಸ್ ಕೊಡಿ ಅಂತ ಕೇಳೋಕ್ಕಾಗಲ್ಲ, ಅದನ್ನ ಒಂದು ಗ್ರೌಂಡ್ ಅಂತ ತಗೊಳಕ್ಕಾಗಲ್ಲ ಅಂತ ಆ ತೀರ್ಪಿನಲ್ಲಿ ವಿವರಣೆ ಕೊಟ್ಟಿದೆ ಕೋರ್ಟ್.
1: ಹೌದು, ಖಂಡಿತವಾಗ್ಲೂ. ಎಷ್ಟು ಜನ ನಾನು ಹೇಳದ್ನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟು ಶೇರ್ ಮಾಡಿದ್ದಾರೆ ಆ ಪೋಸ್ಟ್ ನ ಅಂತ ಅಂದ್ರೆ, ಅದಕ್ಕೆ ತಕ್ಕಂಗೆ ತಮಾಷೆ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ಅದೊಂದು ಮಹತ್ತರವಾದಂತಹ ತೀರ್ಪು. ಅವಶ್ಯಕತೆ ಇತ್ತು ಇವತ್ತಿನ ಒಂದು ಪೀಳಿಗೆಯಲ್ಲಿ, ಆ ಒಂದು ತೀರ್ಪನ್ನ ನಾವೆಲ್ಲರೂ ನೋಡೋದು ಕೂಡ ಒಂದು ಅವಶ್ಯಕತೆ ಇತ್ತು. ಅದು ಎಲ್ರಿಗೂ ರೀಚ್ ಆಗಬೇಕಿತ್ತು.
0: ಆಗಿದೆ ಕೂಡ.
1: ಹೌದು, ಆಗಿದೆ ಕೂಡ, ತುಂಬಾ ಇಂಪ್ಯಾಕ್ಟ್ ಆಗಿದೆ.
0: ಹೌದು,
1: ಖಂಡಿತವಾಗ್ಲೂ. ಹಾಗೇನೆ ಇವಾಗ ಮತ್ತೊಂದು ಪ್ರಕರಣದಲ್ಲಿ, ಪತ್ನಿ ಕೆಲಸಕ್ಕೆ ಹೋದ್ರೂ ಹೋಗಿಲ್ಲ ಅಂತ ಅಂದ್ರೂ ಆಕೆ ಎಷ್ಟೇ ಸಂಬಳ ತಗೊಳ್ತಾ ಇದ್ರು ಹೋಗಿಲ್ಲ ಅನ್ನೋದನ್ನ ನಾವು ಕನ್ಸಿಡರ್ ಮಾಡೋದೇ ಬೇಡ. ಆಕೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ, ಚೆನ್ನಾಗೆ ಸಂಬಳ ಬರ್ತಿರತ್ತೆ ಅಂತಾನೆ ಅಂದ್ಕೊಳ್ಳೋಣ. ಎಷ್ಟೇ ಸಂಬಳ ಬಂದ್ರೂ ಕೂಡ ಮೇಂಟೆನೆನ್ಸ್ಗೆ ಆಕೆ ಅರ್ಹಳು ಅಂತ ಹೇಳಿ ಯಾವುದೋ ಒಂದು ಹೀಗೆ ಪ್ರಕರಣದಲ್ಲಿ ಒಂದು ತೀರ್ಪು ಬಂದಿದೆ. ಸೊ ಈಗ ನೀವು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ವಕೀಲರಾಗಿ ಬಹಳಷ್ಟು ಈ ರೀತಿಯ ಪ್ರಕರಣಗಳನ್ನ ನೋಡಿರ್ತೀರ, ವಾದ ಮಾಡಿರ್ತೀರ. ಸೊ ನೀವೇನ್ ಹೇಳ್ತೀರಾ ಈ ಒಂದು ಪ್ರಕರಣದ ಬಗ್ಗೆ?
0: ಹೆಣ್ಮಕ್ಳು ಎಷ್ಟೇ ಓದಿದ್ರು ಸಹ ಈ ಸಾಮಾಜಿಕ ಅಸಮಾನತೆ ಅನ್ನೋದು ಇದ್ದೇ ಇದೆ. ಆಕೆ ಎಷ್ಟೇ ಓದಿದ್ರು, ಆಕೆ ಮನೆ ಕೆಲಸ ಮಾಡೋದು ಹಿಂದೆ ಹೇಳ್ದಂಗೆ ಮನೆ ಕೆಲಸ ಮಾಡೋದು ಇದಕ್ಕೆ ಸೀಮಿತಗೊಳಿಸಿದ್ರು. ಆದ್ರೆ ಕೆಲವು ಪ್ರಕರಣಗಳಲ್ಲಿ ಆಕೆ ತುಂಬಾ ಓದಿದ್ರು ಉದ್ಯೋಗ ಇರಲ್ಲ. ಮದುವೆ ಆದ ನಂತರ ಆಕೆಗೆ ಡಿವೋರ್ಸ್ ಕೊಡ ಸಮಯದಲ್ಲಿ ಅಥವಾ ಡಿವೋರ್ಸ್ ಕೊಡದೇ ಇದ್ರು ಮೇಂಟೆನೆನ್ಸ್ ಕೇಳ್ಬೋದು. ಆ ಸಂದರ್ಭಗಳಲ್ಲಿ ಆಕೆ ಓದಿದಾಳೆ, ಅವಳಿಗೆ ನಾನು ಮೇಂಟೆನೆನ್ಸ್ ಕೊಡಬೇಕಾಗಿಲ್ಲ ಅನ್ನೋ ಒಂದು ಆಧಾರದ ಮೇಲೆ ಪುರುಷರು ಮೇಂಟೆನೆನ್ಸ್ ಡಿನೈ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇತ್ತೀಚಿನ ಜಜ್ಮೆಂಟ್ ಅಲ್ಲಿ ಇತ್ತೀಚೆಗೆ ಎಷ್ಟೇ ವಿದ್ಯಾವಂತರಾಗಿದ್ರು ಕೂಡ ಈವನ್ ಗಂಡ್ಮಕ್ಳು ಹೆಣ್ಮಕ್ಳುಗಳಿಗೂ ಸಹ ಕೆಲಸ ಸಿಗದೆ ಇರೋದ್ರಿಂದ, ಒಂದೊಮ್ಮೆ ಗಂಡು ಉನ್ನತ ಮಟ್ಟದಲ್ಲಿ ಇದ್ದು ಒಳ್ಳೆ ಉದ್ಯೋಗದಲ್ಲಿದ್ದು ಹೆಂಡತಿ ಓದಿದ್ರೂ ಸಹ ಕೆಲಸ ಸಿಗದೆ ಇದ್ದಿದ್ದ ಪಕ್ಷದಲ್ಲಿ ಆಕೆಗೆ ಮೇಂಟೆನೆನ್ಸ್ನ ಡಿನೈ ಮಾಡೋಕ್ಕಾಗಲ್ಲ. ಅವಳು ಓದಿದಾಳೆ, ಅವಳು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿ ಆಕೆಗೆ ಜೀವನಾಂಶ ಕೊಡೋದನ್ನ ನಿರಾಕರಿಸಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ತೀರ್ಪು ಹೊರಬಂದಿದೆ. ಇದು ಸಾಮಾನ್ಯವಾಗಿ ಎಷ್ಟೊಂದು ಜನ ವಿದ್ಯಾವಂತ ಹೆಣ್ಮಕ್ಳುಗಳಿಗೆ ಕೆಲಸ ಸಿಗದಿದ್ದಾಗ ಆಕೆ ಅನುಭವಿಸ್ತಿರೋ ಮಾನಸಿಕ ಹಿಂಸೆ ಜೊತೆಗೆ ಗಂಡು ಹೆಣ್ಣಿನ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಮನಸ್ತಾಪ ಆಗಿ ಡಿವೋರ್ಸ್ ಮಟ್ಟಕ್ಕೆ ಹೋದಾಗ ಆಕೆ ತನ್ನ ಜೀವನ ನಿರ್ವಹಣೆಗೆ ಅಥವಾ ತನ್ನ ಮಕ್ಕಳು ಜೀವನ ನಿರ್ವಹಣೆಗೆ ಆಕೆ ಮೇಂಟೆನೆನ್ಸ್ ಕೇಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ ಅವಳು ವಿದ್ಯಾವಂತಳಾಗಿದ್ದಾಳೆ, ಅವಳು ಹೋಗಿ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಕ್ ಆಗಲ್ಲ. ಜೀವನಾಂಶ ಕೊಡೋದು ಗಂಡಿನ ಜವಾಬ್ದಾರಿ ಅಂತ ಆತನ ಜವಾಬ್ದಾರಿನ ಕೂಟ ಕೋರ್ಟ್ ನೆನಪಿಸಿದೆ. ಅದಲ್ದೆ ಮದುವೆ ಆದಾಗ ಗಂಡನ ಮನೆಯಲ್ಲಿ ಉತ್ತಮ ಸ್ಥಿತಿಯಲ್ಲಿರ್ತಾರೆ. ಈಕೆನೂ ಒಂದು 7-8 ವರ್ಷ ಆಕೆ ಆತನ ಜೊತೆ ಜೀವನ ಮಾಡಿರ್ತಾಳೆ, ಮಕ್ಕಳಾಗಿರ್ತಾರೆ, ಉತ್ತಮವಾದ ಜೀವನ ನಿರ್ವಹಣೆ ಇರುತ್ತೆ ಅವ್ರದ್ದು, ಒಂದು ಉನ್ನತ ಸ್ಥಿತಿಯಲ್ಲಿರ್ತಾರೆ. ಅವ್ರ ಮಧ್ಯೆ ಮನಸ್ತಾಪ ಬಂದು ಡಿವೋರ್ಸ್ ಆದಾಗ ಆಕೆಗೆ ಒಂದು ನಾಮಿನಲ್ ಜೀವನಾಂಶ ಕೊಡ್ತೀನಿ ಅಂತ ಹೇಳಿ ಗಂಡು ಹೇಳಕ್ಕಾಗಲ್ಲ. ಗಂಡನ ಮನೆಯಲ್ಲಿ ಆಕೆ ಒಂದು ಉತ್ತಮವಾದ ಬಾಳ್ವೆಯನ್ನ ಬಾಳಿ ಡಿವೋರ್ಸ್ ಆದ ನಂತರ ಮೇಂಟೆನೆನ್ಸ್ ಕೊಡದೆ ಇರೋದು, ಜೊತೆ ಕೊಟ್ಟರು ಕನಿಷ್ಠ ಮಟ್ಟದ ಮೇಂಟೆನೆನ್ಸ್ ಕೊಡ್ತೀನಿ ಅನ್ನೋದು, ಆಕೆ ಲೋಯರ್ ಮಿಡಲ್ ಕ್ಲಾಸ್ಗಿಂತ ಕಡಿಮೆ ಜೀವನ ಮಾಡೋ ಅಂತ ಮಟ್ಟದಲ್ಲಿ ಜೀವನಾಂಶ ಕೊಡ್ತೀನಿ ನಾನು, ಕೊಡಕ್ಕಾಗಲ್ಲ ನಾನು ಹೆಚ್ಚಿಂದು ಅಂತ ಹೇಳೋಕ್ಕಾಗಲ್ಲ. ಆಕೆ ಏನು ಗಂಡನ ಮನೆಯಲ್ಲಿ ಒಂದು ಉನ್ನತವಾದ ಸ್ಥಾನ ಪಡ್ಕೊಂಡಿದ್ಲು, ಒಳ್ಳೆ ಜೀವನ ನಿರ್ವಹಣೆ ಮಾಡ್ತಿದ್ಲು, ಅದೇ ಮಟ್ಟದ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದ, ಯಾಕೆಂದ್ರೆ ಅವನಿಗೆ ಮತ್ತೊಂದೇನಾದ್ರು ಮದುವೆ ಆದ್ರೆ ಆ ಸಂಸಾರನೂ ನಿರ್ವಹಿಸಬೇಕಾಗಿರೋದ್ರಿಂದ ಡಿವೋರ್ಸ್ಡ್ ವೈಫ್, ವಿಚ್ಛೇದಿತ ಪತ್ನಿಗೆ ಮತ್ತು ಮಕ್ಕಳಿಗೆ ತಮ್ಮ ಜೊತೆ ಅವರು ಜೀವನ ಮಾಡ್ತಿದ್ದಾಗ ಎಂತಹ ಸೌಲಭ್ಯದ ಜೀವನ ಇತ್ತೋ ಆ ಮಟ್ಟದ ಜೀವನ ನಡೆಸಕ್ಕಾಗುವಷ್ಟು ಜೀವನಾಂಶನ ಕೊಡಬೇಕು ಅಂತ ಸಹ ನ್ಯಾಯಾಲಯ ತೀರ್ಪುಗಳನ್ನು ಕೊಟ್ಟಿದೆ.
1: ಓಕೆ, ಇದರ ಜೊತೆಗೆ ಈಗ ನೀವು ವಾದ ಮಾಡಿದಂತಹ ಯಾವುದಾದ್ರೂ ಒಂದು ಪ್ರಕರಣ, ಅಂದ್ರೆ ನಿಮ್ಮ ಅನುಭವಕ್ಕೆ ಬಂದಂತಹ ಯಾವುದಾದ್ರೂ ಮೇಜರ್ ಅಥವಾ ಮುಖ್ಯವಾದಂತಹ ಮರೆಯಕ್ಕೆ ಆಗದೆ ಇರುವಂತಹ ಯಾವುದಾದ್ರೂ ಒಂದು ಪ್ರಕರಣ ಇದೆಯಾ ಇದಕ್ಕೆ, ಈ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟ ಹಾಗೆ?
0: ಒಂದು ಪ್ರಕರಣದಲ್ಲಿ ಆತ ಎಂಜಿನಿಯರ್ ಆಗಿರ್ತಾನೆ, ಹೆಂಡತಿ ಸಹ ಅವನ್ ಮದುವೆ ಆದ ನಂತರ ಆತನೊಂದಿಗೆ ಒಂದು ಉತ್ತಮವಾದ ಬಾಳ್ವೆನ ಬಾಳ್ತಾ ಇದ್ಲು. ಮನಸ್ತಾಪ ಬಂತು ಕುಟುಂಬದಲ್ಲಿ, ಆವಾಗ ಡಿವೋರ್ಸ್ ಮಟ್ಟಕ್ಕೆ ಹೋಯ್ತು ಕೇಸು. ಆಕೆಗೆ ಜೀವನಾಂಶ ಕೊಡೋದಿಕ್ಕೆ ಆತ ನಿರಾಕರಿಸ್ದ, ಯಾಕೆಂದ್ರೆ ಅವಳು ಓದಿದಾಳೆ, ಅವಳೆ ಜೀವನ ಮಟ್ಟ ಸುಧಾರಿಸ್ಕೊಂಡು ಜೀವನ ಮಾಡ್ಕೊಳ್ಬೋದು ಅಂತ. ಜೊತೆಗೆ ನಾನು ಕೊಟ್ರೆ ನನ್ನ ತಂದೆ ತಾಯಿನ ಸಹ ನಾನು ನೋಡ್ಕೋಬೇಕು, ನನಗೆ ಇಷ್ಟೊಂದು ಲೋನ್ ಇದೆ, ಲೋನ್ ಕಟ್ಟಬೇಕು ನಾನು, ನಂದು ಈ ತರ ಕೆಲವು ಫೈನಾನ್ಷಿಯಲ್ ಅಬ್ಲಿಗೇಷನ್ಸ್ ಇದೆ, ನಾನು ಇಷ್ಟೊಂದು ಜೀವನಾಂಶ ನಾನು ಕೊಡಕ್ಕಾಗಲ್ಲ, ಒಂದು ಕನಿಷ್ಠ ಮಟ್ಟದ ಅವನಿಗೆ ಬರ್ತಿದ್ದ ಸಂಬಳ, ಒಂದು 5-digit ಸ್ಯಾಲ್ರಿ ಅವನಿಗೆ ಬರ್ತಾ ಇತ್ತು, ಈಕೆಗೆ ಕೊಡಕ್ಕೆ ಒಪ್ಕೊಂಡಿದ್ದವನು ಕೇವಲ 10,000. ಹತ್ತು ಸಾವಿರ ಇವಳಿಗೆ, ಮಕ್ಕಳಿಗೆ 5,000, 20,000, ಟೋಟಲಿ 20,000 ಒಪ್ಕೋಬೇಕು. ಆದ್ರೆ ನಮ್ಮ ಕ್ಲೈಂಟ್ ಪರವಾಗಿ, ಏನು ನಮ್ಮ ಕಕ್ಷಿದಾರರಿದ್ರು ಅವ್ರ ಪರವಾಗಿ ನಾವು ಹೇಳಿದ್ದು, ಆಕೆ 10,000 ತನ್ನ ಜೀವನ ನಿರ್ವಹಣೆ, ಮಕ್ಕಳ ಜೀವನ ನಿರ್ವಹಣೆ ಮಾಡಿ, ಮಕ್ಕಳ ಎಜುಕೇಷನ್ನು, ಅವ್ರ ಸ್ಕೂಲ್ ಫೀಸು, ಅವ್ರ ಉಳಿದಿದ್ದಂಗೆ ಮೆಡಿಕಲ್ ಎಕ್ಸ್ಪೆನ್ಸಸ್, ಇವಳು ಎಲ್ಲಾದನ್ನು 20,000 ಬೇರ್ ಮಾಡಕ್ಕಾಗತ್ತ? ಆತ ಅವನು ಲೋನ್ ಕಟ್ಟಬೇಕು ಅಂತ ಏನ್ ಹೇಳ್ತಾ ಇದ್ದಾನೆ ಅದನ್ನ ಪತ್ನಿ ಮೇಲೆ ಹೇರಕ್ಕಾಗಲ್ಲ. ಆ ಲೋನ್ ಇದು ತಗೊಂಡಿದ್ದು ಅವನ ಹೆಸರಲ್ಲಿ ತಗೊಂಡಿದ್ರೆ ಅದು ಅವನದೇ ಅಬ್ಲಿಗೇಷನ್. ಹೆಂಡತಿನ ತನ್ನ ಜೀವನದಲ್ಲಿ ಆಕೆ ಇದ್ದಾಗ ಯಾವ ಮಟ್ಟದ ಜೀವನ ಕೊಟ್ಟಿದ್ದ ಅದೇ ಮಟ್ಟದ ಅಥವಾ ಅದಕ್ಕಿಂತ ಸ್ವಲ್ಪ ಕನಿಷ್ಠ ಮಟ್ಟದ ಜೀವನ ಆಕೆ ಲೀಡ್ ಮಾಡಕ್ ಅವಕಾಶ ಆಗೋ ಹಾಗೆ ಆಕೆಗೆ ಜೀವನಾಂಶ ಕೊಡೋದು ಕಡ್ಡಾಯ ಅಂತ ಸಹ ಕೋರ್ಟು ತೀರ್ಪು ಕೊಟ್ಟಿದೆ.
1: ಓಕೆ ಓಕೆ, ಸೊ ಒಟ್ಟಾರೆ ಈ ಮೇಂಟೆನೆನ್ಸ್ ಅಂತ ಬಂದಾಗ ಆಕೆ ತನ್ನ ಗಂಡನ ಮನೆಯಲ್ಲಿ ಯಾವ ರೀತಿಯ ಒಂದು ಜೀವನ ಮಾಡ್ತಾ ಇದ್ಲು ಅಂತಂದ್ರೆ ಫೈನಾನ್ಷಿಯಲಿ ಅಂತ ಹೇಳ್ಬಹುದು ಅಲ್ವಾ? ಸೊ ಫೈನಾನ್ಷಿಯಲಿ ಎಷ್ಟರ ಮಟ್ಟಿಗೆ ಅವಳು ಜೀವನವನ್ನ ಮಾಡ್ತಾ ಇದ್ಲು, ಆದಷ್ಟು ಅಂದ್ರೆ ಒಂಟಿಯಾಗಿದ್ದಾಗ್ಲೂ ಅದೇ ಮಟ್ಟಕ್ಕೆ ಜೀವನ ನಡೆಸೋ ರೀತಿಯ ಒಂದು ಮೇಂಟೆನೆನ್ಸ್ ಅನ್ನ ಕೊಡಬೇಕು ಅಥವಾ ಕನಿಷ್ಠ ಮಟ್ಟ ತಲುಪೋ ಅಷ್ಟಾದ್ರೂ ಇರಬೇಕು ಅಂತ ಹೇಳಿ. ಹಾಗೇನೆ ಇನ್ನೊಂದು ವಿಷಯ ನೀವು ಈಗ ಹೇಳ್ತಾ ಹೇಳ್ತಾ ನನಗೆ ನೆನಪಾಯ್ತು, ಎಷ್ಟೋ ಪ್ರಕರಣಗಳು ನಾವು ನೋಡಿದೀವಿ. ಈಗ ಇದು ಮೇಂಟೆನೆನ್ಸ್ ಹೆಂಡತಿಯ ಪರವಾಗಿ ಈಗ ನಾವು ಮಾತಾಡಿದ್ದಾದ್ರೆ, ಅದೇನೆ ಗಂಡನ ಪರವಾಗೂ ಕೂಡ ಎಷ್ಟೋ ತೀರ್ಪುಗಳನ್ನ ಕೊಟ್ಟಿದೆ ನ್ಯಾಯಾಲಯ ಅಲ್ವಾ? ಆಕೆ ಗಂಡನಿಗಿಂತ ಹೆಚ್ಚಿಗೆ ದುಡಿಮೆ ಮಾಡ್ತಾ ಇರ್ತಾಳೆ, ಗಂಡನಕ್ಕಿಂತನೂ ತನ್ನ ತಾಯಿಯ ಮನೆಯ ಕಡೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅಂತಹ ಸಮಯದಲ್ಲಿ ದುರಾಸೆಯಿಂದ ನೀನು ಕೇಳೋ ಹಾಗಿಲ್ಲ ಅಂತ ಹೇಳಿ ನೀನು ದುಡಿತಾ ಇದ್ರೆ ನೀನು ಮೇಂಟೆನೆನ್ಸ್ಗೆ ಅರ್ಹಳಲ್ಲ ಅಂತನೂ ಕೂಡ ಒಂದಷ್ಟು ತೀರ್ಪುಗಳನ್ನ ಕೊಟ್ಟಿರೋ ಉದಾಹರಣೆ ಕೂಡ ಇದೆ. ಸೊ ನಾನು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಈ ಪ್ರಕರಣಗಳು ಅವರವರ ವೈಯಕ್ತಿಕ ಕಾರಣಗಳು, ಹಾಗೆ ವೈಯಕ್ತಿಕ ಸಂದರ್ಭಗಳು, ಅವರ ಸಂಸಾರದ ಒಂದು ಏರುಪೇರುಗಳು, ಪ್ರತಿಯೊಂದೂ ಅವಲಂಬಿತ ಆಗಿರುತ್ತೆ. ಸೊ ನಾವು ಒಂದು ಸರ್ಫೇಸ್ ಲೆವೆಲಲ್ಲಿ ಅಂತಂದ್ರೆ ಉದಾಹರಣೆಗೆ ಒಂದೆರಡು ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆದರೆ ಇದೊಂಥರ ಡಿಸ್ಕ್ಲೇಮರ್ ತರ. ಯಾಕೆ ಅಂತ ಅಂದ್ರೆ ಕೇಳುಗರು ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಕೇಳಿ, ಓ ನನಗೂ ಮೇಂಟೆನೆನ್ಸ್ ಬೇಕು, ಅವ್ರು ಮಾತಾಡಿದ್ರು ಕಾರ್ಯಕ್ರಮದಲ್ಲಿ ಅಂತ ಹೇಳ್ಬಿಟ್ರೆ ಆಮೇಲೆ ನಮಗ್ ಕಷ್ಟ ಆಗುತ್ತೆ. ಇದು ಪ್ರತಿಯೊಂದು ಕೇಸ್ಗೂ ವೇರಿ ಆಗ್ತಾ ಹೋಗುತ್ತೆ, ಪ್ರತಿಯೊಂದು ಕೇಸೂ ಕೂಡ ವಿಭಿನ್ನವಾಗಿರುತ್ತೆ. ಇಲ್ಲಿ ಒಂದೆರಡು ಉದಾಹರಣೆಗಳನ್ನ ಮಾತ್ರ ನಾವು ಕೊಟ್ಟಿರುವಂತದ್ದು ಅಂತ ಹೇಳ್ತಾ,
0: ಈ ಮಧ್ಯೆ ಒಂದು ವಿಷಯನ ನಾನು ಶ್ರೋತೃಗಳ ಗಮನಕ್ಕೆ ತರಬೇಕಾಗಿದೆ.
1: ಓಕೆ,
0: ಅದು ಕೆಲವು ಪ್ರಕರಣಗಳಲ್ಲಿ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿದ ಪಕ್ಷದಲ್ಲಿ ಡಿವೋರ್ಸ್ ಆದ ನಂತರ ಅಥವಾ ಡಿವೋರ್ಸ್ಗೂ ಮೊದಲೇನೆ ಅವರು ಸೆಪರೇಟ್ ಆಗಿದ್ದ ಪಕ್ಷದಲ್ಲಿ, ಅಂದ್ರೆ ಡಿವೋರ್ಸ್ ಮಾಡ್ಕೊಳ್ದೇನು ಸೆಪರೇಟ್ ಆಗಿ ಇರ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ ಅಂತ ನಿರಾಕರಿಸಿದ ಪಕ್ಷದಲ್ಲಿ, ಸಿಂಗಲ್ ಪೇರೆಂಟ್ ಆಗಿ ತಾಯಿನೇ ಮಕ್ಕಳನ್ನ ಬೆಳೆಸಿದ ಪಕ್ಷದಲ್ಲಿ, ಆಕೆ ಏನಾದ್ರೂ ಹಿಂದುಳಿದ ಜಾತಿಗೆ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದ ಪಕ್ಷದಲ್ಲಿ, ಗಂಡ ಉನ್ನತವಾದ ಜಾತಿಗೆ ಸೇರಿದ್ದ ಪಕ್ಷದಲ್ಲಿ, ಮಹಿಳೆ ಯಾವ ಮಹಿಳೆ ತಾನೇ ಪಾಲನೆ ಪೋಷಣೆ ಮಾಡಿರ್ತಾಳೋ ಅವಳ ಜಾತಿ ಆಧಾರದ ಮೇಲೆ, ಅಂದ್ರೆ ಆಕೆಯ ಸಾಮಾಜಿಕ ಬದುಕಿನಲ್ಲೇ ಮಗು ಸಹ ಬೆಳೆದಿದ್ದ ಪಕ್ಷದಲ್ಲಿ, ಅಂದ್ರೆ ವಾತಾವರಣ
1: ಹೌದು,
0: ಆವಾಗ ಆ ಮಗುಗೆ ಶೆಡ್ಯೂಲ್ ಕ್ಯಾಸ್ಟ್ ಆಧಾರದಲ್ಲಿ ಅಥವಾ ಹಿಂದುಳಿದ ಜಾತಿ ಯಾವುದೇ ಜಾತಿಯ ಆಧಾರದ ಮೇಲೆ ಪ್ರಮಾಣ ಪತ್ರವನ್ನ ಪಡ್ಕೊಂಡು ಎಜುಕೇಶನ್ಗೆ ಆ ಇದನ್ನ ಉಪಯೋಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಹ ಕೋರ್ಟ್ ಇತ್ತೀಚಿನ ಬಾಂಬೆ ಹೈಕೋರ್ಟ್ ಅದರಲ್ಲಿ ಸಹ ಹೇಳಿದೆ, ಮತ್ತೆ ಸುಪ್ರೀಂ ಕೋರ್ಟ್ ಸಹ.
1: ಓಕೆ, ಇದು ಯಾವಾಗ ಅಂತ ಹೇಳಿದ್ರೆ ಆಕೆ ತನ್ನ ಗಂಡನ ಮನೆಯಲ್ಲಿ ಇಲ್ದೇನೆ, ಗಂಡನ ಫ್ಯಾಮಿಲಿಯ ಸಪೋರ್ಟ್ ಇಲ್ಲದೆ ಅಥವಾ ಸಹಕಾರ ಇಲ್ಲದೆ ಯಾವ ರೀತಿಯಲ್ಲೂ ಗಂಡನ ಫ್ಯಾಮಿಲಿ ಕಡೆಯಿಂದ ಯಾವುದೇ ರೀತಿಯ ಲಿಂಕ್ ಇಲ್ದೇನೆ ಬೆಳೆದಿರುವಂತಹ ಮಕ್ಕಳ ವಿಚಾರದಲ್ಲಿ ಇದು ಅನ್ವಯ ಆಗುತ್ತೆ. ಒಟ್ಟಿಗೆ ಬೆಳೆದಿದ್ದು ಜೊತೆಲೇ ಇದ್ದು ಎಲ್ಲಾ ರೀತಿಯ ಸಹಕಾರ ಇದ್ದು ಸಹಬಾಳ್ವೆ ನಡೆಸ್ತಾ ಇದ್ರೆ ಇದು ಅಪ್ಲೈ ಆಗಲ್ವಾ?
0: ಅದಲ್ದೆ ಏನಾದ್ರೂ ಪುರುಷ ಮೇಲ್ಜಾತಿಯವನಾಗಿದ್ದು ಅವರು ಜೊತೆಗೆ ಸಹಬಾಳ್ವೆ ಮಾಡ್ತಾ ಇದ್ರು ಗಂಡ ಹೆಂಡತಿಯಾಗಿ ಡಿವೋರ್ಸ್ ಆಗಿಲ್ದೆ ಇದ್ದ ಪಕ್ಷದಲ್ಲೂ ಸಹ, ಪೂರ್ಣವಾಗಿ ಮಗು ತಂದೆಯ ಫ್ಯಾಮಿಲಿಯ ಪದ್ಧತಿ ಪರಂಪರಾಗತ ಇದನ್ನ ಅನುಭವಿಸ್ಕೊಂಡು ಬಂದಿದ್ದು ಅದೇ ವಾತಾವರಣದಲ್ಲಿ ಬೆಳೆದಿದ್ದ ಪಕ್ಷದಲ್ಲಿ, ತಾಯಿ ಹಿಂದುಳಿದ ಜಾತಿಯಾಗಿದ್ದ ಪಕ್ಷದಲ್ಲಿ ತಾಯಿ ಜಾತಿನ ಕ್ಲೈಮ್ ಮಾಡೋಕ್ಕಾಗಲ್ಲ. ಯಾವ ವಾತಾವರಣದಲ್ಲಿ ಮಗು ಬೆಳೆಯುತ್ತೆ ಅದರ ಆಧಾರದ ಮೇಲೆ ಈ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ ಪೇರೆಂಟ್ಸ್ ಆ ಜಾತಿ ಹೆಸರನ್ನ ಕ್ಲೈಮ್ ಮಾಡಬಹುದು ಹೊರತಾಗಿ, ಯಾವ ವಾತಾವರಣದಲ್ಲಿ ಬೆಳೆಯುತ್ತೆ ಮಗು ಅದು ಇಂಪಾರ್ಟೆಂಟ್.
1: ಯಾವ ಮನೆಯಲ್ಲಿ ಬೆಳೆಯುತ್ತೆ
0: ಮನೆ ಮತ್ತೆ ಆ ವಾತಾವರಣ ಪದ್ಧತಿನ ಅನುಸರಿಸಿಕೊಂಡು
1: ಪದ್ಧತಿ
0: ಜೊತೆಗೆ ಆ ವಾತಾವರಣದಲ್ಲಿ ಸಿಗುವಂತ ಎಲ್ಲಾ ಬೆನಿಫಿಟ್ಸ್ ಅಂದ್ರೆ ಸಾಮಾಜಿಕ ಆಧಾರ ಗೌರವ ಎಲ್ಲ ಅನುಭವಿಸ್ಕೊಂಡು ಬೆಳೆದಿದ ಪಕ್ಷದಲ್ಲಿ, ಹೆಂಡತಿ ಏನಾದ್ರೂ ಹಿಂದುಳಿದ ಜಾತಿ ಇದು ಸೇರಿದ್ರು ಸಹ ಮೇಲ್ಜಾತಿಯ ಏನು ವ್ಯಕ್ತಿದು ಕ್ಯಾಸ್ಟ್ ಇದೆ ಅದೇ ಸಹ
1: ಬರುತ್ತೆ.
0: ಗಂಡ ಹೆಂಡತಿರಲ್ಲಿ ಯಾರ್ಯಾರು ಬೆಳೆಸ್ತಾರೆ ಅವ್ರ ಜಾತಿ ಹೆಸರು ಬರುತ್ತೆ ಹೊರತು ಫೆಸಿಲಿಟಿಗೋಸ್ಕರ ಇನ್ನೊಂದು ಜಾತಿ ತಗೊಳಕಾಗಲ್ಲ.
1: ಹೌದು ಹೌದು, ನಿಜ. ಈಗ ಮದ್ವೆ ಮಾಡ್ಕೊಂಡ್ಮೇಲೆ ಆಕೆ ಆ ಹಿಂದುಳಿದ ಜಾತಿಗೆನೆ ಸೇರಿರ್ತಾಳೆ, ಅಂತಂದ್ರೆ ಆಕೆಯ ಬೆನಿಫಿಟ್ಸ್ ಏನಿದೆ ಅದ್ಯಾವುದು ಬದಲಾವಣೆ ಆಗಲ್ಲ.
0: ಬದಲಾವಣೆ
1: ಆಕೆಗೆ ಎಲ್ಲಾ ಬೆನಿಫಿಟ್ಸ್ ಏನೇನ್ ಸಿಗ್ಬೇಕು ಆಕೆಗೆ ಸಿಗುತ್ತೆ. ಆದ್ರೆ ಗೂ ವಿಷಯಕ್ಕೆ ಬಂದಾಗ ಮಾತ್ರ ತಂದೆಯ
0: ವಾತಾವರಣದಲ್ಲಿ ಬೆಳೆಯುತ್ತೆ ಮಗು, ಯಾವ ಪದ್ಧತಿ ಅನುಸಾರ ಬೆಳೀತಾ ಇರುತ್ತೆ ಆ ಜಾತಿಗೆ ಸಂಬಂಧ ಪಡುತ್ತೆ ಹೊರತು.
1: ಈಗ ಇನ್ನೊಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ಅಕಸ್ಮಾತ್ ಆ ಮಗುನೆ ಸ್ವತಃ ಇಷ್ಟಪಟ್ಟು ಇಲ್ಲ ನನಗೆ ನಮ್ಮಮ್ಮನ ಜಾತಿಯ ಪ್ರಮಾಣ ಪತ್ರ ಬೇಕು, ನನಗೆ ನಾನು ನಮ್ಮಮ್ಮನ ಜಾತಿಗೆ ಸೇರ್ಕೊಳ್ಬೇಕು, ನನಗೆ ಈ ಅಪ್ಪನ ಜಾತಿಯಲ್ಲಿ ಮುಂದುವರಿಯಕ್ಕೆ ಇಷ್ಟ ಇಲ್ಲ ಅಂತ ಆ ಮಗುನೇ ಕೇಳಿದ್ರೆ
0: ಅದು 18 ಪ್ರಾಪ್ತ ವಯಸ್ಸು ಬಂದ ಮೇಲೆ ಆ ಮಗು ಏನಾದ್ರೂ ಕ್ಲೈಮ್ ಆದ್ರೂ ಸಹ ಅದು ಯಾವ ವಾತಾವರಣದಲ್ಲಿ ಬೆಳೆದಿದೆ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್
1: ಆಗಿರುತ್ತೆ. ಖಂಡಿತ ಹೌದು, ಯಾಕೆಂತಂದ್ರೆ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ.
0: ಹೌದು,
1: ಮಗುನೇ ಕೇಳಿದ್ರೆ ಏನು ಅವಾಗ?
0: ಹೌದು
1: ಹೌದು,
0: ಅದು ಅದೇ ತರ ಸಾಮಾಜಿಕ ಪರಿಸರದಲ್ಲಿ ಅವಹೇಳನ ಅಥವಾ ಮುಜುಗರಕ್ಕೆ ಒಳಗಾಗಂತ ವಾತಾವರಣದಲ್ಲೇ ಬೆಳೆದು ಆಕೆ ತನ್ನ ಜಾತಿ ತನ್ನ ತಾಯಿದ ಜಾತಿದು ಫೆಸಿಲಿಟಿ ಅಥವಾ ತಂದೆದು ಜಾತಿದು ಫೆಸಿಲಿಟಿ ತಗೊಳ್ಬೇಕು ಅಂತ ಇದ್ದ ಪಕ್ಷದಲ್ಲಿ ಮಾತ್ರ ಆಗತ್ತೆ. ಆದ್ರೆ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆದ ದಂಪತಿಗಳಲ್ಲಿ ಉನ್ನತವಾದ ಜಾತಿಗೆ ಸೇರಿದ ಯಾವುದೇ ವ್ಯಕ್ತಿ ಬೆಳೆಸಿದ ಪಕ್ಷದಲ್ಲಿ ಹಿಂದುಳಿದ ಜಾತಿದು ಸರ್ಟಿಫಿಕೇಟ್ ನ ಕ್ಲೈಮ್ ಮಾಡಕ್ಕಾಗಲ್ಲ ಅಷ್ಟೇ.
1: ಹೌದು ಹೌದು, ಓಕೆ. ಆದ್ರೆ ಅದೇ ನಾನಾಗ್ಲೇ ಹೇಳ್ದಂಗೆನೆ ಇದು ಎಲ್ಲ ಪ್ರತಿಯೊಂದು ಪ್ರಕರಣಗಳನ್ನು ಕೂಡ ವೇರಿ ಆಗ್ತಾ ಹೋಗುತ್ತೆ.
0: ಆಯಾ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಸಮಯ ಸಂದರ್ಭಗಳು ತಕ್ಕ ಹಾಗೆ ತೀರ್ಪುಗಳು ಬಂದಿದೆ
1: ಬಂದಿರುತ್ತೆ ಖಂಡಿತವಾಗ್ಲೂ. ಹಾಗೆ ಮೇಡಮ್, ಇವಾಗ ಸೀನಿಯರ್ ಸಿಟಿಸನ್ಸ್ ಹಿರಿಯ ನಾಗರಿಕರ ವಿಚಾರಕ್ಕೆ ಬರೋದಾದ್ರೆ, ಈಗ ನಾವು ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ಮದುವೆಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಬಂದಿದೀವಿ ಈ ಒಂದು ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಗೆ ಬಹಳಷ್ಟು ಕೇಳುಗರು ಕೂಡ ಪ್ರಶ್ನೆ ಕೇಳಿದ್ರು, ನಮಗೆ ಹಿರಿಯ ನಾಗರಿಕರ ಕಾನೂನಿನ ಕುರಿತು ಕೂಡ ನೀವು ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ. ಸೊ ಅದರ ಕುರಿತಾಗಿ ಈ ನನಗೆ ಗೊತ್ತಿರುವಂತಹದ್ದು ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007, ಅಂದರೆ ಪೋಷಕರು ಮತ್ತು ಹಿರಿಯ ನಾಗರಿಕರ ಪಾಲನೆ ಹಾಗೂ ನಿರ್ವಹಣೆ ಕಾಯ್ದೆ 2007 ಅಲ್ವಾ? ಸೊ ಈಗ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಹಾಗೆ ಇದು ಒಂದೇ ಕಾಯ್ದೆನ ಇರುವಂತದ್ದು?
0: ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟ ಹಾಗೆ ಈ 2007 ಏನ್ ಕಾಯ್ದೆ ಬಂದಿದೆ ಇದು ಸದ್ಯಕ್ಕೆ ಇದು ಒಂದೇ ಇದೆ.
1: ಓಕೆ,
0: ಒಂದೇ ಇದೆ. ಇದು 60 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಅನ್ವಯಿಸುತ್ತೆ.
1: ಹೌದು ಹೌದು.
0: ಜೊತೆಗೆ ಅಲ್ಲಿ ಪೇರೆಂಟ್ಸ್

0: ನೋಡ್ಕೊಳ್ಬೇಕು.
1: ನೀವು ಇದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಬೇಕು.
0: ಇತ್ತೀಚೆಗೆ 60 ವರ್ಷ ಮೇಲ್ಪಟ್ಟ ವೃದ್ಧರ ಸಂಖ್ಯೆ ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇದೆ. ಅವಾಗೆಲ್ಲ 70-80 ಇದ್ರೂ ಬಹಳಷ್ಟು ಕಾಯಿಲೆಗಳ ಸಮಸ್ಯೆಯಿಂದ, ಅದಕ್ಕೆ ಔಷಧಿಗಳೇ ಇಲ್ದಿದ್ರಿಂದ ಇನ್ನು ಹಸುನೀಗ್ತಾ ಇದ್ದಿದ್ದು, ಇದು ಸಂಖ್ಯೆ ಜಾಸ್ತಿ ಇತ್ತು. ಈಗ ಒಳ್ಳೆ ಮೆಡಿಸಿನ್ಸು, ಒಳ್ಳೆ ಟ್ರೀಟ್ಮೆಂಟು ಎಲ್ಲ ಸಿಗ್ತಾ ಇರೋದ್ರಿಂದ ಅದು ಜೀವಿತಾವಧಿ ದ್ವಿಗುಣಗೊಂಡಿದೆ ಅಂತಾನೆ ಹೇಳಬೇಕು. ಕೆಲವೊಮ್ಮೆ ನೋಡೋದ್ರೆ 90 ವಯಸ್ಸಿನವ್ರದ್ದು ಇದನ್ನ ತಗೊಂಡ್ರು ಸ್ಟ್ಯಾಟಿಸ್ಟಿಕ್ಸ್ ತುಂಬಾ ಜಾಸ್ತಿ ಜನ ಇದ್ದಾರೆ. ಎಬೋವ್ 60-70 ವರೆಗೆ ಜೀವಿತಾವಧಿ ಇತ್ತೀಚೆಗೆ ಇನ್ಕ್ರೀಸ್ ಆಗಿದೆ.
1: ಓಕೆ,
0: ಹೀಗಾಗಿ ಈಗ ವೃದ್ಧರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ ಅವರ ಕುಟುಂಬದವರು. ಅವರು ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ವೃದ್ಧರು ಕೆಲವೊಮ್ಮೆ ಬೀದಿ ಪಾಲಾಗುವಂಥದ್ದು, ಅವರು ಅಸಡ್ಡೆ ಅನುಭವಿಸೋದಂಥದ್ದು, ನಿರ್ಲಕ್ಷ್ಯ ಅನುಭವಿಸೋಂಥದ್ದು ಈಗ ಕುಟುಂಬಗಳಲ್ಲಿ ಜಾಸ್ತಿ ಆಗ್ತಿದೆ.
1: ಹೌದು.
0: ಇದು ಯಾವಾಗ ಬರುತ್ತೆ ಅಂದರೆ ಅವರು ಸ್ವಂತ ಸಂಪಾದನೆ ಇಲ್ಲದೆ ಸ್ವನಿರ್ವಹಣೆ ಸಾಧ್ಯ ಇಲ್ದಿರೋ ಪಕ್ಷದಲ್ಲಿ, ಸ್ವನಿರ್ವಹಣೆ ಸಾಧ್ಯ ಇಲ್ದಿದ
1: ಪಕ್ಷದಲ್ಲಿ
0: ಮಕ್ಕಳುಗಳು ಅವ್ರ ನಿರ್ವಹಣೆ ಕಡ್ಡಾಯವಾಗಿ ಮಾಡಬೇಕು, ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಮತ್ತೆ ಅವ್ರ ಮಕ್ಕಳೇ ಇಲ್ದಿದ್ದಾಗ ಅವರ ಹತ್ತಿರದ ಸಂಬಂಧಿಗಳು ಅವ್ರನ್ನ ನೋಡ್ಕೊಳ್ಬೇಕು.
1: ಓಕೆ.
0: ಅದರಲ್ಲೂ ಯಾರಾದರೂ ಆ ವೃದ್ಧರ ಆಸ್ತಿನ ಅನುಭವಿಸ್ತಾ ಇದ್ದಿದ್ದ ಪಕ್ಷದಲ್ಲಿ, ಮುಂದೆ ಅವರಿಗೆ ಆಸ್ತಿ ಬರಬಹುದಾದ ಪಕ್ಷದಲ್ಲಿ
1: ಓಕೆ
0: ಅವರು ಕಡ್ಡಾಯವಾಗಿ ನೋಡ್ಕೊಳ್ಳೇಬೇಕು. ಅವ್ರಿಗೆ ಸ್ವಂತ ಸಂಪಾದನೆ ಇಲ್ದಿದ್ದಾಗ ಕಡ್ಡಾಯವಾಗಿ ಅವ್ರ ಆಸ್ತಿ ಬರೋ ಇದ್ರೆ, ಬೈ ಇನ್ಹೆರಿಟೆನ್ಸ್ ಅಂದ್ರೆ ವಾರಸುದಾರ ಹಕ್ಕು ಪ್ರಕಾರ ಬರೋ ಅಂತದಿದ್ರು ಅವ್ರನ್ನ ಕಡ್ಡಾಯವಾಗಿ ನೋಡ್ಕೊಳ್ಬೇಕು, ಅವ್ರನ್ನ ಅಸಡ್ಡೆ ಮಾಡಬಾರ್ದು. ಈ ಕಾಯ್ದೆನ ಜಾರಿ ತರಲಾಗಿದೆ.
1: ಓಕೆ.
0: ಈ ಆಶಯಗಳಿಗೆ ಒತ್ತು ಕೊಡೋ ಹಾಗೆ ಹಲವಾರು ನಿಯಮಗಳನ್ನ ಇದರಲ್ಲಿ ರೂಪಿಸಲಾಗಿದೆ. ಯಾವುದೇ ವೃದ್ಧರು, ಪೇರೆಂಟ್ಸ್ ಅಥವಾ ಸೀನಿಯರ್ ಸಿಟಿಸನ್ಸ್ ಅಂತಾನೆ ಬಂದಿದೆ, ಅವರುಗಳು ಏನಾದರೂ ಅಸಡ್ಡೆ ನಿರ್ಲಕ್ಷ್ಯಕ್ಕೊಳಗಾದ ಪಕ್ಷದಲ್ಲಿ ಅವ್ರ ಮಕ್ಕಳಿಂದ ಅಥವಾ ರಿಲೇಟಿವ್ಸಿಂದ ಅವರು ಸ್ವತಃ ಟ್ರಿಬ್ಯುನಲ್ಗೆ, ಮೇಂಟೆನೆನ್ಸ್ ಟ್ರಿಬ್ಯುನಲ್ ಅಂತ ಈಚ್ ಡಿಸ್ಟ್ರಿಕ್ಟ್ಸಲ್ಲಿ ಇರುತ್ತೆ, ಅಲ್ಲಿಗೆ ಅರ್ಜಿ ಸಲ್ಲಿಸಬೇಕು. ಅಲ್ಲಿ ಸಬ್ ಡಿವಿಷನಲ್ ಆಫೀಸರ್ಸ್ ಅದರ ಪ್ರಿಸೈಡಿಂಗ್ ಆಫೀಸರ್ಸ್ ಆಗಿರ್ತಾರೆ, ಅವರೇ ಸ್ವತಃ ಸಲ್ಲಿಸಬಹುದು ಅಥವಾ ರಿಜಿಸ್ಟರ್ಡ್ NGOs ಏನಿದ್ದಾರೆ ಅವ್ರ ಮೂಲಕ ಅರ್ಜಿ ಸಲ್ಲಿಸಬಹುದು.
1: ಈ ಆಕ್ಟ್ ಪ್ರಕಾರ ವಯಸ್ಸಾದಂತಹ ತಂದೆ ತಾಯಿಯನ್ನ ಅಥವಾ ಪೋಷಕರನ್ನ ವೃದ್ಧಾಶ್ರಮಕ್ಕೆ ಕಳಿಸೋ ಹಾಗಿಲ್ವಾ?
0: ಆ ರೀತಿ ಇಲ್ಲ. ಅದು ಈವನ್ ಸರ್ಕಾರ ಸಹ ಅಶಕ್ತ ಹಿರಿಯ ನಾಗರಿಕರನ್ನ ಪೋಷಣೆ ಮಾಡೋದಕ್ಕೆ, ಸ್ವತಃ ಸಂಪಾದನೆ ಇಲ್ದಿರೋ ವ್ಯಕ್ತಿಗಳನ್ನ ಪೋಷಣೆ ಮಾಡೋದಕ್ಕೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲೂ ಒಂದೊಂದು ವೃದ್ಧಾಶ್ರಮಗಳನ್ನ ಮಾಡಬೇಕು, ಅದನ್ನ ನಿರ್ವಹಣೆ ಸರ್ಕಾರನೇ ಮಾಡಬೇಕು ಅಂತಲೂ ಆಕ್ಟ್ ಅಲ್ಲಿದೆ. ಅಲ್ಲಿ 100-150 ಜನರನ್ನ ಅಲ್ಲಿ ಅಕಾಮಡೇಟ್ ಮಾಡ್ಬೇಕಂದ್ರೆ ಅಲ್ಲಿ ಇಟ್ಟು ಪೋಷಣೆ ಮಾಡಬೇಕು ಸರ್ಕಾರನೇ, ಸರ್ಕಾರದ ಖರ್ಚಿಂದ ಅಂತ ಸಹ ಆಕ್ಟ್ ಅಲ್ಲಿದೆ. ಈಗ ಸ್ವಂತ ಸಂಪಾದನೆ ಇಲ್ದಿರೋ ಪೋಷಕರನ್ನ ಮಕ್ಕಳುಗಳು ಅವ್ರ ಖರ್ಚಿನಲ್ಲಿ, ಕೆಲವು ಸತಿ ಇಬ್ರು ಹೊರಗಡೆ ಹೋಗಿ ದುಡಿಯಕ್ಕೆ ಹೋಗ್ತಾರೆ, ಮಕ್ಕಳುಗಳು ಮನೇಲಿರಲ್ಲ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಅಶಕ್ತರಾಗಿದ್ದಾಗ ಅವ್ರ ಸೇಫ್ಟಿ ಬಗ್ಗೆ ಸಹ ಗಮನ ಕೊಡ್ಬೇಕಾಗತ್ತೆ. ಮನೆಯಲ್ಲಿ ಅವ್ರಿಗೆ ಅವರೇ ಓಡಾಡೋದಕ್ಕಾಗ್ಲಿ, ಅವರೇ ಊಟ ತಿಂಡಿ ಇದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ತೊಂದರೆ ಆಗದ ಪಕ್ಷದಲ್ಲಿ, ಅಸಹಾಯಕರಾಗಿದ್ದ ಪಕ್ಷದಲ್ಲಿ, ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಅವ್ರನ್ನೊಂದು ಉತ್ತಮವಾದ ವಾತಾವರಣದಲ್ಲಿ ಬಿಟ್ಟು ಅವ್ರ ಕೇರ್ನ ಡೈರೆಕ್ಟ್ ಆಗಿ ತಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದ್ರೆ ಟೋಟಲಿ ಅವ್ರನ್ನ ಅಬಾಂಡನ್ ಮಾಡಬಾರ್ದು ಅಂದ್ರೆ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ತೊಂದರೆಗೆ ಸಿಗಿಸ್ಬಾರ್ದು ಅನ್ನೋದು ಈ ಕಾನೂನು. ಇದು ಈಗ ಎಲ್ಲಾರು ಸಾಮಾನ್ಯವಾಗಿ ಇಲ್ಲಿ ದುಡಿಯಕ್ ಹೋಗೋದ್ರಿಂದ ಇದು ಒಂದು ಸಾಮಾಜಿಕ ಸಮಸ್ಯೆ ಆಗಿ ಸಹ ಇದು
1: ಆಗಿದೆ. ಆಗಿದೆ.
0: ಅಲ್ಲದೆ ಈ ಇದರಲ್ಲಿ ಇತ್ತೀಚಿನ ಬಾಂಬೆ ಹೈಕೋರ್ಟ್ದು ತೀರಾ ಇತ್ತೀಚಿನ ಫೆಬ್ರವರಿದು, ಅದರಲ್ಲಿ ಬಾಂಬೆ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಈ ಸೀನಿಯರ್ ಸಿಟಿಸನ್ಸ್ ಮನೆಯಲ್ಲಿ ಇದ್ದ ಪಕ್ಷದಲ್ಲಿ ಅವ್ರದೇ ಸ್ವಂತ ಆಸ್ತಿಯಾಗಿದ್ದು ಮನೆಯಲ್ಲಿ ಅವರು ವಾಸ ಇದ್ದಾಗ ಅವರ ಮಕ್ಕಳುಗಳು ಅವ್ರ ತಂದೆ ತಾಯಿಗಳಿಗೆ ಕಿರಿಕಿರಿ ಮಾಡ್ತಾ ಅವ್ರಿಗೆ ಹೊಡೆಯೋದು ಬೈಯೋದು ಆ ತರ ತುಂಬಾ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದ ಪಕ್ಷದಲ್ಲಿ ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಅವ್ರನ್ನ ಅದೇ ಮನೆಯಲ್ಲಿ ಇರೋಕ್ ಬಿಟ್ಟು ತೊಂದರೆ ಕೊಡ್ತಿದ್ದ ಮಕ್ಕಳನ್ನ ಎವಿಕ್ಟ್ ಮಾಡಬೇಕು, ಅವ್ರನ್ನ ಮನೆಯಿಂದ ಹೊರಗಾಕ್ಬೇಕು ಅಂತ ಸಹ ಆ ಟ್ರಿಬ್ಯುನಲ್ ಅಲ್ಲಿ ಆರ್ಡರ್ ಆಗಿದೆ. ಅದನ್ನ ಸುಪ್ರೀಂ ಕೋರ್ಟ್ ಸಹ ಎತ್ತಿ ಹಿಡಿದಿದೆ ಇವಾಗ. ಆದ್ರೆ ಆ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಏನಾಯ್ತು ಅಂತಂದ್ರೆ,
1: ಆದ್ರೆ ಇಷ್ಟೆಲ್ಲ ಮಾಡಕ್ಕೆ ಪಾಪ ತಂದೆ ತಾಯಿಗೆ ಶಕ್ತಿ ಇರಬೇಕಲ್ಲ, ಹಾಗೆ ಇದ್ರ ಬಗ್ಗೆ ಗೊತ್ತಿರಬೇಕಲ್ಲ ಅವರಿಗೆ.
0: ಅದಕ್ಕೆ ಈ ತರಹ ನಮ್ಮ ಆಕಾಶವಾಣಿ ಮೂಲಕ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಅವೇರ್ನೆಸ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ.
1: ಖಂಡಿತ. ನೀವು ಒಂದು ಪ್ರಕರಣದ ಬಗ್ಗೆ ಹೇಳ್ತಾ ಇದ್ರಿ,
0: ಅದೇ ಪ್ರಕರಣದಲ್ಲಿ ಏನಾಯ್ತು ಸುಪ್ರೀಂ ಕೋರ್ಟ್ಗೂ ಹೋಗಕ್ಕೂ ಮೊದಲು, ಆ ತಂದೆ ತಾಯಿಗಳು ತುಂಬಾ ವಯಸ್ಸಾಗಿದ್ದವರು, 78 ತಾಯಿ 89-85 ಏನೋ ತಂದೆ ಇದ್ರು, ಅವ್ರ ಮಕ್ಕಳುಗಳು ಸೀನಿಯರ್ ಸಿಟಿಸನ್. ಪ್ರಶ್ನೆ ಏನಾಯ್ತು ಅಂದ್ರೆ ಅವ್ರ ಮಕ್ಕಳುಗಳು, ಅವ್ನ 60 ವರ್ಷದವನು, ನಾನು ಸೀನಿಯರ್ ಸಿಟಿಸನ್, ನಾನು ನಮ್ಮ ತಂದೆ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇರೋದಕ್ಕೆ ನನಗೂ ಸಹ ಹಕ್ಕು.

0: ಇದೆ,
1: ಹಾ
0: ನಾನು ಎಲ್ಲಿ ಹೋಗಲಿ ಅನ್ನೋ ಪ್ರಶ್ನೆ ಬಂತು.
1: ಓಕೆ ಓಕೆ,
0: ಅವಾಗ
1: ಸೀನಿಯರ್ ಸಿಟಿಸನ್ ವರ್ಸಸ್ ಸೀನಿಯರ್ ಸಿಟಿಸನ್,
0: ಹೌದು
1: ಸೂಪರ್ ಸೀನಿಯರ್ ಸಿಟಿಸನ್,
0: ಹೌದು ಸೂಪರ್ ಸೀನಿಯರ್ ಸಿಟಿಸನ್ಸ್ ವರ್ಸಸ್ ಸೀನಿಯರ್ ಸಿಟಿಸನ್
1: ಸೀನಿಯರ್ ಸಿಟಿಸನ್ಸ್.
0: ಅವಾಗ ಬಾಂಬೆ ಹೈಕೋರ್ಟ್ ಹೇಳಿದ್ನ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತು, ಆ ಟ್ರಿಬ್ಯುನಲ್ ಅಲ್ಲಿ ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಆ ಸೂಪರ್ ಸೀನಿಯರ್ ಸಿಟಿಸನ್ಸ್ 80-90 ಇದ್ರು, ಈತ ಇನ್ನು ಅವಾಗ 58 ಇಯರ್ಸ್ ಇದ್ರು ಮಗ, ಹಾಗಾಗಿ ಅವ್ರು ಇನ್ನು ಸೀನಿಯರ್ ಸಿಟಿಸನ್ ಆಗಿರ್ಲಿಲ್ಲ. ಯಾವುದೇ ಕೇಸ್ ಅಲ್ಲಿ ಸೀನಿಯರ್ ಸಿಟಿಸನ್ಸ್ ವಿರುದ್ಧ ಮಕ್ಕಳುಗಳು ಮೇಂಟೆನೆನ್ಸ್ ಟ್ರಿಬ್ಯುನಲ್ ಮುಂದೆ ಹೋದ ಪಕ್ಷದಲ್ಲಿ, ಅಥವಾ ಸೀನಿಯರ್ ಸಿಟಿಸನ್ಸ್ ಮಕ್ಕಳ ವಿರುದ್ಧ ಹೋಗಿದ ಪಕ್ಷದಲ್ಲಿ ಅಪೀಲ್ಗಳನ್ನ ಸಲ್ಲಿಸೋದು ಜವಾಬ್ದಾರಿ ಮತ್ತೆ ಹಕ್ಕು ಆ ಕಾಯ್ದೆಯ ಸೆಕ್ಷನ್ 16 ಪ್ರಕಾರ ಸೀನಿಯರ್ ಸಿಟಿಸನ್ಸ್ಗೆ ಮಾತ್ರ ಇರುತ್ತೆ. ಸೂಪರ್ ಸೀನಿಯರ್ ಸಿಟಿಸನ್ಸ್ ನಿಮ್ ಪ್ರಕಾರ
1: ಹೌದು,
0: ಅದು ಸೀನಿಯರ್ ಸಿಟಿಸನ್ಸ್ಗೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅಪೋನೆಂಟ್ ಇರಲ್ಲ ಅನ್ನೋ ಅರ್ಥ. ಮೇಂಟೆನೆನ್ಸ್ ಟ್ರಿಬ್ಯುನಲ್ ಮುಂದೆ ಯಾರು ಅಪ್ಲಿಕೆಂಟ್ ಆಗಿರ್ತಾರೆ ಸೀನಿಯರ್ ಸಿಟಿಸನ್, ಅವ್ರು ಮಾತ್ರ ಅಪೀಲ್ ಹೋಗಕ್ಕಾಗತ್ತೆ ಅಂಡರ್ ಸೆಕ್ಷನ್ 16. ಹಾಗಾಗಿ ಈತ ಸೀನಿಯರ್ ಸಿಟಿಸನ್ ಈಗ ಆಗಿದ್ದಾನೆ, ಅಪ್ಲಿಕೇಶನ್ ಸಲ್ಸ ಸಮಯದಲ್ಲ
1: ಆಗಿರ್ಲಿಲ್ಲ. ಹೌದು ಹೌದು,
0: ಹಾಗಾಗಿ ಅವ್ರನ್ನ ಎವಿಕ್ಟ್ ಮಾಡಬೇಕು, ಅವರು ಮನೆಯಿಂದ ಹೊರಗೆ ಹೋಗ್ಬೇಕು. ತೀರಾ ವೃದ್ಧಾಪ್ಯ ಅನುಭವಿಸ್ತಾ ಇರೋರು ಅವ್ರಗಳಿಗೆ ಶಾಂತಿ ನೆಮ್ಮದಿಯಿಂದ ಇರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ತೀರ್ಪನ್ನ ನೀಡಿದೆ. ಆದ್ರೆ ಎಲ್ಲಾ ಪ್ರಕರಣಗಳಲ್ಲೂ ಎವಿಕ್ಷನ್ ಅಗತ್ಯ ಇಲ್ಲ. 2-3 ಮನೆ ಇತ್ತು ಸೀನಿಯರ್ ಸಿಟಿಸನ್ಸ್ಗೆ, ಒಂದು ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಇನ್ನೊಂದು ಮನೇಲಿ ಇವ್ರು ಇರ್ಬೋದು.
1: ಹೌದು, ನಿಜ,
0: ಆ ರೀತಿ ತೀರ್ಪು ಕೊಟ್ಟಿದೆ.
1: ಹೌದು ಹೌದು, ಖಂಡಿತ.
0: ಜೊತೆಗೆ ಅದು ಒಂದು ಮಧ್ಯದಲ್ಲಿ ನಾನು ಇದ್ ಮಾಡ್ತಾ ಇದ್ದೀನಿ, ಅಲ್ಲಿ ಅಪ್ಲಿಕೇಶನ್ ಏನ್ ಹಾಕೊಳ್ತಾರೆ ಮೇಂಟೆನೆನ್ಸ್ ಟ್ರಿಬ್ಯುನಲ್ ಮುಂದೆ ಸೀನಿಯರ್ ಸಿಟಿಸನ್ ಅಥವಾ ಅವರ ಪರವಾಗಿ ಯಾರು ರೆಪ್ರೆಸೆಂಟೇಟಿವ್, ಆ ಅಪ್ಲಿಕೇಶನ್ ಹಾಕಿದ ನಂತರ ನೋಟಿಸ್ ಹೋಗುತ್ತೆ ಮಕ್ಕಳುಗಳಿಗೆ. ಆ ನೋಟಿಸ್ ಅವರಿಗೆ ತಲುಪಿದ ನಂತರ 90 ದಿನದ ಒಳಗಾಗಿ ಇದು ಡಿಸ್ಪೋಸ್ ಆಗಬೇಕಾಗತ್ತೆ. ಈ ಅಪ್ಲಿಕೇಶನ್ ನ ಡಿಸ್ಪೋಸ್ ಮಾಡಿ ಮಧ್ಯಂತರ ಪರಿಹಾರನ ಟ್ರಿಬ್ಯುನಲ್ ಕೊಡಬೇಕಾಗತ್ತೆ. ಕೇಸ್ ಡಿಸೈಡ್ ಆದ್ಮೇಲೆ ಪರಿಹಾರ 10,000 ರೂಗಳಿಗೆ ಮೀರದಂತೆ ಪರಿಹಾರನ ಮೇಂಟೆನೆನ್ಸ್ ಅಂದ್ರೆ ಜೀವನಾಂಶನ ಮಕ್ಕಳು ತಂದೆ ತಾಯಿಗೆ ಕೊಡಬೇಕಾಗತ್ತೆ.
1: ಓಕೆ, ಖಂಡಿತವಾಗ್ಲೂ ಇಷ್ಟೆಲ್ಲ ವಿಚಾರಗಳು ಹಾಗೆ ಕಾನೂನು ಕೂಡ ನಮ್ಮ ಸೀನಿಯರ್ ಸಿಟಿಸನ್ಸ್ ಅಂತಂದ್ರೆ ಹಿರಿಯ ನಾಗರಿಕರನ್ನು ಕೂಡ ಹಿಂದೆ ಬಿಟ್ಟಿಲ್ಲ. ಅವರ ಪರವಾಗೂ ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾದಂತಹ ವೃದ್ಧರವರೆಗೂ ಕೂಡ ಕಾನೂನು ಯಾವ್ಯಾವ ರೀತಿಯೆಲ್ಲ ಅವರ ಪರವಾಗಿ ಅಥವಾ ನೊಂದವರ ಶೋಷಿತರ ಪರವಾಗಿ ನ್ಯಾಯ ಕೊಡಬಹುದು, ಆ ಎಲ್ಲಾ ರೀತಿಯ ನ್ಯಾಯ ತಲುಪಿಸುವಂತಹ ಕೆಲಸವನ್ನ ನಮ್ಮ ಸಂವಿಧಾನ ಮಾಡ್ತಾ ಇದೆ. ಹಾಗೆ ನಾವು ಕೂಡ ಅದೇ ರೀತಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಜೀವನವನ್ನ ನಡೆಸಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮವಾದಂತಹ ಸಮಾಜವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಮೂಲಕ ಇವತ್ತಿನ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಟ್ಟಿರುವಂತಹ ಸಂದೇಶ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಮಯ ಆಗ್ತಾ ಬಂತು, ಕಾರ್ಯಕ್ರಮ ಮುಗಿಸಬೇಕಾಗಿದೆ. ಓಕೆ, ಕಾಮಾಕ್ಷಿ ಮೇಡಮ್, ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಭೇಟಿ ಮಾಡಿ, ಹಾಗೆ ನೀವು ಆಕಾಶವಾಣಿಗೆ ಬಂದ್ರಿ. ನೀವು ಮೂಲತಃ ಮೈಸೂರಿನವರು, ಇವತ್ತು ಬೆಂಗಳೂರಲ್ಲಿ ಇದ್ದೀರಾ, ಆದ್ರೂ ಕೂಡ ಸಮಯ ಮಾಡಿಕೊಂಡು ಬೆಂಗಳೂರಿನಿಂದ ಇಲ್ಲಿಯವರೆಗೆ ಬಂದು ನಮ್ಮ ಕೇಳುಗರಿಗೆ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟು ನಿಮ್ಮ ಸಮಯವನ್ನ ಮೀಸಲಾಗಿಟ್ಟಿದ್ದಕ್ಕೆ ನನ್ನ ಪರವಾಗಿ ಹಾಗೆ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
0: ತಮಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳು.
2: ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಸಹನ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 4:32. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ದಿಲ್ಸೆ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಆಲಿಸೋಣ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಈ ರಾತ್ರಿ 8:30 ಪ್ರಸಾರ ಮಾಡುತ್ತೇವೆ. ಸಮಯ 4:46:20.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಶ್ರೋತೃಗಳೇ ಗಮನಿಸಿ, ಇದೇ ಜೂನ್ 16ರಂದು ಅಂದರೆ ನಾಳೆ ಮಂಗಳವಾರ ಸಂಜೆ 5 ಗಂಟೆಗೆ ಡೋಆರ್ಡೂ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಇದರಲ್ಲಿ ಭಾಗವಹಿಸುತ್ತಾರೆ ಡೋಆರ್ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡೋಆರ್ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಕೇಳ್ತಾ ಇದ್ರೆ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕಾರ್ಯಕ್ರಮವನ್ನ. ಸಮಯ 5:16.
0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿ.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
1: ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
2: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: 2512582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದು ಹಾಡು ಬೇಕಿತ್ತು.
4: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ಕೇಳ್ತಾ ಇದ್ರೆ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5:05. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಈಗ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಮೆಚ್ಚಿನ ಗೀತೆಯನ್ನು ನಮಗೆ ವಾಟ್ಸಪ್ ಮೂಲಕ ಕಳುಹಿಸಬಹುದು. 9480858523. ಮತ್ತೊಮ್ಮೆ 9480858523. ನೀವು ಮೆಚ್ಚಿದ ಗೀತೆಯನ್ನು ಪ್ರಸಾರ ಮಾಡಿ ಸಂದೇಶವನ್ನು ಕಳುಹಿಸಬಹುದು. ಮೊದಲಿಗೆ ಕೇಳೋಣ ಅಭಿಮಾನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್ ಅವರದು.

ಈಗ ಕೇಳಿ ಇಂದ್ರಜಿತ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಗೀತೆಗಾಗಿ ಕಲಬುರಗಿಯ ಮಾದನ ಹೆಪ್ಪರಾಗದಿಂದ ಕಿರಾಲಿಂಗ ಇಕ್ಕಳಕಿ ಶಿವಲಿಂಗ ಹಾಗೂ ಬನಶಂಕರಿಯವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

ನೀವು ಈಗ ಕೇಳುತ್ತಿರುವ ಗೀತೆ ದೊರೆ ಚಿತ್ರದ್ದು. ಹಾಡಿದರೆ ಕೆ ಜೆ ಯೇಸುದಾಸ್, ಹಾಗೂ ಚಿತ್ರ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಗೀತೆಗಾಗಿ ಬನ್ನಿಮಂಟಪದಿಂದ ಕೆಂಪರಾಜ್, ಯಾಕಪ್ಪ ಮಂಜು, ಪ್ರಕಾಶ್ ರಮಣ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

ಸಾಹಿತ್ಯವನ್ನು ರಚಿಸಿ ಸಂಗೀತವನ್ನು ನೀಡಿರುವ ವಿ ಮನೋಹರ್ ಅವರ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿತ್ರ ಜನುಮದ ಜೋಡಿ

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಪಿ ಸುಶೀಲ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶರಪಂಜರ ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಕಣಗಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತ್ಯ ಇದಾಗಿತ್ತು. ಇದಕ್ಕೆ ಸಂಗೀತ ಅಳವಡಿಸಿದ್ದವರು ವಿಜಯ ಭಾಸ್ಕರ್. ಗೀತೆಗಾಗಿ ಮೈಸೂರು ದೇವರಾಜ ಮಾರುಕಟ್ಟೆಯ ಸುಂದರರಾಜ್, ಕೃಷ್ಣಮೂರ್ತಿ, ವೇಣುಗೋಪಾಲ್ ಹಾಗೂ ಬಿಸಿಲುಮಾರಮ್ಮ ದೇವಸ್ಥಾನದಿಂದ ಶಾಂತಮ್ಮ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ಮುಂದಿನ ಗೀತೆ ಯಾರದು ಅಂತ ನೋಡೋಣ ಸ್ನೇಹಿತರೆ. ರಾಜೇಂದ್ರನಗರದಿಂದ ಸತೀಶ್ ವೆಂಕಟೇಶ್ ಇವರು ಕಳಿಸಿದರೆ ಕರುಣಾಮಯಿ ಚಿತ್ರದ ಗೀತೆಗಾಗಿ. ಗೀತೆಯನ್ನು ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಕಿಳಿ ಹುಲಿ ಹೆಜ್ಜೆ ಚಿತ್ರದ ಗೀತೆಯನ್ನು ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಸಂಗೀತ ವಿಜಯ ಭಾಸ್ಕರ್ ಅವರದು. ಗೀತೆಗಾಗಿ ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪ ಪ್ರಭುದೇವ್ ಹಾಗೂ ಪೂರ್ವಿಕ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು.

ಸ್ನೇಹಿತರೆ ಗಮನಿಸಿ, ಇದೇ ಜೂನ್ 16 ಅಂದರೆ ನಾಳೆ ಮಂಗಳವಾರ ಸಂಜೆ 5 ಗಂಟೆಗೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. ಇನ್ನು ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ, ಚಲಿಸುವ ಮೋಡಗಳು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿವುದಯ ಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿರು ಕೂಡನಹಳ್ಳಿಯಿಂದ ಮಂಜು.

ಇನ್ನು ಮುಂದೆ ಕೇಳಿ, ಪೀಠಪುರಂ ನಾಗೇಶ್ವರ ರಾವ್ ಹಾಗೂ ಸತ್ಯವತಿ ಅವರು ಹಾಡಿರುವ ವೀರ ಸಂಕಲ್ಪ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ. ಗೀತೆಗಾಗಿ ಕೋರಿಕೆ ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳ ಹಾಗೂ ನಾಗಾರ್ಜುನ.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಇವುಗಳ ಧ್ವನಿಯಲ್ಲಿ ವಿಜಯವಾಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ರಾಜನ್ ನಾಗೇಂದ್ರ. ಗೀತೆಗಾಗಿ ಮೈಸೂರಿನ ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿ ಅವರು ಸಂದೇಶವನ್ನು ಕಳಿಸಿದರು. ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ರಚನೆಗೆ ಸಂಗೀತ ಇಳಿಯರಾಜ ಅವರದು. ಗೀತೆಗಾಗಿ ಮೈಸೂರಿನ ಅಗ್ರಹಾರದಿಂದ ಎಂ ಆರ್ ಶ್ರೀಕಂಠನ್ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.

0: ಸ್ನೇಹಿತರೆ, ಈ ಗೀತೆಯೊಂದಿಗೆ ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಬಹಳಷ್ಟು ಸ್ನೇಹಿತರು ನಮಗೆ ಸಂದೇಶವನ್ನು ಕಳಿಸಿದರು, ಅವರ ಗೀತೆನ ಪ್ರಸಾರ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ಶ್ರೀವಾಸ ಜೆ ಪಿ ಗೊಬ್ಬರಗಾಲ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಜೆ ಪಿ ನಗರದಿಂದ ಪಾರ್ಶ್ವನಾಥ ಜೈನ್ ಪುಷ್ಪ ಜೈನ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ಗಣೇಶ ನಗರದಿಂದ ಭಾವಸಾರ್ ಚಂದ್ರಶೇಖರ್ ರಾಂಪುರಿ, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಭಾರತಿ ಮಾಲತಿ ಶಿವಸ್ವಾಮಿ, ವಿಕ್ಕಿಪುಟ್ಟಿ ಮಹೇಶ್ ನಿರ್ಮಲ ಅವರು ಅಶೋಕಪುರಂನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಟಿ ನರಸೀಪುರ ಗುಂಡ್ಲುಪೇಟೆಯಿಂದ ನಂಜುಂಡಸ್ವಾಮಿ ಚಂದನ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ಶ್ರೀನಿವಾಸ್ ಚಲು ಯಾರದು, ಸಿಂಧುವಳ್ಳಿ ವಿಶಾಲ್ ಹಾಗೂ ಚೈತ್ರ ಇವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಪಂಪ್ ಹೌಸ್ ಹೊಸಳ್ಳಿಯಿಂದ ಬಾಲಕೃಷ್ಣ, ತ್ರಿಸಿಕ, ಹವ್ಯಾಸ್ ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿದರು. ಇನ್ನು ನಜರ್ಬಾನಿಯಿಂದ ವಿನಯ್, ರಜತ್, ಯುಧಿಷ್ಠಿರ ಅವರು ನಮಗೆ ಸಂದೇಶವನ್ನು ಕಳಿಸಿದರೆ ಮಹೇಶ್ ಗುಂಡಣ್ಣ, ಶ್ರೀನಿವಾಸ್ ಶಿವರಾಜ್, ಆನಂದ, ಬೆಳ್ಳಿಕುಮಾರಿ, ಭದ್ರೇಶ್ ಅವರು ಕೋಣನಕೆರೆಯಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಸ್ವಾತಿ, ಭರತ್, ಸಂಜಯ್ ಇವರು ಬೆಂಗಳೂರಿಂದ ನಮಗೆ ಸಂದೇಶವನ್ನು ಕಳಿಸಿದರು. ರಾಜಮ್ಮ ಅವರು ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಕೆ ಮಹದೇವ್ ಪ್ರಕಾಶ್ ಇವರು ಗುಬ್ಬಿ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗಾಯತ್ರಿಪುರಂನಿಂದ ನಮಗೆ ರಾಘವಿ ಅವರು ಸಂದೇಶವನ್ನು ಕಳಿಸಿದರು. ಹೀಗೆ ಅನೇಕ ನಮ್ಮ ಶ್ರೋತೃಗಳು ಸಂದೇಶವನ್ನು ಕಳಿಸಿದ್ದೀರಾ. ನಿಮ್ಮ ಸಂದೇಶವನ್ನು ನಾವು ಓದೋಕ್ಕಾಗಿಲ್ಲ, ಮತ್ತೆ ನಾಳೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮ

ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಶ್ರೋತೃಗಳು ಗಮನಿಸಿ, ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇವರು ಸನ್ಮಾನ್ಯ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಆಯೋಜಿಸುತ್ತಿರುವ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮೈಸೂರು ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳು ಪಿರಿಯಾಪಟ್ನ ಇವರ ಸಹಯೋಗದೊಂದಿಗೆ 24/6/2026 ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ. ಜಿಲ್ಲೆಯ ನಿರುದ್ಯೋಗ ಅಭ್ಯರ್ಥಿಗಳು ಈ ಮೇಳವನ್ನು ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ಳಬಹುದೆಂದು ಈ ಮೂಲಕ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಸಮಯ ಸರಿಯಾಗಿ 6 ಗಂಟೆ. ಇದು ಆಕಾಶವಾಣಿ ಮೈಸೂರು FM 100.6. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ ಸಂಜೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಚಿತ್ರಗೀತೆಗಳು 7:45-8 ಯುವವಾಣಿ. ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಕಾರ್ಯಕ್ರಮ ವಿಧ್ಯದ 2ನೇ ಭಾಗವನ್ನು ನೀವು ಕೇಳಬಹುದು. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಾಂಬೆ ಸಹೋದರಿಯರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:00 ಶ್ರೀವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿನಂಜುಂಡಸ್ವಾಮಿ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿದೇಶಿ ನೀತಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ. 6:50 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಇರುವ ಅಧ್ಯಯನದ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶೈಲೇಶ್ ರಾಜ್ ಅರಸ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ, ಸಂದರ್ಶಕರು ಲಕ್ಷ್ಮೀನಾರಾಯಣ್, ಎಸ್ ನಿರ್ಮಾಣ, ಎನ್ ಕೇಶವಮೂರ್ತಿ. ಇನ್ನು ಸೇವಾವಾಹಿನಿ 7:30 7:45 ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 2:45 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಂಎಸ್ ಸುನಿಲ್ ಅವರ ನಾಗಸ್ವರ ವಾದನವಿದೆ. ಹಿಂದಿ ಚಿತ್ರಗೀತೆಗಳು 10:30 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಎಸ್ ಲಕ್ಷ್ಮೀನಾರಾಯಣ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕವನ ಮಾಲೆ, ಮಹಿಳೆಯರ ಸ್ವರಚಿತ ಕವನಗಳ ವಾಚನ, ಪ್ರಸ್ತುತಿ ದಿಗ್ವಿಜಯ್ ಬಿ. 12:35 ಮೇಧಾ ಮಂಜುನಾಥ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಬಹುದು. 12:45 ಮಂಡ್ಯದ ನಂದಾದೀಪ ಅವರಿಂದ ಸಣ್ಣ ಕತೆ, ಗಿಳಿಶಾಸ್ತ್ರದ ಕಂಟಕ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸರಣಿ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ದೊಡ್ಡಹುಂಡಿ ರಾಜಣ್ಣ ಅವರಿಂದ. 1:20 ಭಾವಗೀತೆಗಳು, ಬಿಆರ್ ಗೀತಾ. 1:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬೋನಾಲ ಶಂಕರ್ ಪ್ರಕಾಶ್ ಅವರ ವೀಣಾ ವಾದನವಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ, ಸೀತಾ ಕಲ್ಯಾಣ, ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. 5:00 ಡೂ ಆರ್ ಡೂ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ. ಭಾಗವಹಿಸುತ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್. 5:40 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನದ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೈಲೇಶ್ ರಾಜ್ ಅರಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶನದ 2ನೇ ಭಾಗ, ಸಂದರ್ಶಕರು ಲಕ್ಷ್ಮೀನಾರಾಯಣ, ಎಸ್ ನಿರ್ಮಾಣ, ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳನ್ನು ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ. ದೆಹಲಿ ಕೇಂದ್ರದಿಂದ.
1: This is Akashwani, the news read by Nishit Kumar. Prime Minister Narendra Modi and his Slovak counterpart Robert Fico held delegation-level talks in Bratislava today. Addressing a joint press conference after the talks, Mr. Modi said India and Slovakia have decided to elevate ties to the status of comprehensive partnership.
2: हमने अपने संबंधों को कॉम्प्रिहेंसिव पार्टनरशिप का दर्जा देने का निर्णय लिया है. यह हमारे साझा विश्वास, साझा प्राथमिकताओं और साझा भविष्य का प्रतीक है. आज प्रधानमंत्री जी और मैंने हमारे सहयोग को नई दिशा और नई ऊर्जा देने पर विस्तृत रूप से चर्चा की. ऑटोमोबाइल, रेलवे, एडवांस मैन्युफैक्चरिंग और ग्रीन टेक्नोलॉजीज, इन सभी विषयों में आज हमने दोनों देशों के लोगों की भलाई के लिए कई महत्वपूर्ण निर्णय लिए.
1: Prime Minister Modi said both countries have signed a letter of intent in the field of defense sector. He said an MOU has also been signed on digital technology to open new avenues of cooperation between the two countries. Speaking on this occasion, Slovak Prime Minister lauded India's rapid economic growth, digital transformation and advances in artificial intelligence, saying the country has outpaced many advanced nations in key sectors. Later in a social media post, Prime Minister Modi said his meeting with Prime Minister Fico is a very special moment for the India-Slovakia friendship. In a social media post, Mr. Modi said that the talks between both leaders covered cooperation in sectors like automobiles, railways, advanced manufacturing and green technology. The Prime Minister noted that the India-EU Free Trade Agreement will also add momentum to the India-Slovakia partnership. The French city of Avignon is all set to host the 52nd G7 summit beginning tonight. French President Emmanuel Macron will formally welcome leaders of the G7 countries. India, Brazil, South Korea, Kenya and Egypt have been invited to the summit as partner countries. Prime Minister Narendra Modi will arrive in Avignon tomorrow to participate in the summit. India has welcomed the understanding reached between the United States and Iran on ending the conflict in West Asia and open the Strait of Hormuz, the narrow waterway used to ferry 1/5 of the global oil supplies. In a social media post, Prime Minister Narendra Modi said, India hopes that the implementation of this understanding will help restore peace and stability in the region and ensure the freedom of navigation and commerce. The peace agreement will be signed on the 19th of June in Switzerland. The benchmark domestic equity indices ended today's trading session with strong gains of nearly 1%. Investor sentiment improved following the announcement of a peace agreement between the United States and Iran. The Sensex surged 736 points to close at 76,264, while the Nifty jumped 231 points to settle at 23,854. The government has said that all refineries are operating at high capacity with adequate crude inventories and maintaining sufficient stocks of petrol and diesel. Joint Secretary in the Ministry of Petroleum and Natural Gas, Sujata Sharma, was addressing the interministerial briefing in New Delhi today on recent developments in West Asia. Director in the Ministry of Ports, Shipping and Waterways, Upesh Kumar Sharma, said that the LNG carrier Disha, with 62,370 metric tons of cargo, has safely transited the Strait of Hormuz and is expected to reach Dahej port in Gujarat on Thursday. The Noida International Airport at Jewar in Uttar Pradesh commenced commercial flight operations today, marking a significant milestone in the country's civil aviation sector. Addressing the inaugural ceremony, Union Civil Aviation Minister K. Ramamohan Naidu said that the airport will serve as a hub for both domestic and international operations. Railways has approved a 201 crore rupee Kavach project for the Ambala division of Northern Railway. Kavach is an indigenously developed automatic train protection system designed to enhance operational safety. Railways has also approved 140 crore rupee Kavach project for the Ahmedabad division in Gujarat. Union Finance Minister Nirmala Sitharaman has said that the country has adequate buffer stock of food grains and there will be no shortage despite the impact of El Nino conditions. Speaking at the Mid-Mine Summit in New Delhi today, the finance minister stated that though the southwest monsoon rainfall this year is expected to be below normal, however, sufficient quantity of fertilizers is available for the Kharif crop season. In the FIFA World Cup 2026, Sweden thrashed Tunisia 5-1 in the Group F match in Mexico today. And with that, we end this news bulletin.
0: ಸಮಯ ಸರಿಯಾಗಿ 6:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮೈಸೂರು.
4: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯ ಸಿರಿ
5: ಸಸ್ಯ ಸಿರಿ
3: ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
4: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
6: ಕೇಳುವರೆ, ಇಂದು ಒಂದೆರಡು ಔಷಧೀಯ ಆಹಾರಗಳನ್ನು ತಿಳ್ಕೊಳ್ಳೋಣ. ನಿಮಗೆಲ್ಲ ಚಿರಪರಿಚಿತವಾದ ಒಂದು ಹಣ್ಣು ಪೇರ್ಲೆ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಪೇರ್ಲೆ ಹಣ್ಣು ಪೋಷಕಾಂಶಗಳ ಆಗರ ಹಾಗೂ ದೇಹಕ್ಕೆ ತಂಪು. ಪೇರಲೆ ಚಿಗುರಿನಲ್ಲಿಯೂ ಸಹ ಔಷಧೀಯ ಗುಣಗಳಿದೆ. ಪೇರಲೆ ಚಿಗುರನ್ನು ಜಗಿದು ಸೇವಿಸುವುದರಿಂದ ಬಾಯಿಯ ಹುಣ್ಣು ಕಡಿಮೆ ಆಗುತ್ತೆ. ಹೀಗೆ ಅನೇಕ ಪ್ರಯೋಜನ ಇರುವಂತಹ ಪೇರಲೆ ಕುಡಿಯ ತಂಬುಳಿ ಅತ್ಯಂತ ರುಚಿಕಟ್ಟಾಗಿರುತ್ತೆ. ನಿಯಮಿತವಾಗಿ ಸೇವಿಸುವುದರಿಂದ ದೇಹದ ಆರೋಗ್ಯ ವರ್ಧಿಸುತ್ತೆ. ತಂಬುಳಿ ತಯಾರಿಸುವ ವಿಧಾನ ಬಹಳ ಸರಳ. ಪೇರಳೆ ಚಿಗುರನ್ನು ಮುಂಜಾವಿನ ವೇಳೆಯಲ್ಲಿ ಸಂಗ್ರಹಿಸ್ಕೋಬೇಕು. ಒಂದು ಮುಷ್ಟಿಯಷ್ಟನ್ನು ಸಂಗ್ರಹಿಸಿ ತೊಳೆದು ಶುದ್ಧೀಕರಿಸಿ ಈ ಸೊಪ್ಪಿಗೆ 4 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಅದು ಕುದ್ದು ಕುದ್ದು 2 ಲೋಟಕ್ಕೆ ಅಂದರೆ ಅರ್ಧ ಆಗಷ್ಟು ಕುದಿಸಬೇಕು. ನಂತರ ಈ ಕಷಾಯಕ್ಕೆ ಜೀರಿಗೆ, ಕಾಳುಮೆಣಸು, ತೆಂಗಿನ ತುರಿಯನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇಟ್ಕೋಬೇಕು. ರುಚಿಗೆ ಅನುಸಾರವಾಗಿ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿ, ತುಪ್ಪದ ಒಗ್ಗರಣೆಯನ್ನು ನೀಡಿ ಮಜ್ಜಿಗೆಯನ್ನು ಸೇರಿಸಿದರೆ ರುಚಿಕಟ್ಟಾದ ಪೇರಳೆ ಮಜ್ಜಿಗೆ ಹುಳಿ ಸೇವನೆಗೆ ಸಿದ್ಧ ಆಗುತ್ತೆ. ಈ ಆಹಾರವನ್ನು ತಯಾರಿಸಿ ಇದರ ಆರೋಗ್ಯಕರ ಪ್ರಯೋಜನವನ್ನು ತಾವೆಲ್ಲ ಪಡೆಯಿರಿ. ಹಾಗೆ ಇನ್ನೊಂದು ಚಿರಪರಿಚಿತವಾದ ಸಸ್ಯ ಗಂಧ ಅಥವಾ ಶ್ರೀಗಂಧ. ಆಯುರ್ವೇದದಲ್ಲಿ ಇದನ್ನು ಚಂದನ ಅಂತ ಕರೀತಾರೆ. ಎಲ್ಲರಿಗೂ ತಿಳಿದಿರುವಂತೆ ಇದು ದೇಹಕ್ಕೆ ತಂಪು. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೆಂಟಾಲಿನಮ್ ಆಲ್ಬಮ್ ಅಂತ. ಈ ಗಂಧದ ಮರ 15 ವರ್ಷ ಆದ ನಂತರ ಅದರ ಕಾಂಡದಲ್ಲಿ ಪರಿಪೂರ್ಣವಾದ ಔಷಧೀಯ ಗುಣಗಳು ಬರುತ್ತೆ. ಇದನ್ನು ತೇಯ್ದು ಲೇಪಿಸುವುದರಿಂದ ದೇಹ ತಂಪಾಗುತ್ತೆ ಹಾಗೂ ಸೌಂದರ್ಯವರ್ಧಕವಾಗಿ ಸಹ ಇದನ್ನು ಬಳಸ್ತಾರೆ. ಕೇವಲ ಮರದ ಕಾಂಡ ಅಷ್ಟೇ ಅಲ್ಲದೆ ಶ್ರೀಗಂಧದ ಚಿಗುರಿನಲ್ಲೂ ಸಹ ತಂಪು ಕಾರಕ ಗುಣ ಇದೆ. ಇದು ಪಿತ್ತವನ್ನು ಕಡಿಮೆ ಮಾಡುತ್ತೆ. ಆದ ಕಾರಣ ಶ್ರೀಗಂಧದ ಚಿಗುರಿನ ತಂಬುಳಿ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದ ಆಹಾರವಾಗಿದೆ. ಗಂಧದ ಚಿಗುರನ್ನು ಸಂಗ್ರಹಿಸಿ ಸ್ವಲ್ಪ ಹುರಿದಿಟ್ಕೋಬೇಕು. ಹುರಿದ ನಂತರ ಇದಕ್ಕೆ ತೆಂಗಿನ ತುರಿ, ಕಾಳುಮೆಣಸು ಸೇರಿಸಿ ರುಬ್ಬಿಟ್ಕೋಬೇಕು. ರುಬ್ಬಿದ ನಂತರ ಅದಕ್ಕೆ ಮಜ್ಜಿಗೆ ಬೆರೆಸಿ ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದರೆ ಶ್ರೀಗಂಧ ಕುಡಿಯ ತಂಬುಳಿ ಸೇವನೆಗೆ ಸಿದ್ಧ. ಇದು ಅತ್ಯಂತ ಆರೋಗ್ಯಕರ, ದೇಹಕ್ಕೆ ಪುಷ್ಟಿಕರ ಹಾಗೂ ದೇಹಕ್ಕೆ ತಂಪನ್ನು ಸಹ ನೀಡುತ್ತೆ. ಇವೆರಡೂ ಆಹಾರಗಳನ್ನು ತಯಾರಿಸಿ ಬಳಸಿ ಆರೋಗ್ಯಕರ ಪ್ರಯೋಜನವನ್ನು ಪಡೆಯಿರಿ.
4: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯ ಸಿರಿ
5: ಸಸ್ಯ ಸಿರಿ
3: ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದಿರಿ.
4: ಓಂ ಧನ್ ಧನ್ವಂತರಯೇ ನಮಃ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.
4: ಓಂ ಧನ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸ್ನೇಹಿತರಿಗೆ ಗಮನಿಸಿ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಸಂಸ್ಥೆಗಳಿಂದ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31-7-2026 ಅಂದರೆ ಮುಂದಿನ ತಿಂಗಳ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಇವರನ್ನು ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 249-0111 ವಿಸ್ತರಣೆ 082 ಅನ್ನು ನೀವು ಸಂಪರ್ಕಿಸಬಹುದು.

0: ರಾಜೀವ್ ಗಾಂಧಿ ವಸತಿ ನಿಗಮದ ಪ್ರಧಾನ ಮಂತ್ರಿ ಆವಾಸ್ ನಗರ ಯೋಜನೆ 2.0 ಈ ಅಡಿಯಲ್ಲಿ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. 2026ರವರೆಗೆ ಕಾಲಾವಕಾಶವನ್ನು ನೀಡಲಾಗಿದೆ. ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿ ರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಮ್ಮ ಸ್ಟುಡಿಯೋ ಸಮಯ 6:20. ನಮ್ಮ ಮುಂದಿನ ಕಾರ್ಯಕ್ರಮ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ತೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೊ ಇತ್ಯನೇನ ಸಹ ಸಂವಾದಂ ಅಕರೋತ್. ಪ್ರಧಾನಮಂತ್ರಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತಯಾ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತಃ. ಭಾರತೇನ ಪಶ್ಚಿಮೇಷ್ಯಾಯಾಂ ಪ್ರಚಲಿತ ಸಂಘರ್ಷಸ್ಯ ಸಮಾಪ್ತಯೇ ಅಮೇರಿಕಾ ಇರಾನಯೋಃ ಸಂಧೇಃ ಸ್ವಾಗತಂ ಕೃತಂ. ಉಕ್ತಂ ಚ ಸಂಧೇಃ ಕಾರ್ಯಾನ್ವಯನೇನ ಕ್ಷೇತ್ರೆ ಶಾಂತಿಃ ಸ್ಥಿರತಾ ಚ ಪುನಃ ಸ್ಥಾಪಿತಾ ಭವಿಷ್ಯತಿ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನಃ ಅವೋಚತ್ ಯತ್ ದೇಶೆ ಖಾದ್ಯಾನ್ನಸ್ಯ ಪರ್ಯಾಪ್ತ ಭಂಡಾರಃ ವರ್ತತೆ ಅಥ ಚ ಅಲನೀನೋ ಕಾರಣೇನ ಅಪಿ ಖಾದ್ಯಾನ್ನಸ್ಯ ನೈಯೂನ್ಯಂ ನ ಭವಿಷ್ಯತಿ. ಉತ್ತರ ಪ್ರದೇಶಸ್ಯ ಜೇವರ ಕ್ಷೇತ್ರೆ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ವಾಣಿಜ್ಯಿಕರೂಪೇಣ ಆರಬ್ಧಂ. ಅದ್ಯಾರಭ್ಯ ತತ್ರ ವಿಮಾನಾನಾಂ ಸಂಚಾಲನಂ ಅಭವತ್. ಅಪಿ ಚ ಫಿಫಾ ವಿಶ್ವಚಷಕ್ ಸ್ಪರ್ಧಾಯಾಂ ಸ್ವೀಡನ್ ದೇಶಃ ಅದ್ಯ ಮೆಕ್ಸಿಕೊ ದೇಶಸ್ಯ ಮೌಂಟೇರೆ ಕ್ರೀಡಾಂಗಣೆ ಟ್ಯುನೇಸಿಯಾ ದೇಶಂ 5-1 ಅಂಕಾಂತರಾಲೇನ ಪರಾಜಯತ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ರತ್ಯೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೊ ಇತ್ಯನೇನ ಸಹ ಸಂವಾದಂ ಅಕರೋತ್. ಉಪವೇಶನಸ್ಯ ಅನಂತರಂ ಸಂಯುಕ್ತ ವಾರ್ತಾಹರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತಯಾ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತೌ. ಶ್ರೀ ಮೋದಿ ಅವೋಚತ್ ಯತ್ ದೇಶದ್ವಯೋಃ ರಕ್ಷಾ ಸಹಯೋಗಂ ಪರಸ್ಪರ ವಿಶ್ವಾಸಸ್ಯ ಪ್ರಮಾಣಂ ವರ್ತತೆ. ದೇಶದ್ವಯೇನ ರಕ್ಷಾಕ್ಷೇತ್ರೆ ಸಹಯೋಗಂ ಸಮೇಧಿತುಂ ಅಪಿ ಸಹಮತಿಪತ್ರಂ ಹಸ್ತಾಕ್ಷರಿತಂ.
2: ಹಮ್ನೆ ಅಪ್ನೆ ಸಂಬಂಧೋ ಕೋ ಕಾಂಪ್ರಿಹೆನ್ಸಿವ್ ಪಾರ್ಟ್ನರ್ಶಿಪ್ ಕಾ ದರ್ಜಾ ದೇನೆ ಕಾ ನಿರ್ಣಯ ಲಿಯಾ ಹೈ. ಯಹ ಹಮಾರೆ ಸಾಜಾ ವಿಶ್ವಾಸ್ ಸಾಜಾ ಪ್ರಾಥಮಿಕತಾಓಂ ಔರ್ ಸಾಜಾ ಭವಿಷ್ಯ ಕಾ ಪ್ರತೀಕ್ ಹೈ. ಆಜ್ ಪ್ರಧಾನಮಂತ್ರಿ ಜೀ ಔರ್ ಮೈನೆ ಹಮಾರೆ ಸಹಯೋಗ ಕೋ ನಯಿ ದಿಶಾ ಔರ್ ನಯಿ ಊರ್ಜಾ ದೇನೆ ಪರ್ ವಿಸ್ತೃತ ರೂಪ ಸೆ ಚರ್ಚಾ ಕಿ. ಆಟೋಮೊಬೈಲ್, ರೇಲ್ವೆ, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಔರ್ ಗ್ರೀನ್ ಟೆಕ್ನಾಲಜೀಸ್, ಇನ್ ಸಭಿ ವಿಷಯೋ ಮೇ ಆಜ್ ಹಮ್ನೆ ದೋನೋ ದೇಶೋ ಕೆ ಲೋಗೋ ಕಿ ಭಲಾಯ್ ಕೆ ಲಿಯೆ ಕೈ ಮಹತ್ವಪೂರ್ಣ ನಿರ್ಣಯ ಲಿಯೆ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಎಐ ಇತ್ಯಸ್ಯ ಭವಿಷ್ಯಂ ನ ಕೇವಲಂ ನವೋನ್ಮೇಷೆ ಅಪಿತು ಮಾನವ ಗರಿಮಾ ವಿಶ್ವಾಸಾಧಾರಿತಂ ಅಪಿ ಭವೇತ್. ಶ್ರೀ ಮೋದಿ ಅವೋಚತ್ ಯತ್ ಪ್ರೌದ್ಯೋಗಿಕಿ ಕ್ಷೇತ್ರೆ ವಿಹಿತ ಸಂಧಿಃ ಅಪಿ ದೇಶದ್ವಯೋಃ ಮಿಥಃ ಸಹಯೋಗಂ ದೃಢಯಿಷ್ಯತಿ.
2: ಎಐ ಕಾ ಭವಿಷ್ಯ ಕೇವಲ ಇನ್ನೋವೇಷನ್ ಸೆ ನಹೀ ಬಲ್ಕಿ ಟ್ರಸ್ಟ್, ರಿಸ್ಪಾನ್ಸಿಬಿಲಿಟಿ ಆರ್ ಹ್ಯೂಮನ್ ಡಿಗ್ನಿಟಿ.

0: प्रथमवाणिज्यिकविमाने यात्रां कृतवन्तः। युद्धविज्ञानविभागेन देशस्य पूर्वोत्तरभागे उपहिमालयक्षेत्रे पश्चिमबङ्गाले च श्वः यावत् प्रबलवृष्टेः अनुमानं प्रकटितम्। युद्धविज्ञानविभागेन राजस्थाने पूर्वीय उत्तरप्रदेशे ओडिशायां मध्यप्रदेशे च झञ्झावातस्य नारङ्गवर्णीया सञ्चेतना प्रसारिता। अपि च उक्तं यत् दक्षिणपश्चिम प्रावेट प्रभावाय स्थितिः अनुकूला वर्तते। ऐषमः फिफा विश्वचषकस्पर्धायां स्वीडनदेशः अद्य मेक्सिकोदेशस्य मोण्टेरे क्रीडाङ्गणे स्वस्य ग्रुप एफ क्रीडायां ट्यूनेशियादेशं 5 अङ्कान्तरालेन पराजयत्। स्वीडनदेशः द्वितीयार्धे प्रबलं प्रदर्शनं कृत्वा विश्वसनीयं विजयं प्राप्नोत्। अनेन विजयेन स्वीडनदेशः स्वस्य विश्वकपस्य अभियानस्य प्रबलम् आरम्भम् अकरोत् इति वार्ताः।
1: ये आकाशवाणी दिल्ली का इंद्रप्रस्थ चैनल मीडियम वेव 366.3 मीटर यानी 800।
2: आकाशवाणी बागलकोटे हागू विजयनगर जिल्लेगळ वार्तापत्रगळु ओदुत्तिरुववरु विवेकादित्य कनियाल। मोदलिगे बागलकोटे जिल्ले वार्तापत्र। ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ವಿಶ್ವದ ಪ್ರಮುಖ ಉತ್ಪಾದನಾ ತಾಣವಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಜರುಗಿದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ರಾಷ್ಟಗಳ ಮಧ್ಯದ ಸಂಘರ್ಷ ಹಾಗೂ ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧದಂತಹ ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತ ಆರ್ಥಿಕವಾಗಿ ಸುದೃಢತೆಯತ್ತ ಹೆಜ್ಜೆ ಇರಿಸಿದೆ ಎಂದರು. ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯದ ಭಾಗವಾಗಿ ಈ ತಿಂಗಳ 30ರಿಂದ ಜುಲೈ 29ರವರೆಗೆ ಮತಗಟ್ಟೆ ಹಂತದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1785 ಮತಗಟ್ಟೆಗಳಿವೆ. ಪ್ರತಿಯೊಂದು ಮತಗಟ್ಟೆಗೂ ಓರ್ವ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದರು. ಮತದಾರರು ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 1950 ಸಂಪರ್ಕಿಸಲು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಸಂಗಪ್ಪ ಕೋರಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಜಾರಿಗೊಳಿಸಿರುವ ಪರಿಷ್ಕೃತ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ನಾಟಕಕಾರ ಪಿಬಿ ದುತ್ತರಗಿ ಅವರ ಸ್ಮರಣಾರ್ಥ ಸ್ಥಾಪಿತ ಪಿಬಿ ದುತ್ತರಗಿ ಟ್ರಸ್ಟ್ ವತಿಯಿಂದ 2022-23, 2023-24 ಹಾಗೂ 2024-25 ಸಾಲಿನ ವಾರ್ಷಿಕ ಗೌರವ ಮತ್ತು ರಂಗಗೌರವ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. 2022-23 ಸಾಲಿನ ಗೌರವ ಪ್ರಶಸ್ತಿಗೆ ವಿರೂಪಾಕ್ಷಪ್ಪ ಗಾಯತ್, ರಂಗಗೌರವ ಪ್ರಶಸ್ತಿಗೆ ಕುಸುಮ ಕಂದಗಲ್ ಹಾಗೂ ಅರುಣ್ ಕೃಷ್ಣಾಜಿ ಥೋರತ್ ಆಯ್ಕೆಯಾಗಿದ್ದಾರೆ. 2023-24 ಸಾಲಿನ ಬಿಬಿಜಾನ ಕಂದಗಲ್ ಅವರಿಗೆ ಗೌರವ ಪ್ರಶಸ್ತಿ, ಭೀಮರಾಯ ಭಂಡಾರಿ ಹಾಗೂ ವೀರಭದ್ರಪ್ಪ ಬಡಿಗೇರ್ ಅವರಿಗೆ ರಂಗಗೌರವ ಪ್ರಶಸ್ತಿ ಪ್ರಕಟಿಸಲಾಗಿದೆ. 2024-25 ಸಾಲಿನ ಅನಂತ ಬಬಲೇಶ್ವರ ಅವರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ ಬಸವರಾಜ್ ಮಠ್ ಮತ್ತು ಬಂಗಾರೆವ್ವ ಚಿಮಲ್ ರಂಗಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಗೌರವ ಪ್ರಶಸ್ತಿ 25,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ, ರಂಗಗೌರವ ಪ್ರಶಸ್ತಿ 10,000 ರೂಪಾಯಿ ನಗದು ಬಹುಮಾನ ಹಾಗೂ ಸ್ಮರಣಿಕೆ ಒಳಗೊಂಡಿದೆ ಎಂದು ಟ್ರಸ್ಟ್ ವಿಶ್ವಸ್ಥರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಸಹಯೋಗದಲ್ಲಿ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು ಹಾಗೂ ಸಂಘಟಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ತಿಂಗಳಾಂತ್ಯದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ ತಿಳಿಸಿದ್ದಾರೆ. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಹಣಕಾಸು ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಕೇಂದ್ರ ಹೊಸಪೇಟೆಯ ತುಂಗಭದ್ರಾ

0: ಕಟ್ಟೆ ರಸ್ತೆಯ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನೂತನವಾಗಿ ನಿರ್ಮಾಣವಾಗಲಿರುವ ವಿಜಯನಗರ ಜಿಲ್ಲಾ ಸಾಂಸ್ಕೃತಿಕ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ರಂಗಮಂದಿರ ಒಟ್ಟು 3 ಎಕರೆ ಜಾಗೆಯಲ್ಲಿ ನಿರ್ಮಾಣಗೊಳ್ಳಲಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಪ್ರೊಜಿನಿ ಮ್ಯಾಪಿಂಗ್ ಮಾಡಲು ನಾಳೆ 16 ಮಂಗಳವಾರದವರೆಗೆ ಅವಕಾಶವಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಡ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:35:18.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
1: ಸ್ನೇಹಿತರೆ, ಈ ಸಂಜೆ 6:51 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದವಿದೆ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in
1: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸರಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
2: ಆದ್ರೆ ಆ ಜುಮ್ಕಿ
1: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ಧರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಶಶಿಧರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು ಜೂನ್ 22, 2026 ಒಂದು ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಜೂನ್ 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಳಿಗ್ಗೆ 6:45 to 8 ಆರ್ಎನ್ ಶೆಟ್ಟಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
5: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
6: ಮಗಳೇ,
7: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
6: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
8: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವ.
5: ಎಲ್ಲಿಗೆ?
8: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
5: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ಆಕಾಶವಾಣಿ ಮೈಸೂರು FM 100.6. ಸಮಯ 6:51.

0: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕೃಷಿ ದೀವಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಇದರಲ್ಲಿ ಭಾಗವಹಿಸ್ತಾ ಇದ್ದರೆ ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹಾದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ, ಇವರೊಂದಿಗೆ ಎನ್ ಕೇಶವಮೂರ್ತಿ. ಬನ್ನಿ ಕೇಳೋಣ ಕೃಷಿ ದೀವಿಗೆ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
2: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ ಅವರು. ಸಂವಾದವನ್ನು ನಡೆಸಿಕೊಡುತ್ತಾರೆ ಎನ್ ಕೇಶವಮೂರ್ತಿ.
4: ಡಾಕ್ಟರ್ ಮಹದೇವ್ ಅವರೇ ನಮಸ್ಕಾರ.
5: ಕೇಶವಮೂರ್ತಿಗಳೇ ನಮಸ್ಕಾರ.
4: ಡಾಕ್ಟರ್ ಪ್ರಭುದೇವ ಅವರೇ ತಮಗೂ ನಮಸ್ಕಾರ.
5: ಕೇಶವಮೂರ್ತಿ ಸರ್ ಕೂಡ ನಮಸ್ಕಾರ.
4: ತಾವಿಬ್ಬರು ಇವತ್ತಿನ ದಿವಸ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯದ ಬೆಳೆಗಳು ಮತ್ತು ಅವುಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಮಹದೇವ್ ಅವರೇ ತಾವೇ ವಿಚಾರ ಆರಂಭ ಮಾಡಿ.
5: ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದಕ್ಷಿಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗುವಂಥ ಒಂದು ಸಂದರ್ಭ ನೋಡಿಕೊಂಡು ನಾವಿವತ್ತು ವಿವಿಧ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಅದರಲ್ಲೂ ಈ ವರ್ಷ ಪೂರ್ವ ಮುಂಗಾರಿನ ಮಳೆಯ ಕೊರತೆ ಆಗಿರುವುದರಿಂದ ಹಾಗೆ ಮುಂಗಾರು ಪ್ರಾರಂಭವಾಗುವ

0: ಅದು ಕೂಡ ನಿಶ್ಚಿತವಾಗಿ ಹೇಳೋಕ್ಕಾಗದೇ ಇರೋದರಿಂದ ಇವತ್ತು ನಾವು ವಿವಿಧ ದ್ವಿದಳ ಬೆಳೆಗಳು ಅಥವಾ ಮುಂಗಾರು ಕೊರತೆ ಅಥವಾ ವಾತಾವರಣ ವೈಪರೀತ್ಯಕ್ಕೆ ಹೊಂದಿಕೊಳ್ಳುವಂಥ ಅಥವಾ ಅಗತ್ಯವಾಗಿ ಬೇಕಾಗಿರುವಂಥ ಕಡಿಮೆ ಅವಧಿಯ ಮತ್ತು ದೀರ್ಘಾವಧಿಯ ಮಧ್ಯಮ ಅವಧಿಯ ತಳಿಗಳು ಬೆಳೆಗಳು ಮತ್ತು ಅವುಗಳನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸ್ಕೊಂಡು ಬಿತ್ತನೆ ಮಾಡಿ ಬೆಳೆ ಬೆಳೆಯೋದು ಇವತ್ತು ಭಾಳ ಮುಖ್ಯವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ರೈತ ಬಾಂಧವರು. ನಮ್ಮ ಭಾಗದ ಮುಖ್ಯ ಬೆಳೆಗಳಲ್ಲಿ ತೊಗರಿ ಎನ್ನುವುದು ಕಡಿ ಬೆಳೆಯಾಗಿ ಹೆಚ್ಚು ಪ್ರಚಲಿತವಾಗಿದೆ. ಈ ತೊಗರಿ ಬೆಳೆಯಲ್ಲಿ ನಾವು ಎರಡು ಥರದ ಒಂದು ತಳಿಗಳನ್ನು ನೋಡ್ತೇವೆ. ಮೊದಲು ಕಾಳಿಗಾಗಿ ಬೆಳೆಯುವಂಥ ತಳಿಗಳು, ಅದನ್ನು ನಾವು ಸಪ್ರೇಟಾಗಿ ಹೇಳ್ತೇವೆ. ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚಿನ ಭಾಗ ನಾವು ತೊಗರಿಯನ್ನು ಹಸಿರು ಕಾಯಿಗಾಗಿ ಕೂಡ ನಾವು ಬೆಳೆಯುತ್ತೇವೆ. ಈ ಎರಡೂ ವಿಧದಲ್ಲಿ ಅದಕ್ಕಾದ ತಕ್ಕಂಥ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೋದು. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಬಿಡುಗಡೆ ಮಾಡಿದಂಥ ಸುಮಾರು 5 ತಳಿಗಳು ಇದರಲ್ಲಿ ನಾವು ಕಾಣ್ತೇವೆ. ಮೊದಲನೇದಾಗಿ BRG1 ಅಂದರೆ ಬೆಂಗಳೂರು ರೆಡ್ ಗ್ರಾಮ್ ಅಂತ. BRG1 ಹಸಿರು ಕಾಯಿ ತುಂಬ ದಪ್ಪವಾದ ಕಾಯಿ ಹೊಂದಿದ್ದು ಇದರ ಹಸಿರು ಬೀಜ ತುಂಬ ರುಚಿಕರವಾಗಿರುವುದರಿಂದ ಇದು ಹಸಿ ಕಾಳಿಗಾಗಿ ಹೆಚ್ಚಿನ ಬೇಡಿಕೆ ಇರುವಂಥ ಒಂದು ಉತ್ತಮವಾದ ತಳಿಯಾಗಿದೆ. ಈ ತಳಿಯ ವಿಶೇಷಗಳು, ಇದು ಸುಮಾರು 145 150 ದಿನಗಳು ನಾವು ಹಸಿರು ಕಾಯಿಗೆ ಕೊಯ್ಯಬೇಕಾದ್ರೆ, ಒಟ್ಟಾರೆಯಾಗಿ ನಾವು ಇದನ್ನು 60-170 ದಿವಸ ತನಕ ಒಣಕಾಳನ್ನು ಕೊಯ್ಯಬೇಕಾದ್ರೆ ಅವಧಿಯನ್ನು ತೆಗೆದುಕೊಳ್ತದೆ. ಹಸಿ ಕಾಯಿಗೆ ಸಾಮಾನ್ಯವಾಗಿ ಕಟಾವು ಮಾಡುವಾಗ ಸುಮಾರು 135-150 ದಿವಸ ತನಕ ಒಂದು ಎರಡು ಬೆಳೆಯಾಗಿ ನಾವು ಇದನ್ನು ಕಟಾವು ಮಾಡ್ಬೋದು. ಮೊದಲನೇ ಬೆಳೆಯಾಗಿ ಕೆಲವು ಭಾಗದಲ್ಲಿ ಇದನ್ನು ಹಸಿ ಕಾಯಿ ಕಟ್ ಮಾಡಿ ಎರಡನೇ ಬೆಳೆಯಾಗೂ ಕೂಡ ನಾವು ಗೊಂಚಲನ್ನು ಕಟಾವು ಮಾಡಿಕೊಂಡು ಇಡೀ ಕಾಂಡವನ್ನು ಹಾಗೇ ಬಿಟ್ಟು ಅದಕ್ಕೆ ಪೋಷಣೆ ಮಾಡಿ ಬೇಸಾಯ ಕ್ರಮಗಳನ್ನು ಸರಿಸಿದರೆ ಎರಡನೇ ಬೆಳೆಯಾಗಿಯೂ ಕೂಡ ಇದನ್ನು ನಾವು ಕಾಯಿಗಾಗಿ ಕಟಾವು ಮಾಡ್ಬೋದು ಅಥವಾ ಎರಡನೇ ಬೆಳೆಯನ್ನು ಕಾಳಿಗಾಗಿ ಕಟಾವು ಮಾಡ್ಬೋದು. ಇದು ಒಂದು ಉತ್ತಮವಾದ ಒಂದು ಪದ್ಧತಿ. ನಂತರ ಎರಡನೇ ತಳಿ ಬಿಡುಗಡೆ ಮಾಡಿದಂಥ BRG2 ತಳಿ, ಇದು ಬಿಳಿ ಕಾಳಿನ ತಳಿ. ಇದರಲ್ಲಿ ಯಾವುದೇ ಕಾಳಿನ ಮೇಲೆ ಚುಕ್ಕೆಗಳಿರೋದಿಲ್ಲ. ಅದೇ BRG1 ಗುರುತಿಸೋಕ್ಕೆ ದಪ್ಪ ಕಾಳದಿರ್ತದೆ, ಆ ಕಾಳಿನ ಮೇಲೆ ಕಪ್ಪು ಚುಕ್ಕೆಗಳು ಕಾಣ್ತವೆ. ಅದರಾಗಿ ನಾವು ಅದನ್ನು ನಿರ್ದಿಷ್ಟವಾಗಿ ಗುರುತಿಸ್ಬೋದು. ಗಾತ್ರವು ಕೂಡ ದೊಡ್ಡದಾಗಿರ್ತದೆ. ಅದು BRG2 ಬಿಳಿ ಕಾಳಿನ ತಳಿ ಇರ್ತದೆ. ಇದನ್ನು ನಾವು ಬೆಳೆಗೂ ಕೂಡ ಉಪಯೋಗಿಸ್ಕೋಬೋದು ಮತ್ತು ಕಾಯಿಗೂ ಕೂಡ ನಾವು ಉಪಯೋಗಿಸ್ಕೋಬೋದು. ಇದನ್ನು ಇದೊಂದು ವಿಶೇಷವಾಗಿ ಕಾಯಿಗಳ ಮೇಲೆ ಇದರಲ್ಲಿ ಮಚ್ಚೆ ಇರೋದಿಲ್ಲ, ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಹಸಿರು ಇರುತ್ತೆ. ಇದನ್ನು ಈ ರೀತಿ ಗುರುತಿಸ್ಬೋದು ನಾವು. ಇದರ ನಂತರ ಇನ್ನೊಂದು BRG3 ಈ ಒಂದು ಸಾಲಿನಲ್ಲಿ ಬಿಡುಗಡೆ ಮಾಡಿದಂಥದ್ದು. ಮೊದಲೆರಡು ತಳಿಗಳು ಸೊರಗು ರೋಗ ಮತ್ತು ಬಂಜರೋಗಗಳಿಗೆ ನಿರೋಧಕತೆ ಇಲ್ಲ, ಆದರೆ ಈ ತಳಿ ಸೊರಗು ರೋಗ ಮತ್ತು ಬಂಜರೋಗ ಎರಡಕ್ಕೂ ನಿರೋಧಕತೆ ಇರುವಂಥ ಒಂದು ತಳಿಯಾಗಿದೆ. ಇದನ್ನು ನಾವು ಕಾಳಿಗಾಗಿಯೂ ಕೂಡ ಆಯ್ಕೆ ಮಾಡ್ಬೋದು. ಹೆಚ್ಚಿನ ಭಾಗ ಇದನ್ನು ಹಸಿರು ಕಾಯಿಗಾಗಿ ಜಾಸ್ತಿ ಉಪಯೋಗಿಸ್ತಾರೆ. ಯಾಕೆ ಕಾಳು ದಪ್ಪ ಇರೋದ್ರಿಂದ ದಪ್ಪ ಕಾಳಿನ ಬೀಜ ಬೇಳೆ ಮಾಡೋದಕ್ಕೆ ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ. ಈ ಮಧ್ಯಮ ಗಾತ್ರದ ಕಾಳು BRG2 ಹೇಳಿದ್ರೆ ಅದನ್ನು ಬೆಳೆಗೂ ಉಪಯೋಗಿಸ್ಕೊಬೋದು, ಕಾಯಿಗೂ ಉಪಯೋಗಿಸ್ಕೊಬೋದು. ಅದು ಮಧ್ಯಮ ಗಾತ್ರದ ಕಾಳಿರ್ತದೆ. ಈ BRG3 ಇನ್ನೊಂದು ಗುರುತಿಸೋದಕ್ಕೆ ದಪ್ಪ ಒಂದು ಮಚ್ಚೆ ಇರ್ತದೆ ಕಾಳಿನ ಮೇಲೆ, ಕಂಡು ಬಣ್ಣದ ಮಚ್ಚೆ ಕಾಳಿನ ಮೇಲೂ ಇರ್ತದೆ ಮತ್ತು ಹಸಿರು ಕಾಯಿನ ಮೇಲೂ ಕೂಡ ದಪ್ಪ ಮಚ್ಚೆಗಳು ಜಾಸ್ತಿ ಇರೋದರಿಂದ ಇದನ್ನು ಗುರುತಿಸೋಕ್ಕೂ ಅನುಕೂಲ ಆಗುತ್ತೆ. ಇದು ಕಾಳು ಬಲಿತಾದಾಗ ಬಲಿತ ಕಾಳಿನ ಮೇಲೂ ಕೂಡ ಒಂದು ಕಂದು ಬಣ್ಣದ ಮಚ್ಚೆಗಳಿರ್ತದೆ. BRG2 ಯಾವುದೇ ರೀತಿ ಮಚ್ಚೆಗಳಿರಲ್ಲ. BRG3 ಜಾಸ್ತಿ ಮಚ್ಚೆಗಳಿರ್ತದೆ. BRG1 ಚುಕ್ಕೆ ಚುಕ್ಕೆ ಸಣ್ಣ ಗಾತ್ರದ ಚುಕ್ಕೆಗಳಷ್ಟು ಇರುತ್ತೆ. ಇದು ಗುರುತಿಸೋಕ್ಕೆ ಅನುಕೂಲ ಆಗೋದಕ್ಕೆ ನಮ್ಮ ರೈತ ಬಾಂಧವರಿಗೆ ಇದನ್ನು ಗಮನಿಸ್ಬೋದು. ಇದರ ನಂತರ ನಮ್ಮ ಅದೇ ಒಂದು ಮಟ್ಟದಲ್ಲಿ ಇವತ್ತು BRG5 ಬಿಡುಗಡೆ ಮಾಡಿದ್ವಿ. BRG5 ಇವತ್ತು ಈ ಎರಡು ರೋಗಗಳಿಗೆ ನಿರೋಧಕತೆ ಹೊಂದಿರುವಂಥ ಒಂದು ತಳಿ, ಬಂಜರೋಗ ಮತ್ತು ಅಂಗಮಾರಿ ರೋಗಕ್ಕೆ. ಎರಡೂ ರೋಗಗಳನ್ನು ತಡ್ಕೊಳ್ಳೋಂಥ ಶಕ್ತಿ ಇರೋದ್ರಿಂದ ಮತ್ತು ಇದ್ರ ಕಾಳಿನ ಗಾತ್ರ ಉತ್ತಮವಾದ ಗುಣಮಟ್ಟದ ಬೇಳೆ ಮಾಡೋದಕ್ಕೆ ಉಪಯೋಗಿಸ್ಕೊಬೋದು. ಕಾಯಿ ಕೂಡ ಹಸಿ ಕಾಳಿಗಾಗಿಯೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಕೆಂಪು ಕಾಳದಾಗಿರ್ತದೆ.
1: ಡಾಕ್ಟರ್ ಪ್ರಭುದೇವ ಅವರೇ, ನಾವೀಗ ಉತ್ಪಾದನಾ ತಾಂತ್ರಿಕತೆಯ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ಮೊದಲಿಗೆ ಈ ತಳಿಗಳ ಅವಧಿ ಏನಾಗಿರುತ್ತೆ, ನಾವು ಬಿತ್ತುವಂಥ ಸಮಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೇನಾದರೂ ನಾವು ಮೇ ಅಥವಾ ಜೂನ್ನಲ್ಲಿ ನಾವೇನಾದರೂ ಬಿತ್ತಿದ್ದೆ ಆದರೆ ಅವಧಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಅವಧಿ ಜಾಸ್ತಿ ಆದಂಗೆ ಅದರದ್ದು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಒನ್ಸ್ ಬೆಳವಣಿಗೆ ಚೆನ್ನಾಗಾಯಿತು ಅಂತಂದರೆ ನಮಗೆ ಕಾಯಿಗಳು ಸಂಖ್ಯೆಯೂ ಕೂಡ ನಮಗೆ ಜಾಸ್ತಿ ಆಗುತ್ತೆ, ಅದರಿಂದ ನಮಗೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ತದನಂತರ ನಾವು ಭೂಮಿ ಬಗ್ಗೆ ನೋಡೋದಾದರೆ ತೊಗರಿ ಎಲ್ಲ ರೀತಿಯ ಭೂಮಿಗಳಿಗೆ ಸೂಕ್ತವಾದಂಥ ಒಂದು ಬೆಳೆಯಾಗಿದೆ. ಮತ್ತು ಎಲ್ಲಿ ನೀರು ಸರಾಗವಾಗಿ ಬಸ್ದು ಹೋಗುತ್ತಲ್ಲ ಅಂಥ ಒಂದು ಪ್ರದೇಶದಲ್ಲಿ ಇದು ಸೂಕ್ತವಾದಂಥ ಬೆಳೆಯಾಗಿದೆ. ಮತ್ತು ಎಲ್ಲೂ ಕೂಡ ನೀರು ನಿಲ್ಲಬಾರ್ದು, ಬಿದ್ದಂಥ ಮಳೆ ನೀರು ಎಲ್ಲೂ ಕೂಡ ನೀರು ನಿಲ್ಲದಂಗೆ ನಾವು ನೋಡಿಕೊಂಡ್ರೆ ಉತ್ತಮವಾದಂಥ ಒಂದು ನಾವು ಬೆಳೆನ ನಾವು ತಗೊಳ್ಬೋದಾಗಿದೆ. ಹಾಗೆ ಬೀಜೋಪಚಾರ ಅನ್ನುವಂಥದ್ದು ಒಂದು ಪ್ರಮುಖವಾದ ಒಂದು ತಾಂತ್ರಿಕತೆ ನಮ್ಮ ತೊಗರಿಗೆ ಬಂದರೆ. ಇಲ್ಲೇನು ಮಾಡ್ತೀವಿ, 24 ಗ್ರಾಮು ಸೋಡಿಯಂ ಮಾಲಿಬ್ಡೇಟ್ನ ನಾವು 60 ml ಬೆಲ್ಲದ ದ್ರಾವಣದಲ್ಲಿ ಬೆರೆಸಿ ಅದಕ್ಕೆ ನಾವು ಬೀಜಗಳನ್ನು ನಾವು ಹಾಕಿ ಅದನ್ನು ನೆನೆಸಿ ಮತ್ತೆ ನಾವು ನೆರಳಿನಲ್ಲಿ ನಾವು ಡ್ರೈ ಮಾಡಿದ ನಂತರ ಅದಕ್ಕೆ ನಾವು ರೈಜೋಬಿಯಂ ಮತ್ತು ಈ ರಂಜಕ ಕರಗುವಂಥ ಜೀವಾಣುಗಳನ್ನು ನಾವು ಲೇಪನ ಮಾಡಿ ನಾವು ಬಿತ್ತದೆ ಅದಲ್ಲಿ. ಸೊ ನಮಗೆ ಸಾರಜನಕವನ್ನು ಸ್ಥಿರೀಕರಿಸುವಂಥ ಒಂದು ಈ ರೈಜೋಬಿಯಂ ಏನು ಮಾಡುತ್ತೆ, ಸಾರಜನಕವನ್ನು ತಂದುಕೊಡುತ್ತೆ ಗಿಡಗಳ ಬೇರುಗಳಿಗೆ. ಹಾಗಾಗಿ ನಾವು ಹಾಕುವಂಥ ಸಾರಜನಕ ಪ್ರಮಾಣದಲ್ಲಿ ನಾವು ಕೂಡ ಕಡಿಮೆ ಮಾಡ್ಕೋಬೋದಾಗಿದೆ. ಹಾಗೆ ಈ ಮಣ್ಣಿನಲ್ಲಿ ಸುಮಾರು ರಂಜಕಗಳು ಹಾಗೆ ನಮ್ಮ ಬೆಳೆಗಳಿಗೆ ಏನು ಸಿಗದೇ ಇರೋ ಥರ ತುಂಬ ರಂಜಕಗಳು ಇರೋದ್ರಿಂದ ಆ ರಂಜಕಗಳನ್ನು ಕರಗಿಸಿ ಅದನ್ನು ಬೆಳೆಗಳ ಬೇರುಗಳಿಗೆ ಒಂದು ಒದಗಿಸುವಂಥ ಒಂದು ಈ ಜೀವಾಣುಗಳು ಕೆಲಸ ಮಾಡ್ತವೆ. ಸೊ ಹಾಗಾಗಿ ಈ ಬೀಜೋಪಚಾರ ಅನ್ನುವಂಥದ್ದು ಒಂದು ಪ್ರಮುಖವಾದ ಅಂಶ ಈ ನಮ್ಮ ತೊಗರಿ ಬೆಳೆನಲ್ಲಿ. ಹಾಗೆ ನಾವು ಬಿತ್ತಬೇಕಾದ್ರೆ ನಾವು ಚೆನ್ನಾಗಿ ಭೂಮಿನ ನಾವು ಉಳುಮೆ ಮಾಡಬೇಕಾಗುತ್ತೆ. ಉಳುಮೆ ಮಾಡಿ ಆದಮೇಲೆ ನಾವು ಶಿಫಾರಸು ಮಾಡಿದಂಥ ಕೊಟ್ಟಿಗೆ ಗೊಬ್ಬರ ಸುಮಾರು 1 ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಸತುವಿನೊಂದಿಗೆ 4 ಕೆಜಿ ಸತುವಿನೊಂದಿಗೆ ನಾವು ಮಿಕ್ಸ್ ಮಾಡಿಕೊಂಡು ಅಟ್ಲೀಸ್ಟ್ 2-3 ವಾರಗಳ ಬಿತ್ತೋದಕ್ಕಿಂತ ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರನ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ತದನಂತರ ಶಿಫಾರಸು ಮಾಡಿದಂಥ ರಸಗೊಬ್ಬರ ಸುಮಾರು 10 ಕೆಜಿಯಷ್ಟು ಸಾರಜನಕ, 20 ಕೆಜಿಯಷ್ಟು ರಂಜಕ ಮತ್ತು 10 ಕೆಜಿಯಷ್ಟು ಪೊಟಾಷ್ ನಾವು 1 ಎಕರೆಗೆ ಅಷ್ಟು ನಾವು ಬಿತ್ತೋದಕ್ಕಿಂತ ಮುಂಚೆ ಸಾಲಿನಲ್ಲಿ ನಾವು ಮಿಶ್ರಣ ಮಾಡಿ ಮತ್ತು 8 ಕೆಜಿಯಷ್ಟು ಗಂಧಕ ಜೊತೆಗೆ ನಾವು ಮಿಶ್ರಣ ಮಾಡಿ ಹಾಕಿ ನಾವು ಬಿತ್ತದೆ ಅದರಲ್ಲಿ ಒಳ್ಳೆ ಇಳುವರಿಯನ್ನು ನಾವು ತಗೊಳ್ಬೋದಾಗಿದೆ. ಈ ಒಂದು ರೀಸೆಂಟ್ ಡೇಸ್ಗಳಲ್ಲಿ ಮಾನ್ಸೂನ್ ಅನ್ನೋದು ತುಂಬ ಡಿಲೇ ಆಗ್ತಿದೆ. ಸೊ ಈ ಒಂದು ಕಾಲಘಟ್ಟದಲ್ಲಿ ನಾವು ಈ ತೊಗರಿನ ನಾವು ನೇರವಾಗಿ ಭೂಮಿಗೆ ಬಿತ್ತೋದ್ರ ಬದಲು ನಾವು ಪಾಲಿಥೀನ್ ಕವರ್ಗಳಲ್ಲಿ ನಾವು ಬೀಜಗಳನ್ನು ಹಾಕ್ಕೊಂಡು 4-6 ವಾರಗಳ ಆದ ನಂತರ ನಾವು ಮುಖ್ಯ ಭೂಮಿಯಲ್ಲಿ ನಾವು ನಾಟಿ ಮಾಡಿದ್ದೆ ಅದರಲ್ಲಿ ಉತ್ತಮ ಇಳುವರಿ ನಾವು ತಗೋಬೋದಾಗಿದೆ. ಇದ್ರ ಜೊತೆಯಲ್ಲಿ ಗಿಡಗಳ ಅಂತರ ಒಂದು ಪ್ರಮುಖವಾದ ಅಂಶ ನಮ್ಮ ತೊಗರಿನಲ್ಲಿ. ನಾವೇನಾದರೂ ಮೇ ಮತ್ತು ಜೂನಲ್ಲಿ ನಾವು ಬಿತ್ತಿದ್ದೆ ಅದರಲ್ಲಿ ಸುಮಾರು ಸಾಲಿನ ಸಾಲಿಗೆ ನಾವು 3-4 ಅಡಿಗಳಷ್ಟು ನಾವು ಅಂತರ ಕೊಡಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ ನಾವು 1 ಅಡಿಯಷ್ಟು ನಾವು ಅಂತರ ಕೊಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಡಿಲೇ ಆಯಿತು, ತಡವಾಯಿತು ಅಂತಂದರೆ ನಾವು ಜುಲೈ ಅಥವಾ ಜುಲೈ ನಂತರ ನಾವು ಬಿತ್ತನೆ ಮಾಡ್ತಿದ್ದೀವಿ ಅಂತಂದರೆ ನಾವು ಸಾಲಿನ ಅಂತರ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಸುಮಾರು 2-3 ಅಡಿಯಷ್ಟು ನಾವು ಸಾಲಿಂದ ಸಾಲಿಗೆ ಅಂತರ ಮತ್ತು 1/2 ಅಡಿಯಷ್ಟು ನಾವು ಗಿಡದಿಂದ ಗಿಡಕ್ಕೆ ನಾವು ಅಂತರ ಕೊಟ್ಟಿದ್ದೆ ಅದರಲ್ಲಿ ಒಂದು ಉತ್ತಮವಾದಂಥ ಒಂದು ಇಳುವರಿಯನ್ನು ನಾವು ತಗೊಳ್ಕೋಬೋದಾಗಿದೆ. ಹಾಗೆ ಇದರಲ್ಲಿ ಕಳೆ ನಿಯಂತ್ರಣ ಕೂಡ ಮುಖ್ಯವಾದ ಅಂಶ. ನಾವು ಉದಯಪೂರ್ವ ಕಳೆನಾಶಕಗಳಾದಂತಹ ನಾವು ಪೆಂಡಿಮಿತರಿನನ್ನು ನಾವು ಸುಮಾರು 1 ಲೀಟ್ರ್ ಅಷ್ಟು ಪೆಂಡಿಮೆತ್ರೆಯನ್ನು 1 ಎಕರೆಗೆ 300 ಲೀಟ್ರ್ ನೀರಿನಲ್ಲಿ ನಾವು ಬೆರೆಸಿ ಅದನ್ನು ಮಣ್ಣಿಗೆ ಸಿಂಪರಣೆ ಮಾಡದೆ ಆದಲ್ಲಿ, ಅಂದರೆ ಬಿತ್ತಿದ ದಿನ ಅಥವಾ ಬಿತ್ತಿದ 1 ದಿನದ ನಂತರ ನಾವು ಇದನ್ನು ಸಿಂಪರಣೆ ಮಾಡದಲ್ಲಿ ಸಮರ್ಪಕವಾಗಿ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು. ಅಥವಾ ಏನಾದರೂ ಕಳೆಗಳು ಮತ್ತೆ ಬಂದವು ಅಂತಂದರೆ ಉದಯೋತ್ತರ ಕಳೆನಾಶಕವಾದಂತಹ ಇಮಿಜೋಪ್ತರಿ 10 SL-ನಷ್ಟು ಸುಮಾರು 1 ಎಕರೆಗೆ 400 ml-ನಷ್ಟು ಇದನ್ನು ನಾವು 200 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಕಳೆಗಳ ಮೇಲೆ ಸಿಂಪರಣೆ ಮಾಡದೇ ಆದಲ್ಲಿ ನಾವು ಸಮರ್ಪಕವಾಗಿ ಕಳೆಗಳನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ. ಇನ್ನು ನೀರಿನ ವಿಚಾರಕ್ಕೆ ಬಂದರೆ ಈ ಒಂದು ತೊಗರಿ ಬೆಳೆ ಆಲ್ಮೋಸ್ಟ್ ನಮಗೆ ಮಳೆಯಾಶ್ರಿತದಲ್ಲಿ ಬೆಳೆಯುವಂತಹ ಒಂದು ಬೆಳೆ ಆಗಿದೆ. ಏನಾದರೂ ನಮಗೆ ಬರ ಪರಿಸ್ಥಿತಿ ಬಂತು, ನಮ್ಮಲ್ಲಿ ಸಂರಕ್ಷಿತ ನೀರಾವರಿ ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂತಂದರೆ ನಾವೇನು ಸಂದಿಗ್ಧ ಹಂತಗಳು ಏನಂತ ಏನು ಹೇಳ್ತೀವಿ ಅಂದರೆ ಹೂ ಬಿಡೋ ಟೈಮಲ್ಲಿ ಮತ್ತು ಕಾಳು ಕಟ್ಟುವಂಥ ಒಂದು ಸಮಯದಲ್ಲಿ ನೀರನ್ನು ನಾವು ಕೊಟ್ಟಾಗ ಒಂದು ಉತ್ತಮವಾದಂಥ ಒಂದು ಇಳುವರಿಯನ್ನು ನಾವು ಪಡ್ಕೊಳ್ಬೋದಾಗಿದೆ. ಇನ್ನು ಅತಿ ಮುಖ್ಯವಾಗಿ ನಾವು ಈ ತೊಗರಿಯನ್ನು ಅಂತರ ಬೆಳೆಗೆ ನಾವು ಬೆಳಿತೀವಿ. ಸುಮಾರು ರಾಗಿನಲ್ಲಾಗಿರ್ಬೋದು, ನೆಲಗಡಲಿನಲ್ಲಾಗಿರ್ಬೋದು, ಜೋಳದಲ್ಲಾಗಿರ್ಬೋದು ಮತ್ತು ಆಲೂಗೆಡ್ಡೆನಲ್ಲಾಗಿರ್ಬೋದು, ಈ ನಾವು ತೊಗರಿನ ಅಂತರ ಬೆಳೆಯಾಗಿ ನಾವು ಬೆಳೆದಾಗ ಒಂದು ಸುಸ್ಥಿರ ಕೃಷಿಗೆ ಒಂದು ಪೂರಕವಾದಂತಹ ಒಂದು ನಾವು ಬೆಳೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ನಮಗೆ ಬರ ಬಂದು ಮುಖ್ಯ ಬೆಳೆ ಫೇಲ್ಯೂರ್ ಆಯಿತು ಅಂತಂದ್ರೂ ಕೂಡ ಈ ಅಂತರ ಬೆಳೆ ಮುಖಾಂತರ ನಾವು ಇಳುವರಿನ ಪಡ್ಕೊಂಡು ನಮ್ಮ ರೈತರ ಆದಾಯ ದ್ವಿಗುಣಗೊಳಿಸ್ಕೋಬೋದಾಗಿದೆ. ಹಾಗೆ ನಾವು ರಾಗಿನಲ್ಲಿ ಬಂತು ಅಂತಂದರೆ ಸುಮಾರು 4 ಸಾಲು ರಾಗಿ, 1 ಸಾಲು ತೊಗರಿ ಅಥವಾ 8 ಸಾಲು ರಾಗಿ, 2 ಸಾಲು ತೊಗರಿಯನ್ನು ಹಾಕ್ಕೊಂಡು ನಾವು ಅಂತರ ಬೆಳೆಯಾಗಿ ನಾವು ಬೆಳ್ಕೋಬೋದಾಗಿದೆ. ಹಾಗೆ ನಾವು ನೆಲಗಡಲೆಗೆ ಬಂದ್ವಿ ಅಂತಂದರೆ ಇಲ್ಲೂ ಕೂಡ 8 ಸಾಲು ನೆಲಗಡಲೆ, 2 ಸಾಲು ತೊಗರಿ ಅಥವಾ 4 ಸಾಲು ನೆಲಗಡಲೆ, 1 ಸಾಲಿನಲ್ಲಿ ನಾವು ತೊಗರಿಯನ್ನು ಹಾಕ್ಕೊಳ್ಬೋದಾಗಿದೆ. ಇನ್ನು ನಾವು ಜೋಳದಲ್ಲಿ ಬಂದ್ವಿ ಅಂತಂದರೆ 4 ಸಾಲು ಜೋಳ ಮತ್ತು 1 ಸಾಲು ನಾವು ತೊಗರಿನ ಹಾಕ್ಕೊಳ್ಬೋದಾಗಿದೆ. ಹಾಗೆ ನಾವು ಆಲೂಗೆಡ್ಡೆಯಲ್ಲಿ ಬಂದ್ವಿ ಅಂತಂದರೆ 6 ಸಾಲು ಆಲೂಗೆಡ್ಡೆನ ಹಾಕ್ಕೊಂಡು 1 ಸಾಲು ನಾವು ತೊಗರಿನ ಹಾಕ್ಕೊಂಡು ಒಂದು ಉತ್ತಮವಾದಂಥ ಒಂದು ಇಳುವರಿನ ನಾವು ಪಡ್ಕೊಳ್ಬೋದಾಗಿದೆ.
2: ಡಾಕ್ಟರ್ ಮಹದೇವ್ ಅವರೇ,
0: ಈಗ ಕಡಿಮೆ ಅವಧಿಯಲ್ಲಿ ಬರುವಂಥ ತಳಿಗಳನ್ನು ಕೂಡ ನಮ್ಮಲ್ಲಿ ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ನಾವು BRG-4 ಅನ್ನೋದನ್ನು ಸುಮಾರು 140-145 ದಿವಸದಲ್ಲೇ ಬರುವಂಥದ್ದು ಪೂರ್ಣ ಪ್ರಮಾಣದಲ್ಲಿ, ಮತ್ತು ತಡವಾದ ಮುಂಗಾರಿಗೆ ಹಾಕೋದಕ್ಕೆ ಸೂಕ್ತವಾದದ್ದು. July 2 ವಾರದ ನಂತರನೂ ಕೂಡ ಇದು ಆಗಸ್ಟ್ ತನಕನೂ ಕೂಡ ಈ ಒಂದು ತಳಿಯನ್ನು ನಾವು ಬಿತ್ತನೆ ಮಾಡಬಹುದು. ಇದು ವಿಶೇಷ ಅಂದರೆ ಇದು ಕಾಳು, ಇದು ಗಾತ್ರದಲ್ಲಿ ಕಡವೆ ಇರ್ತದೆ. ಇದನ್ನು ನೇರವಾಗಿ ಕಾಳಿಗಾಗಿ ಮಾತ್ರ ನಾವು ಉಪಯೋಗಿಸ್ಕೋಬೋದು. ಮತ್ತು ಇದು ಗೊಂಚಲು ರೀತಿ ಬಿಡೋದಿಲ್ಲ, ಕಾಂಡದ ಪ್ರತಿ ಎಲೆಯಲ್ಲೂ ಇದು ಕಾಯಿ ಬಿಡ್ತಾ ಇರ್ತದೆ. ಇದು ಕಾಳಿಗಾಗಿ ಮಾತ್ರ ಇದು ಹೆಚ್ಚು ಸೂಕ್ತವಾಗಿರುವಂಥದ್ದು. ಈ ಒಂದು ತಳಿಯನ್ನು ನಾವು ಬಿತ್ತನೆ ಮಾಡಬೇಕಾದ್ರೂ ಕೂಡ ನಾವು ಈಗೇನು ಬೇಸಾಯ ಕ್ರಮಗಳು ಬೇರೆ ತಳಿ ಹೇಳಿದ್ದೇವೆ ಅದನ್ನು ನಾವು ಅನುಸರಿಸಬೇಕಾಗತ್ತೆ. ಕಡಿಮೆ ಅವಧಿ ಇರೋದರಿಂದ ಇದನ್ನು ನಾವು ವಿವಿಧ ಬೆಳೆ ಪದ್ಧತಿಗಳಲ್ಲಿ ತಡವಾದ ಮುಂಗಾರಿನಲ್ಲಿ ನಾವು ಬಿತ್ತೋದಕ್ಕೆ ಸೂಕ್ತ ಆಗುತ್ತೆ. ಇದಲ್ಲದೆ ಇತ್ತೀಚೆಗೆ ಇನ್ನೂ ಕಡಿಮೆ ಅವಧಿಯ 120-130 ದಿನಗಳಲ್ಲಿ ಬಿಡೋದು

0: ಅಂತ ಒಂದನ್ನು ಅನ್ವೇಷಣೆ ಮಾಡಿ ಇವಾಗ ಅದನ್ನು ಪರೀಕ್ಷಾ ಹತ್ತಿರದಲ್ಲಿದ್ದೇವೆ. ಅವನು ಮುಂದೆ ನಾವು ಬೆಳೆ ಈಗ ತಡವಾದ ಮುಂಗಾರು ಅಥವಾ ವಾತಾವರಣ ವೈಪರೀತ್ಯ ಆದಂಥ ಸಂದರ್ಭದಲ್ಲಿ ಕಡಿಮೆ ಅವಧಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕೆಲವು ಭಾಗದ ಸಂದರ್ಭದಲ್ಲಿ ದೀರ್ಘಾವಧಿ ತಳಿಗಳನ್ನು ಹಾಕಿದಾಗ ತೊಗರಿ ಸಾಮಾನ್ಯವಾಗಿ ಈ ಒಂದು ಬರ ನಿರೋಧಕತೆ ಇರೋದ್ರಿಂದ ಆಯ್ಕೆ ಮಾಡ್ಕೊಳ್ಳುವಾಗ ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು.
1: ಬೇರೆ ಬೆಳೆ ಬಗ್ಗೆ ಹೇಳಿ ಸರ್.
0: ಇದಲ್ಲದೆ ನಮ್ಮಲ್ಲಿ ಇನ್ನೂ ಅತಿ ಪ್ರಮುಖವಾಗಿ ಬೆಳೆಯೋದು ಅಲಸಂದೆ ಬೆಳೆ. ಈ ಹಲಸಂದೆಯನ್ನು ನಾವು ಮೂರು ಉಪಯೋಗಗಳಿಗೆ ಬೆಳೆಯುತ್ತೇವೆ. ಒಂದು ಕಾಳಿಗಾಗಿ ಬೆಳೆಯುತ್ತೇವೆ, ಹಸಿರು ಕಾಯಿಗಾಗಿ ಬೆಳೆಯುತ್ತೇವೆ, ಮತ್ತು ಅದೇ ರೀತಿ ಮೇವಿಗಾಗಿ ಹಸಿರು ಮೇವಿಗಾಗಿ ಕೂಡ ಈ ಒಂದು ನಾವು ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ. ಮೊದಲನೇದಾಗಿ ಕಾಳಿಗಾಗಿ ಸುಮಾರು ಒಂದು 6-7 ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಈ ಒಂದು KM5 ಅನ್ನೋದು ಹೆಚ್ಚು ಸಾರ್ವಜನಿಕವನ್ನು ಹಿಡಿದಿಟ್ಟುಕೊಳ್ಳುವಂಥ ಗುಣ ಹೊಂದಿರುವಂಥ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ವಿ. ಇತ್ತೀಚೆಗೆ KBC 9 ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ, KBC 12 ಅಂತ ಬಿಡುಗಡೆ ಮಾಡಿದ್ದೀವಿ. ಇದಲ್ಲದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಮಾಡಿದ DC 15 ಅಂತ, ಇದು ಕೂಡ ನಮ್ಮ ಭಾಗದಲ್ಲಿ ಕೂಡ ಬೆಳೆಯಬಹುದಾಗಿದೆ. ಇದಲ್ಲದೆ ನಿರ್ದಿಷ್ಟ ಬೆಳವಣಿಗೆ ಇರುವ ತಳಿಗಳು ಮತ್ತು ಹೆಚ್ಚು ಬೆಳವಣಿಗೆ ತಳಿಗಳಲ್ಲಿ ನಾವು ಹಸಿರುಮಯವಾಗಿ ಉಪಯೋಗಿಸ್ತೇವೆ. ನಿರ್ದಿಷ್ಟ ಬೆಳವಣಿಗೆಗಳು ಬಿಳಿ ಕಾಳಿನ ತಳಿಗಳನ್ನು IT 38956 ಅಂತ, ಅದನ್ನು ನಾವು ಈ ಒಂದು ಬಿಳಿ ಕಾಳಿನ ನಿರ್ದಿಷ್ಟ ಬೆಳವಣಿಗೆ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇದಲ್ಲದೆ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ KBC 12 ಈ ತಳಿಯು ನಮಗೆ ಸುಮಾರು 85-90 ದಿನಗಳಲ್ಲಿ ಕಾಳಿಗಾಗಿ ಕಟಾವಿಗೆ ಮಾಡ್ಬೋದು. ಇದು ಕಾಳಿನ ಗಾತ್ರದಲ್ಲಿ ದಪ್ಪವಾಗಿರ್ತದೆ, ಕಂದು ಬಣ್ಣದ ಕಾಳಗಳಿರ್ತದೆ, ಮತ್ತು ಇದಕ್ಕೆ ಬಹುರೋಗಗಳ ಸಹಿಷ್ಣತೆಯನ್ನು ಹೊಂದಿದೆ. ಅದು ಎಲೆ ಚುಕ್ಕೆ ರೋಗ ಇರಬಹುದು, ಹಳದಿ ಎಲೆ ರೋಗ ಇರಬಹುದು, ಮತ್ತು ಕಾಂಡ ಸೊರಗು ರೋಗ ಸರ್ಕೋಸ್ಪರಲಿಸ್ಪಾಟ್ ಅಂತೀವಿ, ಬಹುರೋಗಗಳಿಗೆ ಇದು ಸಹಿಷ್ಣತೆಯನ್ನು ಹೊಂದಿರುವಂಥದ್ದಾಗಿರೋದ್ರಿಂದ ಎಲ್ಲ ಕಾಲದಲ್ಲೂ ನಾವು ಇದನ್ನು ಬೆಳೆಯಬಹುದಾಗಿದೆ. ನಿರ್ದಿಷ್ಟ ಬೆಳವಣಿಗೆ ತಳಿಗಳನ್ನು ನಾವು ಎಲ್ಲ ಕಾಲದಲ್ಲೂ ಅಳೆಯಬಹುದು. ಆದರೆ ಜಾಸ್ತಿ ಬೆಳವಣಿಗೆ ಬರುವಂಥವನ್ನು ನಾವು ಸೂಕ್ಷ್ಮವಾಗಿ ಆಯ್ಕೆ ಮಾಡಿಕೊಂಡು ಕಾಲಕ್ಕೆ ತಕ್ಕಂತೆ, ಈಗ ಹೆಚ್ಚು ಕಡಿಮೆ ನಾವು ಹೇಳಬೇಕು ಅಂದರೆ ಪೂರ್ವ ಮುಂಗಾರಿನಲ್ಲಿ ನಿರ್ದಿಷ್ಟ ಬೆಳವಣಿಗೆಯಿಂದ ಬೆಳ್ಕೊಂಡ್ರೆ ನಮಗೆ ಅದು ಉತ್ತಮವಾದ ಇಳುವರಿ ಕೊಡುತ್ತೆ. ಮುಂಗಾರಿನಲ್ಲಿ ಹಾಕಬೇಕಾದ್ರೂ ಕೂಡ ನಿರ್ದಿಷ್ಟ ಬೆಳವಣಿಗೆ ಇರಬೇಕು. ಅಥವಾ ನಾವೇನಾದರೂ ಅಪ್ಪಿತಪ್ಪಿ ಈ ಅನಿರ್ದಿಷ್ಟ ಬೆಳವಣಿಗೆ ಇರುವಂಥ ಮೇವಿಗಾಗಿರುವಂಥ ತಳಿಗಳನ್ನು ನಾವು ಕಾಳಿಗಾಗಿ ಬೆಳಿಬೇಕು ಅಂತ ಏನಾದರೂ ಉಪಯೋಗಿಸಿದ್ರೆ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸೊಪ್ಪು ಬರ್ತದೆ, ಕಾಳು ಬರೋದಿಲ್ಲ. ಇನ್ನು ಮೂರನೇ ಕ್ಯಾಟಗರಿ, ನಾವು ಕಾಯಿಗಾಗಿ ಬೆಳೆಯೋದಕ್ಕೆ ಸುಮಾರು ತಳಿಗಳನ್ನು ನಮ್ಮ ಹೆಸರುಘಟ್ಟ ಸಂಶೋಧನಾ ಕೇಂದ್ರದಿಂದನೂ ಬಿಡುಗಡೆ ಮಾಡಿದ್ದಾರೆ. ನಮ್ಮದರಲ್ಲೂ ಕೂಡ ಹಿಂದೆ ಬಿಡುಗಡೆ PKB 4 ಮತ್ತು AV 5 ನಂತ ಈ ಒಂದು ಕಾಯಿಗಾಗಿ ಕೂಡ ಇರುವಂಥ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ.
1: ಅಲಸಂದೆನಲ್ಲೇ
0: ತೊಟ್ಟು ಅಂತ ಹೇಳ್ತೀವಿ. ಇದಲ್ಲದೆ ಇನ್ನೊಂದು ಗುಂಪು, ನಾವು ಮೇವಿಗಾಗಿ ಸುಮಾರು 5 ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಂಡ್ಯ ಒಂದು ಕೇಂದ್ರದ ಮೇವು ಬೆಳೆ ವಿಭಾಗದಿಂದ ಬಿಡುಗಡೆ ಮಾಡಿದ್ವಿ. ಅದು MFC ಸೀರೀಸ್ನಲ್ಲಿ MFC 8-14, MFC 9-1, MFC 9-3, ಇತ್ತೀಚೆಗೆ ಅಭಿವೃದ್ಧಿಪಡಿಸಿರುವಂಥ MFC 18-10. ಇದಲ್ಲದೆ KBC 2 ಅಂತ ಹಿಂದೆ ನಾವು ಬಿಡುಗಡೆ ಮಾಡಿದ್ವಿ. ಇವೆಲ್ಲವೂ ಹೆಚ್ಚು ಪೊದೆಯಾಕಾರದಲ್ಲಿ ಹೆಚ್ಚು ಸೊಪ್ಪುವನ್ನು ಇಳುವರಿ ಕೊಡುವಂಥ ಒಂದು ತಳಿಗಳಾಗಿದ್ದು ಇವನ್ನು ನಾವು ಆಯ್ಕೆ ಮಾಡ್ಕೋಬಹುದು.
2: ಈ ಅಲಸಂದೆ ಬೆಳೆಯಲ್ಲಿ ಉತ್ಪಾದನೆಯ ಒಂದು ತಾಂತ್ರಿಕತೆಗೆ ನಾವು ಬಂದ್ವಿ ಅಂತಂದ್ರೆ, ತೊಗರಿನಲ್ಲಿ ಏನು ಅನುಸರಿಸ್ತೀವಿ ಅದೇ ರೀತಿಯ ಒಂದು ತಾಂತ್ರಿಕತೆಗಳನ್ನು ಕೂಡ ನಾವು ಅಲಸಂದೆನಲ್ಲಿ ಅನುಸರಿಸಬಹುದಾಗಿದೆ. ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ, ಸುಮಾರು ನಮಗೆ 10-12 KG ಬೀಜಗಳು ನಮಗೆ 1 ಎಕರೆಗೆ ಬೇಕಾಗುತ್ತೆ. ಹಾಗೆ 10 KG ಸಾರಜನಕ, 20 KG ರಂಜಕ ಮತ್ತು 10 KG ಪೊಟಾಷ್ನಷ್ಟು 1 ಎಕರೆಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಹಾಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಮಣ್ಣಿಗೆ ನಾವು ಸೇರಿಸಬೇಕಾಗುತ್ತೆ, ಅಂದರೆ ಬಿತ್ತೋದಕ್ಕಿಂತ ಒಂದು 2-3 ವಾರಗಳ ಮುಂಚೆ. ಇಲ್ಲಿ ಪ್ರಮುಖವಾಗಿ ನಾವು ಅನುಸರಿಸಬೇಕಾದ ಒಂದು ಕ್ರಮ ಏನು ಅಂತಂದರೆ, ಬದಲಾದ ಕಾಲಘಟ್ಟದಲ್ಲಿ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ನಮಗೆ ಮಳೆ ತುಂಬ ಏರುಪೇರಾಗ್ತಿದೆ. ಸೊ ಈ ಒಂದು ಸನ್ನಿವೇಶದಲ್ಲಿ ನಾವು ಬರ ನಿರೋಧಕತೆಯನ್ನು ಕೊಡುವಂಥದ್ದು. ಸೊ ಇಲ್ಲೇ ನಾವೇನು ಮಾಡ್ಬೋದು, 2% ನಾವು ಸುಣ್ಣದ ಕ್ಲೋರೈಡ್ ದ್ರಾವಣದಲ್ಲಿ ನಾವು ಈ ಒಂದು ಬೀಜಗಳನ್ನು ಹಾಕಿ 1 ಗಂಟೆಗಳ ಕಾಲ ನೆನೆಸಿ, ಅದಾದಮೇಲೆ 1-7 ಗಂಟೆಗಳ ಕಾಲ ನಾವು ನೆರಳಿನಲ್ಲಿ ಒಣಗಿಸಿ ಅದಕ್ಕೆ ನಾವು ಈ ರಂಜಕವನ್ನು ಕರಗಿಸುವಂಥ ಒಂದು ಜೀವಾಣುಗಳಾಗಿರ್ಬೋದು ಮತ್ತು ರೈಸೋಬಿಯಂ ಜೀವಾಣುಗಳನ್ನು ನಾವು ಅದಕ್ಕೆ ಲೇಪನ ಮಾಡಿ ನಾವು ಬಿತ್ತದೇ ಆದಲ್ಲಿ ಈ ಒಂದು ಮಳೆ ಕೊರತೆಯಲ್ಲಿ ಉತ್ತಮವಾದಂಥ ಒಂದು ಇಳುವರಿಯನ್ನು ನಾವು ಪಡ್ಕೊಳ್ಬೋದಾಗಿದೆ ಬರ ನಿರೋಧಕತೆಯಿಂದ. ಸೊ ಇದ್ರ ಜೊತೆಯಲ್ಲಿ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ, ಲಘು ಪೋಷಕಾಂಶಗಳು ಅಂತ ಹೇಳ್ತೀವಿ. ಸುಮಾರು ಬಿತ್ತಿದ ಒಂದು 20 ದಿನಕ್ಕೆ 750 ಗ್ರಾಂನಷ್ಟು ನಾವು ಲಘು ಪೋಷಕಾಂಶಗಳ ಮಿಶ್ರಣ, ಅಂದರೆ ಇದರಲ್ಲಿ ಕಬ್ಬಿಣ ಆಗಿರ್ಬೋದು, ಸತು ಮತ್ತು ಮ್ಯಾಂಗನೀಸ್ ಅಂತ ಹೇಳ್ತೀವಿ, ತಾಮ್ರ ಮತ್ತು ಮಾಲಿಬ್ಡಿನಮ್. ಸೊ ಇದರದ ಎಲ್ಲದ ಒಂದು ಲಘು ಪೋಷಕಾಂಶಗಳ ಮಿಶ್ರಣವಾಗಿರ್ತದೆ. ಇದನ್ನು ನಾವು ಬಿತ್ತಿದ 20 ದಿನಗಳ ನಂತರ ಮತ್ತು 40 ದಿನಗಳ ನಂತರ, 20 ದಿನಗಳ ನಂತರ 750 ಗ್ರಾಂನಷ್ಟು ಮತ್ತು 40 ದಿನಗಳ ನಂತರ 1 KG ನಾವು ಸಿಂಪರಣೆ ಮಾಡಿದ್ದಲ್ಲಿ ಒಂದು ಉತ್ತಮವಾದಂಥ ಒಂದು ಇಳುವರಿಯನ್ನು ಪಡ್ಕೊಳ್ಬೋದಾಗಿದೆ. ಇನ್ನು ಅಂತರ ಬೆಳೆಗಳಿಗೆ ಬಂದರೆ, ವಿಶೇಷವಾಗಿ ಕಬ್ಬಿನಲ್ಲಿ ನಾವು ಅಲಸಂದಿನ ನಾವು ಅಂತರ ಬೆಳೆಯಾಗಿ ನಾವು ಬೆಳೆಯಬಹುದಾಗಿದೆ. ಯಾಕಂತಂದರೆ ನಾವು ಸಾಲಿನ ಸಾಲಿಗೆ ಸುಮಾರು ಒಂದು 4-5 ಅಡಿಯಷ್ಟು ನಾವು ಅಂತರ ಕೊಡೋದ್ರಿಂದ ಕಬ್ಬಿನಲ್ಲಿ 2 ಸಾಲುಗಳ ಮಧ್ಯೆ ನಾವು ಅಲಸಂದೆ ಬೆಳೆಗಳನ್ನು ಹಾಕ್ಕೊಂಡು ಅಲ್ಲೂ ಕೂಡ ನಾವು ಒಂದು ಉತ್ತಮವಾದಂಥ ನಾವು ಇಳುವರಿನ ನಾವು ಪಡ್ಕೊಳ್ಬೋದು.

0: ಸಾಧ್ಯವಾಗಿದೆ.
1: ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹೇಳುತ್ತಾರೆ,
2: ವಿಕಸಿತ ಭಾರತಕ್ಕಾಗಿ ನಾವು ಒಟ್ಟಾಗಿ ಭವಿಷ್ಯದ ಕೃಷಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗಿದೆ. ನಮ್ಮ ರೈತರ ಸಾಂಪ್ರದಾಯಿಕ ಜ್ಞಾನ, ವಿಜ್ಞಾನದ ಶಕ್ತಿ ಮತ್ತು ಸರ್ಕಾರದ ಬೆಂಬಲ ಒಂದಾದಾಗ ರೈತರು ಸಮೃದ್ಧರಾಗುತ್ತಾರೆ ಮತ್ತು ಭೂಮಿ ತಾಯಿಯು ಆರೋಗ್ಯವಾಗಿರುತ್ತಾಳೆ.
1: ಪಿಎಂ ಫಸಲ್ ಬಿಮಾ ಯೋಜನೆ ಶೇಕಡಾ 63% ರೈತರು ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇದು ನೈಸರ್ಗಿಕ ವಿಕೋಪಗಳ ವಿರುದ್ಧ ಸುರಕ್ಷತೆಯ ಗ್ಯಾರಂಟಿ ನೀಡುತ್ತದೆ.
2: ಯೂರಿಯಾ ಸಬ್ಸಿಡಿ, ಯೂರಿಯಾ ಮೇಲೆ ಶೇಕಡಾ 90% ಸಬ್ಸಿಡಿ ನೀಡಲಾಗುತ್ತಿದ್ದು ರೈತರಿಗೆ ಪ್ರತಿ ಚೀಲ 266 ರೂಪಾಯಿಗಳಿಗೆ ಸಿಗುತ್ತಿದೆ. ಇದರ ನೈಜ ಬೆಲೆ 2200 ರೂಪಾಯಿಗಳಾಗಿದ್ದು ಉಳಿದ ಮೊತ್ತವನ್ನು ಸರ್ಕಾರವೇ ಭರಿಸುತ್ತದೆ.
1: ಎಂಎಸ್ಪಿ ಖರೀದಿ, ಸುಮಾರು 26 ಲಕ್ಷ ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಅಡಿಯಲ್ಲಿ ಖರೀದಿ ಮಾಡಲಾಗಿದೆ. ಇದು ನಿಶ್ಚಿತ ಆದಾಯದ ಗ್ಯಾರಂಟಿ ನೀಡುತ್ತದೆ ಮತ್ತು 22 ಬೆಳೆಗಳನ್ನು ಇದರಡಿ ಖರೀದಿಸಲಾಗುತ್ತದೆ.
2: ಇನಾಮ್ ಮತ್ತು ಕೃಷಿ ರಫ್ತು. ಇನಾಮ್, ಸುಮಾರು 2 ಕೋಟಿ ರೈತರು ಮತ್ತು 3 ಲಕ್ಷ ವ್ಯಾಪಾರಿಗಳು ಈ ಡಿಜಿಟಲ್ ವೇದಿಕೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ.
1: ಕೃಷಿ ರಫ್ತು 2013-14 ಹೋಲಿಸಿದರೆ 2025-26 ಶೇಕಡಾ 37% ಹೆಚ್ಚಳದೊಂದಿಗೆ ಕೃಷಿ ರಫ್ತು $52 ಬಿಲಿಯನ್ಗೂ ಅಧಿಕವಾಗಿದೆ.
2: ಸಾವಯವ ಕೃಷಿ ಮತ್ತು ಸಾಮಾಜಿಕ ಭದ್ರತೆ, ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ, ಸುಮಾರು 19 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಇದರಡಿ ಒಳಪಡಿಸಲಾಗಿದ್ದು ರಾಸಾಯನಿಕ ಮುಕ್ತ ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ.
1: ಪಿಎಂ ಕಿಸಾನ್ ಮಾನ್ ಧನ್ ಯೋಜನೆ 25 ಲಕ್ಷಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ನೋಂದಾಯಿಸಿಕೊಂಡಿದ್ದು ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುತ್ತದೆ.
2: ಪರಿಸರ ಸ್ನೇಹಿ ಕೃಷಿ, ನೀಮ್ ಕೋಟೆಡ್ ಯೂರಿಯಾ, ಇದರಿಂದ 10,000 ಕೋಟಿ ರೂಪಾಯಿಗಳು ಉಳಿತಾಯವಾಗಿದ್ದು ಮಣ್ಣಿನ ಆರೋಗ್ಯ ಸುಧಾರಿಸಿದೆ.
1: ಹವಾಮಾನ ನಿರೋಧಕ ತಳಿಗಳು 2014-2025 ನಡುವೆ 3,000 ಹೆಚ್ಚು ಹವಾಮಾನ ಬದಲಾವಣೆಯನ್ನು ತಡೆದುಕೊಳ್ಳುವ ಬೆಳೆ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ.
2: ಬಜೆಟ್ ಮತ್ತು ಪಿಎಂ ಕಿಸಾನ್, ಬಜೆಟ್ ಹೆಚ್ಚಳ. ಕೃಷಿ ಸಚಿವಾಲಯದ ಬಜೆಟ್ 2013-14 27,663 ಕೋಟಿಯಿಂದ 2026-27 ವೇಳೆಗೆ 5 ಪಟ್ಟು ಹೆಚ್ಚಾಗಿ 1.40 ಲಕ್ಷ ಕೋಟಿಗೆ ತಲುಪಿದೆ.
1: ಗೊಬ್ಬರ ಸಬ್ಸಿಡಿ 75,000 ಕೋಟಿ ರೂಪಾಯಿಯಿಂದ 3 ಪಟ್ಟು ಹೆಚ್ಚಾಗಿ 2.21 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ.
2: ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 4.3 ಲಕ್ಷ ಕೋಟಿ ಹಣವನ್ನು ನೇರ ನಗದು ವರ್ಗಾವಣೆ DBT ಮೂಲಕ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ವಾರ್ಷಿಕ 6,000 ರೂಪಾಯಿಗಳು 3 ಕಂತುಗಳಲ್ಲಿ.
3: ಸಾಮಾನ್ಯವಾಗಿ ಕಬ್ಬು ಅಂತ ಹೇಳಿದಾಗ ಪ್ರಭುದೇವ್ ಅವರು, ಈಗ ಈ ಕಬ್ಬಿನಲ್ಲಿ ಕಡಿಮೆ ಅವಧಿ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಿತ್ತು. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಬಿಡುಗಡೆ ಮಾಡಿರುವಂಥ PGCP 6 ಅಥವಾ ನಿರ್ದಿಷ್ಟ ಬೆಳವಣಿಗೆ ತಳಿ ಆಗದಂಥ IT38956, ಇದು ಈ ತಳಿಯನ್ನು ನಾವು ಕಬ್ಬನ ಅಂತರ ಬೆಳೆಯಾಗಿಯೂ ಕೂಡ ಇದು ಕೇವಲ 65-70 ದಿನಗಳಲ್ಲಿ ಕಟಾವಿಗೆ ಬಂದುಬಿಡ್ತದೆ. ಬೇಗ ಮಾಗೋದ್ರಿಂದ ಇದು ಎಲ್ಲ ಅಂತರ ಬೇಸಾಯಗಳನ್ನು ಅನುಕ್ರಮವಾಗಿ ನಾವು ಕಬ್ಬಿನಲ್ಲೇ ಆಗಲಿ ಮುಸ್ಕಿನ ಜೋಳದಲ್ಲೇ ಆಗಲಿ ಅನುಸರಿಸ್ಬೋದು. ಇದನ್ನು ಇವನು ಇತ್ತೀಚೆಗೆ ವೈಡ್ ರೋ ಸ್ಪೇಸಿಂಗ್ನಲ್ಲೂ ಕೂಡ ಈ ಬೆಳೆಗಳನ್ನು ಬೆಳೀತಿದ್ದಾರೆ, ಅಂತರ ಬೆಳೆಯಾಗಿ ಬೆಳೆದು ಅದನ್ನು ಉಪಯೋಗಿಸ್ಕೋತಿದ್ದಾರೆ. ಹಾಗಾಗಿ ಈ ಕಡಿಮೆ ಅವಧಿಯ PGCP 6 ತಳಿಯ ಒಂದು ಬೀಜವನ್ನು ನಾವು ಈ ಒಂದು ಸಂದರ್ಭಗಳಲ್ಲಿ ಆಯ್ಕೆ ಮಾಡ್ಕೋಬೋದು. ಇನ್ನು ಮುಂದಿನ ಬೆಳೆ ಮುಖ್ಯವಾದ ಬೆಳೆಯುವಂಥದ್ದು ನಮ್ಮದು ಉದ್ದು ಮತ್ತು ಹೆಸರು ಬೆಳೆಗಳು. ಉದ್ದಿನಲ್ಲಿ ಸುಮಾರು 3 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ T9 ಅಂತ ಹಿಂದೆ ಇದ್ದಂಥದ್ದು ಮತ್ತು ರಶ್ಮಿ ಅಂತ ಒಂದು ತಳಿಯನ್ನು ನಾವು ಮಧ್ಯ ಒಂದಿದ್ದು ಬಿಡುಗಡೆ ಮಾಡಿ ಅದನ್ನು ಇತ್ತೀಚೆಗೆ LBG 791. ಈ T9 ಮತ್ತು ರಶ್ಮಿ ತಳಿಗಳಿಗೆ ಈ ರೋಗದ ಒಂದು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಅದು ತುತ್ತಾಗುವಂಥ ಗುಣ ಹೊಂದಿತ್ತು. ಹಾಗಾಗಿ ನಾವು ಇತ್ತೀಚೆಗೆ ಈ ಒಂದು LBG 791 ಈ ತಳಿಯನ್ನು ನಾವು ಬಿಡುಗಡೆ ಮಾಡಿ ರೈತರು ಈಗ ಹೆಚ್ಚಿನ ಭಾಗದಲ್ಲಿ ಈ ತಳಿಯನ್ನು ಬೆಳೀತಿದ್ದಾರೆ. ಇವುಗಳು ವಿಶೇಷ 75-80 ದಿನಗಳಲ್ಲಿ ಇವು ಕಟಾವಿಗೆ ಬಂದುಬಿಡ್ತವೆ. ಕಡಿಮೆ ಅವಧಿಯ ಪೂರ್ವ ಮುಂಗಾರಿನಲ್ಲೂ ಕೂಡ ಇದನ್ನು ನಾವು ಬೆಳೆಯಬಹುದು, ಇಲ್ಲಾಂದರೆ ತಡವಾದ ಮುಂಗಾರಿನ ಮಳೆಯಾಶ್ರಿತ ಪ್ರದೇಶದಲ್ಲೂ ಕೂಡ ಬೆಳೆಯಬಹುದು. ಮತ್ತು ಅಂತರ ಬೆಳೆಗಳಾಗಿ ಈಗಾಗಲೇ ಹೇಳಿದಾಗಿ ಮುಸ್ಕಿನ ಜೋಳ ಮತ್ತು ಕಬ್ಬಿನಲ್ಲಿ ನಾವು ಇದನ್ನ ಮತ್ತೆ ಹಿಪ್ಪನೇರಳೆಯಲ್ಲಿ ಕೂಡ ಅಂತರ ಬೆಳೆಯಾಗಿ ನಾವು ಈ ಬೆಳೆಗಳನ್ನು ಬೆಳೆಯಬಹುದು. ಹೆಸರಿನಲ್ಲಿ ಮುಖ್ಯವಾಗಿ ಈ ಒಂದು ನಮ್ಮ ಭಾಗದಲ್ಲಿ ಇರುವಂತಹದ್ದು KKM3 ಅಂತ ಒಂದು ತಳಿ ಇದೆ. ಇತ್ತೀಚೆಗೆ ಧಾರವಾಡದಲ್ಲಿ ಬಿಡುಗಡೆ ಮಾಡಿದ DGGV 2 ಮತ್ತು DGGV 5 ಕೂಡ ನಮ್ಮ ಭಾಗದಲ್ಲೂ ಬೆಳೀತಿದ್ದಾರೆ. ಆ ಒಂದು ತಳಿಯನ್ನು ಅಥವಾ BGS 9 ಅಂತ, BGS 9 ಈ ಒಂದು ಹಳದಿ ಎಲೆ ರೋಗಕ್ಕೆ ತುತ್ತಾಗುತ್ತೆ, ಹಾಗಾಗಿ ಅದನ್ನು ನಮ್ಮ ಭಾಗದಲ್ಲಿ ಬೆಳೀಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಉತ್ತರ ಕರ್ನಾಟಕದ ಎಲ್ಲ ಭಾಗ ಜಿಲ್ಲೆಗಳಲ್ಲಿ BGS 9 ಈ ತಳಿಯನ್ನು ಬೆಳೀತಿದ್ದಾರೆ. ಇದು ಈ ಒಂದು ಹೆಸರು ಮತ್ತು ಉದ್ದುಗಳಲ್ಲಿರುವಂಥ ತಳಿಗಳ ಮಾಹಿತಿ.
0: ಇನ್ನು ಉತ್ಪಾದನಾ ತಾಂತ್ರಿಕತೆಗಳಿಗೆ ಬಂದ್ವಿ ಅಂತಂದರೆ, ಈ ಒಂದು ಹೆಸರು ಮತ್ತು ಉದ್ದನ್ನು ನಾವು ಕೆಂಪು ಮಣ್ಣಲ್ಲೂ ಕೂಡ ಬೆಳಿಬೋದು ಮತ್ತು ಕಪ್ಪು ಮಣ್ಣಲ್ಲೂ ಕೂಡ ನಾವು ಬೆಳಿಬೋದಾಗಿದೆ. ಮತ್ತು ಮುಂಗಾರಿನಲ್ಲಿ ನಾವು ಖುಷ್ಕಿ ಬೆಳೆಯಾಗಿ ಮತ್ತು ಬೇಸಿಗೆ ಕಾಲದಲ್ಲಿ ನಾವು ನೀರಾವರಿ ಬೆಳೆಗಳಾಗಿ ಕೂಡ ನಾವು ಇವೆರಡನ್ನು ನಾವು ಬೆಳಿಬೋದಾಗಿದೆ. ಮತ್ತು ಇಲ್ಲಿ ಏನಂತಂದರೆ ಪ್ರಮುಖವಾಗಿ ನಾನು ಬೇರೆ ಬೆಳೆಗಳಲ್ಲಿ ಹೇಳಿದಂಗೆ ಇಲ್ಲೂ ಕೂಡ ಕಾಂಪೋಸ್ಟ್ ಅಂತ ಏನು ಹೇಳ್ತೀವಿ, ಸುಮಾರು 3 ಟನ್ ಅಷ್ಟು ನಾವು ಕಾಂಪೋಸ್ಟನ್ನು ಸತುವಿನೊಂದಿಗೆ ಮಿಕ್ ಬೆರೆಸಿ ಅಥವಾ 1 kg ಟ್ರೈಕೋಡರ್ಮದೊಂದಿಗೆ ನಾವು ಬೆರೆಸಿ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಒಂದು 2-3 ವಾರಗಳ ಮುಂಚೆ ನಾವು ಇದನ್ನು ಮಣ್ಣಿಗೆ ಸೇರಿಸ್ಬೋದಾಗಿದೆ. ಹಾಗೆ ನಾವೇನು ಶಿಫಾರಸು ಮಾಡಿದಂಥ ಗೊಬ್ಬರಗಳು, ಒಂದು 10 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟಾಷ್ನಷ್ಟು ನಾವು ಬಿತ್ತನೆ ಮಾಡುವಂಥ ಸಮಯದಲ್ಲಿ ನಾವು ಸಾಲುಗಳಲ್ಲಿ ಹಾಕಿ ತದನಂತರ ನಾವು ಬಿತ್ತನೆ ಮಾಡ್ಬೋದಾಗಿದೆ. ಇಲ್ಲೂ ಕೂಡ ಬೀಜೋಪಚಾರ ಅನ್ನೋದು ಒಂದು ಪ್ರಮುಖವಾದ ಅಂಶ. ಸೊ ನಾವೇನು ಮಾಡ್ತೀವಿ, ಇಲ್ಲಿ ಬರ ನಿರೋಧಕತೆಗೋಸ್ಕರ ಇಲ್ಲಿ ನಾವು ಹೆಸರು ಮತ್ತು ಉದ್ದಿಗೆ ನಾವು ಸುಮಾರು 2% ನಾವು ಸುಣ್ಣದ ಕ್ಲೋರೈಡ್ ದ್ರಾವಣದೊಂದಿಗೆ ನಾವು ಅದನ್ನು 1 ಗಂಟೆಗಳ ಕಾಲ ನೆನೆಸಿ 7-8 ಗಂಟೆಗಳ ಕಾಲ ಅದನ್ನು ನೆರನಲ್ಲಿ ಒಣಗಿಸಿ ಅದಕ್ಕೆ ನಾವು ರಂಜಕ ಕರಗಿಸುವಂಥ ಒಂದು ಜೀವಾಣು ಆಗಿರ್ಬೋದು ಅಥವಾ ರೈಜೋಬಿಯಂನ ಜೀವಾಣು ಆಗಿರ್ಬೋದು ಅದನ್ನು ನಾವು ಲೇಪನ ಮಾಡಿ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತಿದ್ದೆ ಅದರಲ್ಲಿ ಒಂದು ಉತ್ತಮವಾದಂತಹ ನಾವು ಇಳುವರಿಯನ್ನು ಪಡ್ಕೊಳ್ಬೋದಾಗಿದೆ. ಇದರ ಜೊತೆಯಲ್ಲಿ ನಾವು ಈ ಉದ್ದು ಮತ್ತು ಹೆಸರಲ್ಲಿ ಸುಮಾರು ಒಂದು ಬಿತ್ತಿದ ಒಂದು 30 ಅಥವಾ 40 ದಿನಗಳ ಆದಮೇಲೆ ನಾವು 2% ನಾವು ಯೂರಿಯಾ ಅಥವಾ DAP ದ್ರಾವಣವನ್ನು ಕೂಡ ನಾವು ಸಿಂಪಡಣೆ ಮಾಡೋದ್ರಿಂದ ಒಂದು ಉತ್ತಮವಾದಂತಹ ಒಂದು ಇಳುವರಿಯನ್ನು ನಾವು ಪಡ್ಕೊಳ್ಬೋದಾಗಿದೆ. ಇನ್ನು ನಾವು ಅಂತರದ ವಿಷಯಕ್ಕೆ ಬಂದ್ವಿ ಅಂತಂದ್ರೆ, ಸುಮಾರು ಸಾಲಿಂದ ಸಾಲಿಗೆ ನಾವು 1 ಅಡಿ ಅಂತರ ಕೊಡಬೇಕಾಗುತ್ತೆ ಮತ್ತೆ ಗಿಡದಿಂದ ಗಿಡಕ್ಕೆ ನಾವು ಸುಮಾರು 1-4 ಅಂಗುಲದಷ್ಟು ನಾವು ಅಂತರವನ್ನು ಕೊಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಲಘು ಪೋಷಕಾಂಶಗಳ ಮಿಶ್ರಣ, ನಾನು ಹೇಗೆ ಅಲಸಂದೆನಲ್ಲಿ ಹೇಳಿದೆ, ಸೊ ಇಲ್ಲೂ ಕೂಡ ಹಾಗೆ ಬಿತ್ತಿದ 20 ದಿನಗಳ ನಂತರ ಸುಮಾರು 750 ಗ್ರಾಂನಷ್ಟು ಲಘು ಪೋಷಕಾಂಶಗಳ ಮಿಶ್ರಣ ಮತ್ತು ಬಿತ್ತಿದ 40 ದಿನಗಳ ನಂತರ ಸುಮಾರು 1 kg ನಾವು ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ಕೊಡೋದ್ರ ಮುಖಾಂತರ ಉತ್ತಮವಾದಂತಹ ಇಳುವರಿಯನ್ನು ನಾವು ಪಡ್ಕೊಳ್ಬೋದಾಗಿದೆ. ಇದ್ರ ಜೊತೆಯಲ್ಲಿ ನಾವು ಇದನ್ನು ಅಂತರ ಬೆಳೆಗೆ ಕೂಡ ನಾವು ಬೆಳಿಬೋದಾಗಿದೆ. ಸಾಮಾನ್ಯವಾಗಿ ಈ ಮುಸುಕಿನ ಜೋಳದಲ್ಲಿ 1:1 ರೇಷಿಯೋದಲ್ಲಿ, ಅಂದರೆ 1 ಸಾಲು ಮುಸುಕಿನ ಜೋಳ ಮತ್ತು 1 ಸಾಲು ನಾವು ಹೆಸರು ಅಥವಾ ಉದ್ದನ್ನು ನಾವು ಅಂತರ ಬೆಳೆಗೆ ನಾವು ಬೆಳೆಯೋದ್ರಿಂದ ಇಲ್ಲೂ ಕೂಡ ನಮಗೆ ಮುಖ್ಯ ಬೆಳೆಯ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಅಂತರ ಬೆಳೆಯ ಇಳುವರಿ ಕೂಡ ನಮಗೆ ಜಾಸ್ತಿ ಆಗೋದ್ರಿಂದ ಅತಿ ಹೆಚ್ಚಿನ ಒಂದು ಆದಾಯವನ್ನು ನಮ್ಮ ರೈತರು ನಾವು ಇದರಿಂದ ತಗೊಳ್ಬೋದಾಗಿದೆ. ಮತ್ತು ಇದರಲ್ಲಿ ನಮಗೆ ಪ್ರಮುಖವಾಗಿ ನಾವು ಕಂಡುಬರುವಂಥ ರೋಗಗಳೇನು ಅಂತಂದರೆ ಬೂದಿ ರೋಗ ಮತ್ತು ಹಳದಿ ನಂಜಾಣು ಮತ್ತು ನಂಜು ರೋಗ. ಸೊ ಇದು ಸಾಮಾನ್ಯವಾಗಿ ನಾವು ಈ ಭಾಗದಲ್ಲಿ ನೋಡುವಂಥ ಒಂದು ರೋಗಗಳಿವು. ಸೊ ಇದಕ್ಕೆ ನಾವು ಸಮರ್ಪಕವಾಗಿ ನಾವು ಹೇಗೆ ನಿರ್ವಹಣೆ ಮಾಡ್ಬೋದು ಅಂತಂದರೆ, ನೀರಿನಲ್ಲಿ ಕರಗುವಂತಹ ಒಂದು ಗಂಧಕ, ನಾವು 80% WP ಅಂತ ಹೇಳ್ತೀವಿ, ಅದು ಸುಮಾರು 600 ಗ್ರಾಂನಷ್ಟು, ಮತ್ತು ಕಾರ್ಬನ್ ಡೈಜಿಮ್ 50 WP ಇದನ್ನು ಒಂದು ಸುಮಾರು 200 ಗ್ರಾಂನಷ್ಟು 1 ಎಕರೆಗೆ ಅದನ್ನು 200 ಲೀಟ್ರ್ ನೀರಿನಲ್ಲಿ ನಾವು ಬೆರೆಸಿ ಅದನ್ನು ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡದೆ ಅದರಲ್ಲಿ ಒಂದು ಸಮರ್ಪಕವಾಗಿ ಈ ರೋಗಗಳನ್ನು ನಾವು ನಿರ್ವಹಣೆ ಮಾಡ್ಬೋದಾಗಿದೆ. ಇನ್ನು ಅದರಂತೆ ಹಳದಿ ನಂಜಾಣು ಮತ್ತು ನಂಜು ರೋಗ, ಇವು ವೈರಲ್ ಡಿಸೀಸ್ಗಳಾಗಿರೋದ್ರಿಂದ ಇದನ್ನು ಸ್ಪ್ರೆಡ್ ಮಾಡುವಂಥ ಕೀಟಗಳನ್ನು ನಾವು ಹತೋಟಿಗೆ ತೊಗೊಂಬರಬೇಕಾಗುತ್ತೆ. ಇದಕ್ಕಾಗಿ ನಾವು ಇಮಿಡಾಕ್ಲೋಪ್ರಿಡ್ ಸುಮಾರು 100 ಗ್ರಾಂನಷ್ಟು 1 ಎಕರೆಗೆ, ಮತ್ತು ಡೈಮೆಥಿಯೇಟ್ 340 ml 1 ಎಕರೆಗೆ ಇದನ್ನು ನಾವು 200 ಲೀಟ್ರ್ ನೀರಿನಲ್ಲಿ ನಾವು ಬೆರೆಸಿ ನಾವು ಸಿಂಪರಣೆ ಮಾಡಿದ ಅದರಲ್ಲಿ ಸಮರ್ಪಕವಾಗಿ ಈ ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ.
3: ಸೊ ಇನ್ನು ಮುಂದಿನ ಮುಖ್ಯವಾದ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಬೆಳೆಯುವಂಥ 2 ಮುಖ್ಯ ಬೆಳೆಗಳಲ್ಲಿ ಅವರೇನಲ್ಲಿ ನಾವು ಏಕದಳ ಉಂಡೆ ಬೆಳೆಯಾಗಿ ಬೆಳೀತೇವೆ ಮತ್ತು ಅಂತರ ಬೆಳೆಗಳಿಗಾಗಿ ಇದು ಭಾಳ ಪ್ರಮುಖವಾಗಿದೆ. ಅದರಲ್ಲಿ 2 ಥರ ವಿಧವಾದ ಒಂದು ನಾವು ಬೆಳೆಗಳನ್ನು ಕಾಣ್ತೇವೆ. ಅದು ದೀರ್ಘಾವಧಿ ಇರುವಂಥ ಒಂದು ಒಲಾವರೆ ಅಂತ ಏನು ಹೇಳ್ತೀವಿ, ಅದು ನಾಟಿ ಅವರೆಗಳು ಜಾಸ್ತಿ, ಅದರಲ್ಲಿ ಲೋಕಲ್ ತಳಿಗಳನ್ನು ಸ್ಥಳೀಯ ತಳಿಗಳನ್ನೇ ಜಾಸ್ತಿ ಬೆಳೀತಾರೆ. ಅವು ಹೆಚ್ಚು ಪದೇಕಾರದ ಬೆಳೆದು ಹೆಚ್ಚು ದೀರ್ಘಾವಧಿ ಸುಮಾರು 6 ತಿಂಗಳು ತಗೊಳ್ಕೊಳ್ತವೆ. ಅದನ್ನು ಸಾಮಾನ್ಯವಾಗಿ ರಾಗಿ ಮತ್ತು ಉಳಿದ ಮಳೆಯಾಶ್ರಿತ ಬೆಳೆಗಳಲ್ಲಿ ಜೋಳ ಮತ್ತು ಇದುಗಳ ಜೊತೆ ಅದನ್ನು ಮಿಶ್ರ ಬೆಳೆಯಾಗಿ ಬೆಳೀತಾರೆ ಅಥವಾ ಅಂತರ ಬೆಳೆಯಾಗಿ ಬೆಳೀತಾರೆ. ಆದರೆ ಇತ್ತೀಚೆಗೆ ನಮ್ಮಲ್ಲಿ ಬಿಡುಗಡೆ ಮಾಡಿರುವಂಥ ನಿರ್ದಿಷ್ಟ ಬೆಳವಣಿಗೆಯ ತಳಿಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ಹೇಳೋದಾದರೆ, ಹೆಬ್ಬಾಳವರೆ 3, ಹೆಬ್ಬಾಳವರೆ 4, ಹೆಬ್ಬಾಳವರೆ 5, ಈ 3 ತಳಿಗಳನ್ನು ನಾವು ಸಾಮಾನ್ಯವಾಗಿ ಇದನ್ನು ಈ ಒಂದು ನಿರ್ದಿಷ್ಟ ಬೆಳವಣಿಗೆ ಇರೋದ್ರಿಂದ ಹಸಿ ಕಾಯಿಗಾಗಿ ಜಾಸ್ತಿ ಬೆಳೀತೀವಿ.
4: ನಿರ್ದಿಷ್ಟ ಬೆಳವಣಿಗೆ ಅಂದರೆ ಏನು ಡಾಕ್ಟರ್ ಮಹದೇವ್ ಅವರೇ?
3: ನಿರ್ದಿಷ್ಟ ಬೆಳವಣಿಗೆ ಅಂದರೆ ಇದರಲ್ಲಿ ನಮ್ಮ ಅವರೇನಲ್ಲಿ ನೀವು ಗಿಡವನ್ನು ನೋಡಿದಾಗ ತುದಿಯ ಬೆಳವಣಿಗೆನೂ ಇರುತ್ತೆ, ಮತ್ತು ಕಾಯಿ ಮತ್ತು ಕಾಂಡನೂ ಬಿಡೋದಿರ್ತದೆ. ಆದರೆ ನಿರ್ದಿಷ್ಟ ಬೆಳವಣಿಗೆ ಆಗಲ್ಲ, ಫಸ್ಟ್ ಬೆಳವಣಿಗೆ ಎಲ್ಲ ಮುಗಿದ ನಂತರ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ಕಾಂಡದ ತುದಿನಲ್ಲಿ ಕಾಯಿ ಇರೋದು ನಾವು ಕಂಡು ಬರ್ತವೆ, ಅದಕ್ಕೆ ನಾವು ನಿರ್ದಿಷ್ಟ ಬೆಳವಣಿಗೆ ಅಂತ ಹೇಳ್ತೀವಿ.
4: ವಿಶೇಷ ಬೆಳವಣಿಗೆ ಯಾವುದು?
3: ಅನಿರ್ದಿಷ್ಟ ಬೆಳವಣಿಗೆ. ಅದರಲ್ಲಿ ಎರಡು ಥರ ವೆಜಿಟೇಟಿವ್ ಗ್ರೋತ್,
4: ಗಿಡನೂ
3: ಬೆಳೀತದೆ ಕಾಯಿಯೂ ಇರ್ತದೆ. ಹಾಗಾಗಿ ಅದು ಜಾಸ್ತಿ ಪದ್ಯಾಕೆ ಬೆಳೀತವೆ. ಅವು ಫೋಟೋ ಸೆನ್ಸಿಟಿವ್ ಅಂತೀವಿ ಅವನ್ನ, ಇವು ಫೋಟೋ ಇನ್ಸೆನ್ಸಿಟಿವ್ ಅಂತ. ಇವು ಫೋಟೋ ಅಂದರೆ ಸೂರ್ಯನ ಕಿರಣ ಇದಕ್ಕೆ ಯಾವುದೇ

0: ಒಂದು ತಟಸ್ಥವಾಗಿರ್ತವೆ. ಹಾಗಾಗಿ ಇವುಗಳನ್ನು ವರ್ಷದ ಎಲ್ಲ ಕಾಲದಲ್ಲಿ ಬೆಳೆಯಬಹುದು. ಆದರೆ ಒಲವರೆಯನ್ನು ನಾವು ಮುಂಗಾರಿನಲ್ಲಿ ಅಷ್ಟೇ ಬೆಳಿಬೇಕು. ಬೈ ಚಾನ್ಸ್ ನಾವು ಬೇಸಿಗೆಯಲ್ಲಿ ಅಥವಾ ಹಿಂಗಾರು ಬೆಳೆದ ಅವು ಬೆಳ್ಕೊಂಡೇ ಇರ್ತವೆ, ಕಾಯಿ ಬಿಡೋದಿಲ್ಲ. ಅವು ಫೋಟೋ ಸೆನ್ಸಿಟಿವ್ ಇರ್ತವೆ. ಈ ಹೊಸ ತಳಿಗಳು ಏನು, ಈ ಹೆಬ್ಬಾಳವರೆ 3, ಹೆಬ್ಬಾಳವರೆ 4, 5, ಇವು ಎರಡು ವಿಧಗಳಲ್ಲಿರುತ್ತೆ. ಒಂದು ದಬ್ಬೆ ಆಕಾರದ ಕಾಯಿ ಬಿಡ್ತವೆ, ಅದು ಕಾಳು ದಪ್ಪ ಇರ್ತದೆ ಮತ್ತು ಕಾಯಿ ಕೂಡ ದಪ್ಪ ಇರ್ತದೆ, ತೊಗಟೆ ದಪ್ಪ ಇರ್ತದೆ. ಇದರಲ್ಲಿ ಈ ಒಂದು ಸೊಗಡು ಗುಣವನ್ನು ನಾವು ಕಡಿಮೆ ಕಾಣ್ತೀವಿ. ಆ ಸೊಗಡುಗಳ ಕಡಿಮೆ ಇರೋದ್ರೆ ಈ ಒಂದು ಕಾಯಿಗೆ ಸಾಮಾನ್ಯವಾಗಿ ನಮ್ಮ ಸ್ಥಳೀಯವಾಗಿ ಹೇಳೋದು ಸೊಗಡು ಕಡಿಮೆ ಇದ್ದರೆ ರುಚಿ ಇರೋದಿಲ್ಲ ಅಂತೇಳಿ. ಈ ಸೊಗಡೇ ಒಂದು ಮುಖ್ಯವಾದ ಗುಣ ಇದರಲ್ಲಿ. ಹಾಗೂ ಸೊಗಡು ಇರುವಂಥದ್ದನ್ನು ನಾವು ಹೆಬ್ಬಾಳವರೆ 4ರಲ್ಲಿ ಸೇರಿಸಿ ಅದನ್ನು ನಾವು ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಈ ಮಣಿಯವರೆ ಥರ ಕಾಯಿ ತೊಗಟೆ ಕಡಿಮೆ, ಮಂದ ಇರೋದಿಲ್ಲ ಜಾಸ್ತಿ. ಹಾಗಾಗಿ ನಿಮಗೆ ಹಸಿ ಕಾಳಿನ ಇಳುವರಿನಲ್ಲಿ ಜಾಸ್ತಿ ಬರ್ತದೆ, ಸೆಲ್ಲಿಂಗ್ ಅಂತ ಏನು ಹೇಳ್ತೀವಿ ಅದಕ್ಕೆ. ಅದ್ರ ಜೊತೆಗೆ ನಿಮಗೆ ಈ ಒಂದು ಸೊಗಡು ಇರ್ತದೆ, ಇದರಿಂದ ನಿಮಗೆ ರುಚಿಕರವಾದ ಒಂದು ಸಾಂಬಾರು ಅದು ನಾವೇನು ಉಪಯೋಗಿಸ್ತೀವಿ ಅದಕ್ಕೆಲ್ಲವೂ ರುಚಿಯನ್ನು ಕೊಡ್ತದೆ.
1: ಸೊಗಡು ಅನ್ನುವಂಥದ್ದು ಈ ಚಳಿಗಾಲದಲ್ಲಿ ಬರುವಂತಹ ಅವರೆಕಾಯಿನಲ್ಲಿ ಆ ವಾತಾವರಣದಿಂದಲೂ ಕೂಡ ಬರುವಂತಹ ಒಂದು ಗುಣ ಅಲ್ವೇ?
0: ಅದು ಚಳಿಗಾಲದ ಬೆಳೆಯುವಂತ ಎಲ್ಲ ನಮ್ಮ ನಾಟಿ ತಳಿ ಸ್ಥಳೀಯ ತಳಿಗಳಲ್ಲಿ ಆ ಒಂದು ಗುಣ ಇದೆ. ಅದು ಚಳಿಗಾಲ ಮತ್ತು ನಮ್ಮ ಒಂದು ಎಲಿವೇಶನ್ ಅಂತ, ಅಥವಾ ನಾವು ಬೆಟ್ಟದ ಮೇಲೆಲ್ಲ ಬೆಳೆದ್ರೆ ಅದು ಜಾಸ್ತಿ, ಇನ್ನೂ ಜಾಸ್ತಿ ಒಂದು ಎಣ್ಣೆ ರೀತಿ ಸೋರುವಷ್ಟು ಸೊಗಡು ಇರ್ತದೆ. ಅದೇ ಮೈದಾನ ಪ್ರದೇಶದಲ್ಲಿ ಸ್ವಲ್ಪ ಸಾಧಾರಣ ಕಡಿಮೆ ಇರ್ತದೆ, ಚಳಿಗಾಲ ಬಂದಂಗೆ ಜಾಸ್ತಿ ಆಗುತ್ತೆ.
1: ಅದು ತಳಿಗುಣವೇ,
0: ತಳಿಗುಣ ಕೂಡ ಅದು ತಳಿನಲ್ಲಿ ಒಂದು ಕೆಲವು ವ್ಯತ್ಯಾಸ ಇರ್ತದೆ. ಈಗ ನಾ ಅದಕ್ಕೆ ಹೇಳಿದ್ನಲ್ಲ, ಈಗ ಹೆಬ್ಬಾಳವರು 3ರಲ್ಲಿ ಅದು ಆ ಒಂದು ರಾಸಾಯನಿಕ ದ್ರಾವಣ ಅದು ತೊಗಟೆ ಮೇಲೆ ರಂಧ್ರಗಳ ಮುಖಾಂತರ ಬರ್ತದೆ, ಆ ತೊಗಟೆ ಮೇಲೆ ಅದಿರುತ್ತೆ, ಅದು ನಮಗೆ ಆ ಒಂದು ಸುವಾಸನೆ ಅಥವಾ ಆ ಒಂದು ಫ್ಲೇವರ್ನ ಕೊಡುತ್ತೆ. ಇದು ಹೆಬ್ಬಾಳವರೆ 3ರಲ್ಲಿ ಮಾತ್ರ ನಾವು ಅದನ್ನು ಹೆಚ್ಚು ಕಾಣೋದಿಲ್ಲ, ಆದರೆ ಹೆಬ್ಬಾಳವರೆ 4 ಮತ್ತು ಹೆಬ್ಬಾಳವರಲ್ಲಿ ಈ ಗುಣ ಜಾಸ್ತಿ ಇದೆ. ಹಾಗಾಗಿ ಅವು ಜಾಸ್ತಿ ಇಷ್ಟಪಡ್ತಾರೆ, ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆಯ ಬೆಲೆಯೂ ಕೂಡ ಕೊಟ್ಟು ಈ ಒಂದು ತಗೊಳ್ಳುತ್ತಾರೆ, ಹೆಬ್ಬಾಳವರೆ 4 ಮತ್ತು 5ನ್ನು. ಇನ್ನೊಂದು ಬೆಳೆ ನಮ್ಮ ಹೆಚ್ಚು ಪ್ರಮುಖವಾಗಿ ಬರಗಾಲದಲ್ಲಿ ವಾತಾವರಣ ವೈಪರೀತ್ಯಕ್ಕೆ ಅತೀ ಹೊಂದ್ಕೊಳ್ಳುವ ಬೆಳೆ ಅಂದರೆ ಉರುಳಿ ಬೆಳೆ. ಹಿಂದಿನ ಕಾಲದಲ್ಲಿ ನಾವು ಬರೀ ಉರುಳಿಯನ್ನೇ ಬೆಳೆಯುವಂಥ ಪ್ರದೇಶವಾಗಿತ್ತು. ನಮ್ಮ ಕೃಷ್ಣರಾಜ ಅಣೆಕಟ್ಟು ಬರೋಕ್ಕೆ ಮೊದಲೇ ಇಡೀ ಭಾಗ ಸುಮಾರು 90,000 ಹೆಕ್ಟೇರಿಂದ 2,00,000 ಹೆಕ್ಟೇರ್ ತನಕನೂ ಇಡೀ ಭಾಗದಲ್ಲಿ ಬೆಳೀತಾ ಇದ್ವಿ. ಆದರೆ ಇವತ್ತು ಭಾಳ ಸಾಧಾರಣವಾಗಿ ನಾವು ಒಂದು 65,000-70,000 ಎಕರೆನಲ್ಲಿ ಅಷ್ಟೇ ಇವತ್ತು ಆ ಉರುಳಿ ಬೆಳಿತೀವಿ. ಅದು ಯಾವಾಗ ಬೆಳಿತೀವಿ ಅಂದರೆ ತಡವಾದ ಮುಂಗಾರಿಗೆ, ಆಗಸ್ಟ್ ನಂತರವೂ ಮಳೆ ಬರೆದಾಗ, ಅಥವಾ ಒಣಬೇಸಾಯ ಪ್ರದೇಶದಲ್ಲಿ. ಅಥವಾ ಈ ಎಲ್ಲ ಬೆಳೆಗಳು ಹೇಗಾಗಿದೆ ಅಂದರೆ ಇವತ್ತು ಈ ಹೊದಿಕೆ ಬೆಳೆಯಾಗಿ ಬೆಳೆಯೋ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ ಇನ್ನೂ ಮುಖ್ಯವಾಗಿ ಇನ್ನೊಂದು ದ್ವಿದಳ ಬೆಳೆ ಅಂದರೆ ವೆಲ್ವೆಟ್ ಬೀನ್ ಅಂತ, ಅದನ್ನು ಹೊದಿಕೆಗಾಗೇ ಬೆಳೀತಾರೆ ಜಾಸ್ತಿ. ಸೊಪ್ಪಿಗಾಗಿ ಕೂಡ ಬೆಳೆಯಬಹುದು, ಅದ್ರ ಮೇವು ಹಸಿರು ಮೇವಾಗಿ ಕೂಡ ಉಪಯೋಗಿಸ್ಕೋಬಹುದು.
1: ಹುರುಳಿನಲ್ಲಿ ಯಾವುದು ತಳಿ ಇಲ್ವೇ?
0: ಹುರುಳಿನಲ್ಲಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದಂಥ BHEG 9 ತಳಿ, ಇದು ನಾವು ಒಂದು ತಳಿಯನ್ನು ಮಾಡಿದ್ದೇವೆ. ಇನ್ನೊಂದು KBH 1 ಅಂತಿತ್ತು, ಅದು ಈ ಒಂದು ಚಾಲ್ತಿಯಲ್ಲಿ ಇಲ್ಲ. PHG 9 ಈಗ ಹೆಚ್ಚು ಚಾಲ್ತಿಯಲ್ಲಿರುವಂಥ, ಹೆಚ್ಚು ಒಂದು ಸೊಪ್ಪಿನ ಅಂಶ ಕೊಡುವಂಥ ಮತ್ತು ಕಾಳನ್ನು ಇಳುವರಿ ಕೊಡುವಂಥ ಮತ್ತು ಈ ಹಳದಿ ಎಲೆ ರೋಗಕ್ಕೆ ಸಹಿಷ್ಣುತೆ ಹೊಂದಿರುವಂಥ ತಳಿ ಇದಾಗಿರುತ್ತೆ.
2: ಇನ್ನು ಉತ್ಪಾದನಾ ತಾಂತ್ರಿಕತೆಗಳಿಗೆ ಬಂದ್ವಿ ಅಂತಂದರೆ ಆಲ್ಮೋಸ್ಟ್ ನಾವು ಬೇರೆ ಬೆಳೆಗಳಿಗೆ ಏನು ನಾವು ತಾಂತ್ರಿಕತೆನ ನಾವು ಅಳವಡಿಸ್ಕೊಂಡಿದ್ದೀವಿ, ಈ ಬೆಳೆಗಳಲ್ಲೂ ಕೂಡ ಅದೇ ತಾಂತ್ರಿಕತೆನ ನಾವು ಅಳವಡಿಸ್ಕೊಂಡಿದ್ದೀವಿ. ಇಲ್ಲಿ ಪ್ರಮುಖವಾಗಿ ಅವರೆ ಬೆಳೆಯಲ್ಲಿ ನಾವು ಏನು ಹೇಳ್ತೀವಿ, ಇದರಲ್ಲಿ ಅಂತರ ಸುಮಾರು 1.5-2 ಅಡಿಯಷ್ಟು ನಾವು ಸಾಲಿನ ಸಾಲಿಗೆ ಅಂತರ ಕೊಡಬೇಕಾಗತ್ತೆ, ಮತ್ತು ಗಿಡದಿಂದ ಗಿಡಕ್ಕೆ ಒಂದು ಸುಮಾರು 1.5-2 ಅಡಿಯಷ್ಟು ಅಂತರ ಕೊಡಬೇಕಾಗತ್ತೆ. ಇದು ಬಿಟ್ಟರೆ ಇನ್ನು ಎಲ್ಲ ಉತ್ಪಾದನಾ ತಾಂತ್ರಿಕತೆಗಳು ಬೇರೆ ಬೇರೆ ಬೆಳೆಗಳಿಗೆ ಏನೇನಿದ್ದಾವೆ ಎಲ್ಲನೂ ಕೂಡ ಸೇಮ್ ಇರ್ತವೆ. ಆದರೆ ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕಾದ ಅಂಶ ನಾವು ಅವರೇನಲ್ಲಿ ಏನು ಅಂತಂದರೆ ಕಾಯಿ ಕೊರಕ ತುಂಬ ಏನು ಬೆಳೆಗಳನ್ನು ಕಾಡುವಂಥ ಒಂದು ಕೀಟ ಇದು. ಸೊ ಹಾಗಾಗಿ ಇದರ ಒಂದು ಸಮರ್ಪಕ ನಿರ್ವಹಣೆ ಮುಖ್ಯವಾದ ಅಂಶ ಅವರ ಬೆಳೆನಲ್ಲಿ. ಸೊ ಇಲ್ಲೇನು ಮಾಡ್ತೀವಿ ನಾವು, ಸಮಗ್ರ ನಿರ್ವಹಣೆ ಹೇಗೆ ಮಾಡೋದು ಅಂತಂದರೆ, ಮೊದಲಿಗೆ ನಾವು ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕಾಗತ್ತೆ. ಉಳುಮೆ ಮಾಡಿದಾಗ ಆ ಭೂಮಿಯ ಒಳಗಡೆ ಇರುವಂತಹ ಕೋಶಗಳು, ನಾವು ಪ್ಯೂಪ ಅಂತ ಏನು ಹೇಳ್ತೀವಿ, ಅದು ಸೂರ್ಯನಿಗೆ ಎಕ್ಸ್ಪೋಸ್ ಆಗುತ್ತೆ. ಸೊ ಅದನ್ನು ಏನು ಮಾಡ್ತವೆ, ಈ ಸೂರ್ಯನ ಶಾಖದಿಂದ ಅಥವಾ ಬೇರೆ ಬೇರೆ ಪಕ್ಷಿಗಳು ಅದನ್ನು ತಿನ್ನೋದ್ರಿಂದ ಅದನ್ನು ನಾವು ನಾಶ ಮಾಡಬಹುದಾಗಿದೆ. ಇನ್ನು ಎರಡನೇದಾಗಿ ಪಕ್ಷಿಗಳನ್ನು ಆಕರ್ಷಣೆ ಮಾಡುವಂಥದ್ದು. ಸೊ ಪಕ್ಷಿಗಳ ಆಕರ್ಷಣೆ ಮಾಡೋದ್ರಿಂದ ನಾವು ಹೊಲಗಳಲ್ಲಿ ಹುಳುಗಳನ್ನು ತಿಂದು ಹತೋಟಿಗೆ ತೊಗೊಂಡ್ಬರ್ತವೆ. ಇನ್ನು ಮೂರನೇದಾಗಿ ಸುಮಾರು 4-5 ಕಡೆ ನಾವು ಮೋಹಕ ಬಲೆಗಳನ್ನು ನಾವು ಬಳಸುವಂಥದ್ದು. ಸೊ ಇದರಿಂದ ಕೂಡ ನಾವು ಸಮರ್ಪಕವಾಗಿ ನಿರ್ವಹಣೆ ಮಾಡ್ಬೋದು. ಇದಲ್ಲದೇ ನಾವು ಸುಮಾರು 4%ನಷ್ಟು ಬೇವಿನ ಬೀಜದ ಕಷಾಯ, ಸಾಮಾನ್ಯವಾಗಿ ಎಲ್ಲ ರೈತರುಗಳು ಕೂಡ ಇದ್ರ ಬಗ್ಗೆ ಒಂದು ಅರಿವಿರುತ್ತೆ, 4% ಬೇವಿನ ಬೀಜದ ಕಷಾಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕೆಲವರಿಗೆ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಅದನ್ನು ಸುಮಾರು ಒಂದು 32 KG ಬೇವಿನ ಪುಡಿ, ಅದನ್ನು ನಾವು ಒಂದು 50 ಲೀಟರ್ ನೀರು ತೊಗೊಂಡು ನಾವು ಅದನ್ನು ನೆನೆಸಿ ರಾತ್ರಿ ಇಡೀ ಒಂದು 2-3 ಬಾರಿ ನಾವು ಸೋಸಬೇಕಾಗತ್ತೆ. ಸೋಸಿ ಆದಮೇಲೆ ಸುಮಾರು 400 ಗ್ರಾಮ್ನಷ್ಟು ಸಾಬೂನಿನ ಪುಡಿ, ಅದನ್ನು ಒಂದು 350 ಲೀಟರ್ ನೀರಲ್ಲಿ ಬೆರೆಸಿ, ನಾವೇನು ಸೋಸ್ಕೊಂಡಿರ್ತೀವಲ್ವ 50 ಲೀಟರ್ ನೀರು, ಅದನ್ನು ನಾವು ಇದರಲ್ಲಿ ಬೆರೆಸಿ ಟೋಟಲ್ ಒಂದು 400 ಲೀಟರಷ್ಟು ನಮಗೆ ದ್ರಾವಣ ಸಿಗುತ್ತೆ. ಇದನ್ನು ನಾವು 1 ಎಕರೆನಲ್ಲಿ ನಾವು ಇದನ್ನು ಸಿಂಪರಣೆ ಮಾಡ್ಬೋದಾಗಿದೆ. ಸೊ ಈಗ ಮಾಡ್ಕೊಳ್ಳೋದ್ರಿಂದ ನಾವು ಈ ಒಂದು ಕಾಯಿ ಕೊರಕ ಹುಳುಗಳನ್ನು ನಾವು ಸಮರ್ಪಕವಾಗಿ ನಾವು

0: ಆತ್ಮನಿರ್ಭರ್ ಆನ್ ಪಲ್ಸಸ್ ಅಂತ, MAP ಅಂತ ಹೇಳ್ತೀವಿ. ಇದು ಈ ವರ್ಷದಿಂದ 25-25 ಜಾರಿಗೆ ಬಂದಿದೆ. ಇದರ ಮೂಲಕವಾಗಿ ಇದನ್ನು ಬೀಜ ಲಭ್ಯತೆಯನ್ನು ಖಾತರಿಪಡಿಸೋದಕ್ಕೆ, ಬೀಜ ಪ್ರೋತ್ಸಾಹ ಧನವನ್ನು ನೀಡಲಿಕ್ಕೆ, ಮತ್ತು ಬೀಜೋತ್ಪಾದಕರಿಗೆ ಈ ಒಂದು ಪ್ರೋತ್ಸಾಹ ಧನವಾಗಿ ನೀಡುವಂಥ ಒಂದು ಅವಕಾಶ ಇದರಲ್ಲಿ ಬೀಳಿದೆ. ಹೆಚ್ಚಿನ ಬೀಜೋತ್ಪಾದನೆ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಈಗ ಬೀಜ ಲಭ್ಯತೆ ಸುಮಾರು ಬಂದರೆ ಈ ದ್ವಿದಳ ಧಾನ್ಯ ಬೆಳೆಗಳೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಸುಮಾರು ಈಗ ಈ ಕೆಲವು KVKಗಳ ಮುಖಾಂತರ, ಮಂಡ್ಯ KVK, JSSನಲ್ಲಿರುವಂಥ ಸುತ್ತೂರು KVK ಮುಖಾಂತರ ಪಲ್ಸ್ ಸೀಡ್ ಹಬ್ ಅಂತ ಒಂದು ಯೋಜನೆ ಇದೆ, ಕೇಂದ್ರ ಸರ್ಕಾರ ಯೋಜನೆ. ಆ ಯೋಜನೆ ಅಡಿಯಲ್ಲಿ ಹಲವಾರು ತಳಿಗಳ ಬಿತ್ತನೆ ಬೀಜಗಳನ್ನು ಅವರು ಬೆಳೆಸಿ ರೈತರಿಗೆ ಲಭ್ಯವಾಗುವಂತೆ ನೋಡ್ಕೊಳ್ತಿದ್ದಾರೆ. ಅದಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ಬೀಜ ವಿಭಾಗದಿಂದ ಕೂಡ ನಾವು ಈ ವರ್ಷ ಎತ್ತಿನ ಒಂದು ಬೀಜೋತ್ಪಾದನೆ ಕೈಗೊಂಡು ಬೀಜ ಲಭ್ಯತೆಯನ್ನು ಖಾತ್ರಿಪಡಿಸುವಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರವನ್ನು ಕೂಡ ಹಮ್ಮಿಕೊಂಡು ಎಲ್ಲ ರೈತವರಿಗೆ ಇದನ್ನು ಬೀಜ ಒದಗಿಸುವ ಒಂದು ಕಾರ್ಯಕ್ರಮ.
1: ಸದ್ಯಕ್ಕೆ ಬೀಜ ಎಲ್ಲಿ ಸಿಗುತ್ತೆ ಡಾಕ್ಟರ್ ಮಾದೇವ?
0: ಈಗಿನ ಒಂದು ಸಂದರ್ಭದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕ ಏನಿದೆ ಬೆಂಗಳೂರು ಮತ್ತೆ ನಮ್ಮ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ JSS ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಮಾರಾಟ ಕೇಂದ್ರ ಮತ್ತು ನಮ್ಮ ಮಂಡ್ಯದಲ್ಲಿರುವ KVK ಮುಖಾಂತರ ಕೂಡ ನಾವು ಈ ಒಂದು ಬೀಜವನ್ನು ಮಾರಾಟಕ್ಕೆ
1: ಎಲ್ಲ ಬೀಜಗಳು ಸಿಗ್ತವೆ.
0: ಇದರಲ್ಲಿ ಮುಖ್ಯವಾಗಿ ನಾವು ಈಗ ತೊಗರಿ ಬೀಜಗಳಲ್ಲಿ BRG 5 ನಮ್ಮಲ್ಲಿ ಲಭ್ಯತೆ ಇದೆ, BRG 3 ಲಭ್ಯತೆ ಇದೆ, ಮತ್ತು ಅಲಸಂದೆನಲ್ಲಿ KBC 9 KBC 12 ತಳಿಗಳ ಬೀಜ ಲಭ್ಯತೆ ಇದೆ, KM 5 ಕೂಡ ತಳಿಯ ಬೀಜ ಲಭ್ಯತೆ ಇದೆ. ಅದೇ ರೀತಿ ಉದ್ದುನಲ್ಲಿ LBG 7-9 ತಳಿಯ ಸಫಿಷಿಯಂಟ್ ಬೀಜ ನಮ್ಮಲ್ಲಿ ಸಿಗ್ತಾ ಇದೆ.
1: ಹುರುಳಿನೂ ಸಿಗುತ್ತೆ?
0: ಹುರುಳಿ ಕೂಡ ನಮ್ಮಲ್ಲಿ ಈಗ ಲಭ್ಯತೆ ಇದೆ.
1: ಸೋಯಾ ಅವರೇ?
0: ಸೋಯಾ ಅವರೇ ಅದನ್ನು ನಾವು ಎಣ್ಣೆಕಾಳಾಗಿ ಬೆಳೆಯೋದ್ರಿಂದ ಅದನ್ನು ನಮ್ಮ ಬೆಂಗಳೂರಿನ ಕೇಂದ್ರದಲ್ಲಿ ಅದರ ಲಭ್ಯತೆಯನ್ನು ನಾವು ಜಾಸ್ತಿ. ಸೋಯಾ ಮತ್ತು ನೆಲಗಡಲೆ ಇವು ದ್ವಿದಳ ಬೆಳೆಗಳಾದರೂ ಕೂಡ ಅವು ಎಣ್ಣೆಕಾಳಿಗೆ ಸೇರೋದ್ರಿಂದ ಆ ಎಣ್ಣೆಕಾಳಿನ ಒಂದು ಸಂದರ್ಭದಲ್ಲಿ ಅದನ್ನು ಜಾಸ್ತಿ ಬೇರೆಯಾಗಿ ನೀಡ್ತೇವೆ ಸರ್.
1: ಡಾಕ್ಟ್ರೆ, ಮುಂಗಾರು ದ್ವಿದಳ ಧಾನ್ಯದ ಬೆಳೆಗಳ ಬಿತ್ತನೆ ಬೀಜವನ್ನು ಬೆಳೆಯೋದಕ್ಕೆ ಯೋಗ್ಯವಾದ ಕಾಲವೇ?
0: ಸಾಮಾನ್ಯವಾಗಿ ನಾವು ಮುಂಗಾರಿನಲ್ಲಿ ಬೆಳೆಯಬೇಕಾದ್ರೆ ಕೆಲವು ನಿರ್ದಿಷ್ಟ, ಈಗ ತೊಗರಿಯೆಲ್ಲ ನಾವು ಮುಂಗಾರಿನಲ್ಲೇ ಬೆಳೀಬೇಕು ಬೀಜೋತ್ಪಾದನೆಗೆ. ಆದರೆ ಈ ಅಲಸಂದೆ ಮತ್ತು ಹೆಸರು ಉದ್ದು ಇವನ್ನು ನಾವು ಹಿಂಗಾರಿನಲ್ಲೂ ಕೂಡ ಬೆಳ್ಕೊಂಡು ನಾವು ಮುಂಗಾರಿಗೆಲ್ಲ ಬೀಜ ಲಭ್ಯತೆಯನ್ನು ಕಾಪಾಡ್ಕೋಬೋದು. ಈ ಮೇವಿನ ಅಲಸಂದೆ ಬೀಜವನ್ನು ನಾವು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ತೊಗೋಬೇಕು. ಅದು ಬೇಸಿಗೆ ಕಾಲದಲ್ಲಿ ನಾವು ತೊಗೊಂಡ್ರೆ ಮಾತ್ರ ಅದು ಹೆಚ್ಚಿನ ಇಳುವರಿನ ನಾವು ಪಡ್ಕೋಬೋದು.
1: ಈಗ ನೀವು ಬೀಜೋತ್ಪಾದನೆಗೂ ಕೂಡ ಅವಕಾಶವನ್ನು ಕೊಡ್ತೀರಾ? ರೈತರುಗಳು ಯಾರು ಬಂದರೆ ನಾವು ಬೀಜೋತ್ಪಾದನೆ ಮಾಡ್ತೀವಿ ದ್ವಿದಳ ಧಾನ್ಯದ್ದು ಅಂದರೆ?
0: ಈ ವರ್ಷ ನಾವು ಸುಮಾರು 1200 ಕ್ವಿಂಟಾಲ್ ಅಷ್ಟು ಬೀಜೋತ್ಪಾದನೆ ನಾವು ತೊಡಗಿಸಿಕೊಂಡು ಮುಂದಿನ ವರ್ಷಗಳ ಇನ್ನೂ 5,000 ಕ್ವಿಂಟಾಲ್ ತನಕ ನಾವು ಇದನ್ನು ಬೀಜೋತ್ಪಾದನೆಯನ್ನು ಏರಿಸಿ ಅದನ್ನು ರೈತರಿಗೆ, ಬಿಕಾಸ್ ಈ ಒಂದು ಬೀಜಗಳ ಲಭ್ಯತೆಯೇ ಮುಖ್ಯವಾದ ಸಮಸ್ಯೆ.
1: ನಿಜ. ಡಾಕ್ಟರ್ ಪ್ರಭುದೇವ್ ಅವರೇ, ನೀವು ಒಂದೇ ಒಂದು ವಿಚಾರ ಹೇಳಿ ಚುಟುಕಾಗಿ. ಮಾಮೂಲಿ ಬೇಸಾಯ ಮಾಡೋಕ್ಕೂ ಬೀಜೋತ್ಪಾದನೆಯ ಉತ್ಪಾದನಾ ತಾಂತ್ರಿಕತೆಗಳಿಗೂ ವ್ಯತ್ಯಾಸ ಏನಿರುತ್ತೆ ಪ್ರಧಾನವಾಗಿ?
2: ಬೀಜೋತ್ಪಾದನೆ ಅಂತಂದ್ರೆ ನಾವು ಆ ಒಂದು ಫೀಲ್ಡ್ ಏನಿರುತ್ತೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಉತ್ತಮವಾದಂತಹ ಗುಣಮಟ್ಟದ ಒಂದು ಕಾಳುಗಳು ನಮಗೆ ಬೇಕಾಗ್ತವೆ ಬೀಜೋತ್ಪಾದನೆಗೆ. ಸೊ ಹಾಗಾಗಿ ಅದನ್ನ ನಾವು ರೋಗಿಂಗ್ ಅಂತ ಹೇಳ್ತೀವಿ. ಸಮರ್ಪಕವಾಗಿ ನಾವು ಕಳೆಗಳ ನಿರ್ವಹಣೆ ಆಗಿರ್ಬೋದು, ಮತ್ತೆ ಉತ್ತಮ ಒಂದು ಗುಣಲಕ್ಷಣದ ಒಂದು ಬೀಜಗಳನ್ನು ನಾವು ಬೆಳೆಯೋದಕ್ಕೂ ನಾವು ಹಾಗೆ ನಾವು ಆಹಾರಕ್ಕೋಸ್ಕರ ನಾವು ಬೆಳೆಯುವಂತ ಬೀಜಗಳಿಗೂ ತುಂಬಾ ವ್ಯತ್ಯಾಸ ಬರ್ತದೆ. ಹಾಗಾಗಿ ನಾವು ತುಂಬಾ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಬೀಜೋತ್ಪಾದನೆ ಮಾಡಬೇಕಾಗುತ್ತೆ.
1: ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ಪಿ ಮಹದೇವರೇ?
0: ನನ್ನ ಮೊಬೈಲ್ ಸಂಖ್ಯೆ 9945-33-2633.
1: ಇನ್ನೊಮ್ಮೆ
0: 9945-33-2633.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9945-33-2633.
1: ತಮ್ಮದು ಡಾಕ್ಟರ್ ಪ್ರಭುದೇವ್ ಅವರೇ?
2: 9611-89-1-2-3.
1: ಇನ್ನೊಮ್ಮೆ
2: 9611-89-1-2-3.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
2: 9611-89-1-2-3.
1: ಒಳ್ಳೆಯದು ಡಾಕ್ಟರ್ ಮಹದೇವ್ ಅವರೇ ಹಾಗೂ ಡಾಕ್ಟರ್ ಪ್ರಭುದೇವ್ ಅವರೇ, ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯದ ಬೆಳೆಗಳು ಮತ್ತು ಅವುಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ.
2: ಧನ್ಯವಾದಗಳು.
3: ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವನ್ನು ಕೇಳಿದರಲ್ಲ. ಇದರಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ DS ಪ್ರಭುದೇವ ಅವರು. ಮುಂದಿನ ಸೋಮವಾರ 22ನೇ ತಾರೀಕು ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ HR ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳಬಹುದು.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಜಿಎನ್ ಮಂಜುನಾಥ್.
2: ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ರೇಷ್ಮೆ ರಂಗ
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನ್ ಇನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

ಇದುವರೆಗೆ ಕೃಷಿ ದೀವಿಗೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾಳೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಪ್ರಸಾರವಾಗ್ತಾ ಇದೆ. ಹಿಪ್ಪುನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಮತ್ತು ಹಸಿರೆಲೆ ಗೊಬ್ಬರದ ಬೆಳೆಗಳ ಅಂತರ ಬೇಸಾಯ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ವಿಜ್ಞಾನಿ ಡಾಕ್ಟರ್ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನವಿದೆ. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34 ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡ 6.4% ಕುಸಿದಿದೆ ಎಂದು ರಾಷ್ಟೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡ 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡ 8.2% ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ ಶೇಕಡ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1,84,00,000 ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಶಿ ಮಾತನಾಡಿ, ಪ್ರಸಕ್ತ 2026 ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡ 37% ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587 ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026 ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ದತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21ರವರೆಗೆ ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ, ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ.

0: ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮೈಸೂರು FM 100.6. ನಮ್ಮ ಸ್ಟುಡಿಯೋ ಸಮಯ 7:45:18. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.

ಎಂ ರಂಗರಾವ್ ಸಂಗೀತ ಕೇಳವಡಿಸಿದ್ದ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವನ್ನು ಹಾಡಿದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್ ಅವರ ಈ ಹಾಡು ಶಾಂತಿ ನಿವಾಸ ಚಿತ್ರದ್ದು. ಇನ್ನು ಮುಂದೆ ಕೇಳಿ, ಕರ್ಣನ ಸಂಪತ್ತು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಆರ್ ಶಾಂತಾರಾಮ್ ಕಣಗಾಲ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಇದುವರೆಗೆ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ ಸರಿಯಾಗಿ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರೇ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ ಎರಡನೇ ಭಾಗ ಕೇಳುವಿರಿ.
1: ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಧನೆಯ ಹಾದಿಯಲ್ಲಿ ಎಂಬ ಶೀರ್ಷಿಕೆಯನ್ನು ಹೊತ್ತ ಕಾರ್ಯಕ್ರಮವನ್ನು ನಮ್ಮ ಕೇಳುಗರಿಗೆ ತಂದಿದ್ದೇವೆ.
2: ಅಬ್ರಹಾಂ ಲಿಂಕನರು ತಮ್ಮ ಮಗನ ಶಿಕ್ಷಕರಿಗೆ ಬರೆದಂತಹ ಪತ್ರವೇ ಕಲಿಸು ಗುರುವೇ ಕಲಿಸು, ಅದರ ಕನ್ನಡ ಅನುವಾದದ ಗೀತೆ. ಈ ಒಂದು ಹಾಡನ್ನು ತರಬೇತಿ ನೀಡಿದವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ರಮ್ಯಶ್ರೀ ಸುನೀಲ್ರವರು.

0: ಮುಂದಿನದು ಒಂದು ಕವನ. ಕನಸುಗಳ ಹಾದಿಯಲ್ಲಿ ಯುವಕರು ಹೆಜ್ಜೆಗಳು ಬಹುದೂರ, ಮನಸ್ಸಿನ ಆಳವಿದು ಕಡಲು, ಕೈಯಲ್ಲಿ ಜಗತ್ತು, ಬೆರಳುಗಳಲ್ಲಿ ಕನಸು. ನಡೆದ ಹಾದಿ ಬೇರೆ, ಹೊಸದಾರಿ ಹುಡುಕುತ್ತಿದೆ. ಯಾವ ಗುರಿ, ಯಾವ ಭವಿಷ್ಯ, ಉತ್ತರಕ್ಕಾಗಿ ಯೋಚಿಸುತ್ತಿದೆ. ಒಂದು ಕೈಯಲ್ಲಿ ತಂತ್ರಜ್ಞಾನ, ಇನ್ನೊಂದು ಕೈಯಲ್ಲಿ ಸಂಪ್ರದಾಯದ ಹೊರೆ. ಹಳೆಯ ಕನಸುಗಳ ಹೊತ್ತು ಹೊಸ ಸವಾಲುಗಳಿಗೆ ಹೊರಟಿದೆ. ವೇಗವಾಗಿ ಸಾಗುತ್ತಿದೆ, ಸಮಯವನ್ನು ಓವರ್ಟೇಕ್ ಮಾಡುತ್ತಿದೆ. ಆದರೆ ಒಳಗೆ ಒಂಟಿತನ, ಯಾರಿಗೂ ಹೇಳದ ನೋವು ಸಾಗುತ್ತಿದೆ. ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿಯಿರುವ ಹೃದಯದವ. ಅಸಾಧ್ಯವಾದುದನ್ನು ಸಾಧ್ಯ ಮಾಡಲು ಹೊಸ ಯುಗವನ್ನು ಕಟ್ಟುತ್ತಿರುವವ. ನಗುವಿನ ಹಿಂದೆ ಒಂದು ಸತ್ಯ ಅಡಗಿದೆ. ಕತ್ತಲೆಯಲ್ಲೂ ಬೆಳಕು ಹುಡುಕುವ ಪ್ರಯತ್ನವಿದೆ. ಬದಲಾಗುತ್ತಿರುವ ಈ ಪ್ರಪಂಚದ ಹೊಸ ಮುಖ ಇವನು. ಭವಿಷ್ಯದ ಹೊಣೆಯನ್ನು ಹೊತ್ತಿರುವ ಭರವಸೆಯ ಕಿರಣ ಇವನು.
1: ಪಶ್ಚಾತ್ತಾಪ ಎಂಬ ಈ ಶೀರ್ಷಿಕೆಯ ನಾಟಕ ಪ್ರಮುಖವಾಗಿ ಯುವ

0: ಜನಾಂಗಕ್ಕೆ ಸಂದೇಶ ನೀಡುವಂತಹ ಪ್ರಸಂಗಗಳನ್ನು ಒಳಗೊಂಡಿದೆ.
1: ಈ ನಾಟಕದ ರಚನೆ ಹಾಗೂ ನಿರ್ದೇಶನವನ್ನು ಮಾಡಿರುವವರು ನಮ್ಮ ಆಂಗ್ಲ ಉಪನ್ಯಾಸಕರಾದ ಶ್ರೀಮತಿ ಆರ್ತಿ ಅರುಣ್ರವರು.
2: ಇದು ಕೇವಲ ಕಥೆಯಲ್ಲ, ವಾಸ್ತವ ಸತ್ಯ. ಈಗಿನ ಯುವ ಪೀಳಿಗೆ ಅರಿಯಬೇಕಾದ ಕಟು ಸತ್ಯ. ಬನ್ನಿ ಈ ನಾಟಕದ ಪಾತ್ರ ಪರಿಚಯ ಮಾಡಿಕೊಳ್ಳೋಣ. ತೇಜಸ್, ರೋಹನ್ ಹಾಗೂ ಶಿವಣ್ಣ ಮೂವರು ಬಾಲ್ಯದ ಗೆಳೆಯರು. ಒಂದೇ ಶಾಲೆಯ, ಒಂದೇ ಕ್ಲಾಸಿನ, ಒಂದೇ ಬೆಂಚಿನ ಆಪ್ತಮಿತ್ರರು. ಈಗ ಅವರು ಪ್ರಥಮ ಪಿಯುಸಿಗೆ ಪಾದಾರ್ಪಣೆ ಮಾಡಿರುವ ಬಹಳ ಕನಸುಗಳನ್ನು ಹೊತ್ತು ಕಾಲೇಜ್ ಲೈಫ್ನ ಸುಂದರ ಕಲ್ಪನೆಗಳೊಂದಿಗೆ ಹುರುಪಿನಿಂದ ಮುಂದಿನ ಹಂತದ ವಿದ್ಯಾಭ್ಯಾಸಕ್ಕೆ ತಲುಪಿರುವ ಯುವಕರು. ಇವರಲ್ಲಿ ತೇಜಸ್ ಬಹಳ ಅನುಕೂಲಸ್ಥರ ಮನೆತನಕ್ಕೆ ಸೇರಿದವನು, ಐಷಾರಾಮಿ ಜೀವನಕ್ಕೆ ಒಗ್ಗಿರುವ ಯುವಕ. ರೋಹನ್ ಮಧ್ಯಮ ಕುಟುಂಬ ವರ್ಗಕ್ಕೆ ಸೇರಿದವ, ಆದರೆ ಇವನು ತೇಜಸ್ಸಿನ ಜೀವನ ಶೈಲಿಗೆ ಮಾರು ಹೋಗಿದ್ದ. ತಾನೂ ತೇಜಸ್ನಂತೆ ಬದುಕಬೇಕೆಂಬ ಆಸೆ, ಅದಕ್ಕಾಗಿ ಅವನು ಏನನ್ನಾದರೂ ಮಾಡಲು ಸಿದ್ಧ. ಆದರೆ ಇವರಿಬ್ಬರಿಗಿಂತ ಜವಾಬ್ದಾರಿಯುತ ಯುವಕ ಶಿವಣ್ಣ, ಬಹಳ ಸಾಮಾನ್ಯ ಕುಟುಂಬಕ್ಕೆ ಸೇರಿದವ. ತಾಯಿ ವಿಧವೆ, ತಂದೆಯ ಆಸರೆಯೇ ಇಲ್ಲದೆ ಬೆಳೆದ ಹುಡುಗನಾಗಿದ್ದ. ತನ್ನ ಹಾಗೂ ತನ್ನ ತಂಗಿಯ ವಿದ್ಯಾಭ್ಯಾಸಕ್ಕೆ ಮನೆಗೆಲಸ ಮಾಡುತ್ತಿದ್ದ ತನ್ನ ತಾಯಿಗೆ ಹೊರೆಯಾಗದೆ ಚಿಕ್ಕ ಮಕ್ಕಳಿಗೆ ಮನೆಪಾಠ ಮಾಡುತ್ತಾ ಮುಂಜಾನೆಯೇ ಎದ್ದು ಹಾಲು, ವಾರ್ತಾಪತ್ರಿಕೆಗಳನ್ನು ಮನೆ ಮನೆಗೆ ಹಾಕಿ ಅದರಿಂದ ಬಂದ ಹಣದಿಂದ ತನ್ನ ತಾಯಿಗೆ ಆಸರೆಯಾಗಿ ಜವಾಬ್ದಾರಿಯುತವಾಗಿ ತನ್ನ ವಿದ್ಯಾಭ್ಯಾಸವನ್ನೂ ನಿಭಾಯಿಸುತ್ತಿದ್ದ. ಹೀಗಿರುವಲ್ಲಿ ಒಂದು ದಿನ,
3: ತೇಜಸ್, ರೋಹನ್, ಕ್ಲಾಸಸ್ ಹೇಗಿತ್ತು ಕಣ್ರು?
4: ಏ, ಯಾವನ್ ಬೇಕೋ ಕ್ಲಾಸಸ್, ಇದು ಎಂಜಾಯ್ ಮಾಡೋ ಏಜ್ ಮಗ, ಎಂಜಾಯ್ ಮಾಡ್ಬೇಕು.
5: ಸರಿಯಾಗಿ ಹೇಳಿದೆ ಮಗ. ಲೋ ಶಿವಣ್ಣ, ನಿಂತರ ನಾವು ಇರೋದಕ್ಕಾಗಲ್ಲಪ್ಪ. ನೋಡೋ ತೇಜಸ್, ನಿನ್ನ ಲೈಫ್ ಅಂತೂ ಬಿಂದಾಸ್ ಕಣು. ನಿಮ್ಮಪ್ಪ ಚೆನ್ನಾಗಿ ಮಾಡಿಟ್ಟಿದ್ದಾರೆ, ನಮ್ಮಪ್ಪನೂ ಇದ್ದಾರೆ, ಯಾವುದೋ ಸಣ್ಣ ಕಂಪನಿಯಲ್ಲಿ ಗುಮಾಸ್ತನ ಕೆಲಸ ಮಾಡಿಕೊಂಡು. ಥೂ, ನನ್ನ ಹಣೆ ಬರಾನೇ ಸರಿ ಇಲ್ಲ. ನಿಮ್ಮಪ್ಪನ ಥರ ನಮ್ಮಪ್ಪನೂ ಮಾಡಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು.
3: ಹಾಗೆಲ್ಲ ಮಾತಾಡಬೇಡ ರೋಹನ್. ಆ ಗುಮಾಸ್ತನ ಕೆಲಸದಿಂದಲೇ ನಿಮ್ಮಪ್ಪ ನಿನ್ನನ್ನು ಇಲ್ಲಿವರೆಗೆ ಓದಿಸಿ ಇಂಥ ಒಂದು ಒಳ್ಳೆ ಕಾಲೇಜ್ಗೆ ಸೇರಿಸಿರೋದು ಅರ್ಥ ಮಾಡ್ಕೊ. ನಿಮ್ಮಪ್ಪ ನಿನಗೆ ಇಷ್ಟೆಲ್ಲ ಮಾಡಿದ್ರು ನಿನಗೇನು ಮಾಡಿಲ್ಲ ಅಂತೀಯಲ್ಲ, ನೀನೇ ನಿಮ್ಮಪ್ಪ ಅಮ್ಮನಿಗೆ ಮಾಡಿರೋದು, ಅದನ್ನು ಹೇಳು ನೋಡೋಣ.
5: ಅಯ್ಯೋ ಬಿಡಪ್ಪ ನಿನ್ನ ಪುರಾಣ, ಲೋ ದೊಡ್ಡ ಮೇಧಾವಿ ಥರ ಮಾತಾಡಬೇಡ. ನಿನಗೇನೋ ನಿಮ್ಮಪ್ಪ ಇಲ್ಲ, ನೀನೇನೋ ನಿಮ್ಮ ಅಮ್ಮಂಗೆ ಸಹಾಯ ಮಾಡ್ತೀಯಾ ಅಂದರೆ ಎಲ್ಲರೂ ಹಾಗೆ ಇರೋದಿಲ್ಲ ಕಣು.
3: ಹಾಗಲ್ಲ ಕಣ್ರು, ಈ ತೇಜಸ್, ರೋಹನ್ ಇಬ್ರು ಕೇಳಿ, ನಮ್ಮ ವಯಸ್ಸು ಬರೀ ಎಂಜಾಯ್ ಮಾಡೋದಕ್ಕೆ ಮಾತ್ರ ಸೀಮಿತ ಅಲ್ಲ ಕಣ್ರು, ನಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಡೆಯೋ ವಯಸ್ಸು ಕಣ್ರು. ಲೋ ತೇಜಸ್, ನೀವು ಅಪ್ಪ ಸಂಪಾದನೆ ಮಾಡಿದ್ದಾರೆ ಅನ್ನೋ ಅಹಂಕಾರದಲ್ಲಿ ಇರಬೇಡ ಕಣೋ. ಯಾವತ್ತಿದ್ರೂ ನೀ ದುಡಿಯೋ ದುಡ್ಡೇ ಶಾಶ್ವತ, ಅದು ಸರಿಯಾದ ನ್ಯಾಯವಾದ ದಾರಿಯಲ್ಲಿ ದುಡಿದ್ರೆ ಮಾತ್ರ. ನೀನು ರೋಹನ್ ತೇಜಸ್ ಥರ ಇರಬೇಕು ಅನ್ನೋ ಆಸೆ ಬಿಟ್ಟು ಮೊದಲು ಚೆನ್ನಾಗಿ ಓದಿ ನಿಮ್ಮಪ್ಪ ಅಮ್ಮಂಗೆ ಖುಷಿ ಆಗೋ ಥರ ನಡ್ಕೊಳೋ, ಸಾಕು.
5: ನೋಡೋ ಶಿವಣ್ಣ, ನಿನ್ನುಪದೇಶ ನಿನ್ನ ಹತ್ರನೇ ಇಡ್ಕೊ. ಏ ತೇಜಸ್ ಬಾರೋ ಹೋಗೋಣ, ಇನ್ನೂ ನಾವಿಲ್ಲೇ ಇದ್ದರೆ ನಮ್ಮನ್ನು ಸನ್ಯಾಸಿಗಳಾಗಿ ಮಾಡಿಬಿಡ್ತಾನೆ. ಸಿ ಯು ಕಣೋ, ನಾಳೆ ಸಿಗೋಣ, ಬಾಯ್. ಲೋ ತೇಜಸ್, ನೀನು ಬೈಕ್ ಓಡಿಸ್ಬೇಕು ಅಂತ ತುಂಬ ಆಸೆ ಕಣೋ, ಒಂದೇ ಒಂದು ಸಾರಿ ರೈಡ್ ಹೋಗ್ಲೇನೋ, ಒಂದೇ ಒಂದು ದಿನದ ಮಟ್ಟಿಗೆ ನಿನ್ನ ಬೈಕ್ನ ನನಗೆ ಕೊಡ್ತೀಯಾ ಪ್ಲೀಸ್ ಕಣೋ?
6: ಏ ರೋಹನ್, ಅದು ರೇಸ್ ಬೈಕ್ ಕಣೋ, ಅದನ್ನ ನೋಡ್ಸೋಕೆ ಸಕ್ಕತ್ ಗ್ರಿಪ್ ಬೈಕ್ ಮಗ.
5: ಲೋ ಪ್ಲೀಸ್ ಕಣೋ, ಇಲ್ಲ ಅನ್ಬೇಡ.
3: ಬೇಡ ರೋಹನ್, ಅವನೇ ಲೈಸೆನ್ಸ್ ಇಲ್ಲದೆ ಓಡಿಸ್ತಾ ಇದ್ದಾನೆ, ನಿನಗೂ ಲೈಸೆನ್ಸ್ ಇಲ್ಲ, ಹೆಚ್ಚು ಕಡಿಮೆ ಆದರೆ ಕಷ್ಟ ಕಣೋ.
5: ಲೋ ಶಿವಣ್ಣ, ಎಲ್ಲದಕ್ಕೂ ಅಡ್ಬಾಯ್ ಹಾಕ್ಬೇಡ, ನಿನಗಾಗಲ್ಲ ಅಂದರೆ ಸುಮ್ಮನಿರೋ, ನಿನ್ನ ಉಪದೇಶ ಬೇಡ. ಬೈಕ್ ಈ ಕೊಡು ತೇಜಸ್, ನಾಳೆ ಬೆಳಗ್ಗೆನೆ ತಂದು ಬೈಕನ್ನು ನಿಮ್ಮ ಮನೆ ಮುಂದೆ ಬಿಡ್ತೇನೆ.
3: ಇನ್ನೊಂದ್ಸಾರಿ ಯೋಚನೆ ಮಾಡು ರೋಹನ್, ನೀನು ರಿಸ್ಕ್ ತಗೊಳ್ತಾ ಇದೀಯಾ, ರಿಸ್ಕ್ ತಗೊಳ್ಳೋದು ಒಳ್ಳೇದಲ್ಲ. ಬೈಕ್ ತೇಜಸ್ ತಂದೆ ಹೆಸರಲ್ಲಿರೋದು, ಪ್ರಾಬ್ಲಮ್ ಆದರೆ ಕಷ್ಟ ಕಣೋ.
6: ಏ ಶಿವಣ್ಣ, ಯೋಚನೆ ಮಾಡಬೇಡ ಕಣೋ, ಅವನನ್ನ ತುಂಬ ಇಷ್ಟಪಟ್ಟಿದ್ದಾನೆ. ಕಿತ್ತಗೋ ರೋಹನ್, ಎಂಜಾಯ್.
5: ಥ್ಯಾಂಕ್ ಯು ಮಗ, ಸಿ ಯು, ಸಿ ಯು ಕಣ್ರೋ, ಬಾಯ್.
2: ಶಿವಣ್ಣ ಎಷ್ಟೇ ಹೇಳಿದ್ರು ರೋಹನ್ ಅವನ ಮಾತನ್ನ ಕೇಳದೆ ಬೈಕ್ ತಗೊಂಡು ಹೊರಟೇ ಬಿಟ್ಟ. ಹೊಸ ಹುರುಪಿನಲ್ಲಿ ಅತೀ ವೇಗದಲ್ಲಿ ಬೈಕ್ ಚಲಾಯಿಸುತ್ತಿದ್ದ ರೋಹನ್ಗೆ ಗ್ರಹಚಾರ ಕಾದಿತ್ತು. ಅಷ್ಟೇ ವೇಗದಲ್ಲಿ ಬರ್ತಿದ್ದ ಒಂದು ಟ್ರಕ್ ಬಂದು ಗುದುರಿಸಿಯೇ ಬಿಟ್ಟಿತು. ಇತ್ತ ರೋಹನ್ಗೆ ಆಕ್ಸಿಡೆಂಟ್ ಆದ ವಿಷಯ ಗೊತ್ತಾದ ಶಿವಣ್ಣ ಗಾಬರಿಯಿಂದ ತೇಜಸ್ ಮನೆಗೆ ಆಕ್ಸಿಡೆಂಟ್ ವಿಷಯ ಹೇಳಿ ಅವನನ್ನೂ ಕರ್ಕೊಂಡು ಹೋಗೋಕೆ ಅಂತ ದೌಡಾಯಿಸಿ ಬಂದರೆ ಶಿವಣ್ಣನಿಗೆ ಇನ್ನೊಂದು ಆಘಾತ ಕಾದಿತ್ತು. ತೇಜಸ್ ಮನೆಗೆ ಐಟಿ ರೇಡ್ ಆಗಿತ್ತು. ಯಾರೂ ಮನೆಯ ಒಳಗೆ ಹೋಗುವಂತಿಲ್ಲ, ಬರುವಂತಿಲ್ಲ. ಇನ್ನು ತೇಜಸ್ನ ಕರೆದುಕೊಂಡು ಹೋಗೋಕ್ಕಾಗಲ್ಲ ಅಂತ ಗೊತ್ತಾದ ಕೂಡಲೇ ಶಿವಣ್ಣ ನೇರವಾಗಿ ರೋಹನ್ನನ್ನು ಸೇರಿಸಿದ್ದ ಆಸ್ಪತ್ರೆಗೆ ದೌಡಾಯಿಸಿದ. ಅಲ್ಲಿ ರೋಹನ್ ತಂದೆಯ ತಾಯಿಯ ಗೋಳು ಹೇಳತೀರದ್ದು. ಅಷ್ಟರಲ್ಲಿ ಆಪರೇಷನ್ ಥಿಯೇಟರ್ನಿಂದ ಹೊರಗೆ ಬಂದ ವೈದ್ಯರು ಅಪಘಾತದಲ್ಲಿ ರೋಹನ್ ಬಲಗಾಲಿಗೆ ಜೋರಾಗಿ ಪೆಟ್ಟು ಬಿದ್ದಿರುವ ಕಾರಣ ಆ ಕಾಲನ್ನೇ ತೆಗಿಬೇಕಾದ ಪರಿಸ್ಥಿತಿ ಬಂದಿದೆ ಎಂದರು. ಆ ವಿಷಯನ್ನ ಕೇಳ್ದ ರೋಹನ್ನ ತಂದೆ ತಾಯಿಯ ರೋದನೆ ಮುಗಿಲು ಮುಟ್ಟಿತು. ವಿಷಯ ಕೇಳ್ದ ಶಿವಣ್ಣ ಅಲ್ಲೇ ಕುಸಿದು ಕುಳಿತ. ದುಃಖ ಉಮ್ಮಳಿಸಿ ಬಂತು.
3: ಎಷ್ಟು ಬೇಡ ಅಂದ್ರು ನನ್ ಮಾತೇ ಕೇಳಿಲ್ವಲ್ಲ ರೋಹನ್, ಇಂಥ ಪರಿಸ್ಥಿತಿ ತಂದ್ಕೊಂಡ್ ಬಿಟ್ಟಿಯಲ್ಲ, ಅಯ್ಯೋ ದೇವ್ರೆ
2: ಅಂತ ಶಿವಣ್ಣ ತುಂಬಾ ಮರುಗಿದ. ಇತ್ತ ಐಟಿ ರೇಡ್ ಆಗಿದ್ದ ತೇಜಸ್ ತಂದೆಯ ಮೇಲೆ ಬೇನಾಮಿ ಆಸ್ತಿ ಹಾಗೂ ಹಣ ಗಳಿಸಿರುವ ವಿರುದ್ಧ ಕೇಸುಗಳು ದಾಖಲಾದವು. ಒಂದೇ ದಿನದಲ್ಲಿ ತೇಜಸ್ ಮನೆಯವರೆಲ್ಲಾ ಬೀದಿಗೆ ಬರುವಂತಾಯಿತು. ನಮ್ಮಪ್ಪ ಚೆನ್ನಾಗಿ ದುಡ್ಡು ಮಾಡಿದ್ದಾರೆ, ಎಷ್ಟು ಬೇಕಾದರೂ ನಾನು ಉಡಾಯಿಸಬಹುದು ಎಂದು ಮೆರೆತಿದ್ದ ತೇಜಸ್ಗೆ ಈಗ ಜ್ಞಾನೋದಯವಾಯಿತು.
6: ಹೌದು, ಶಿವಣ್ಣ ಹೇಳಿದ್ದು ಎಷ್ಟು ನಿಜ. ದುಡಿಮೆ ಅನ್ನೋದು ನ್ಯಾಯಬದ್ಧವಾಗಿರಬೇಕು. ಅದು ನಾವು ದುಡಿಯುವ ದುಡ್ಡಾಗಿದ್ರೆ ಮಾತ್ರ ನಮ್ಮ ಬಳಿ ಉಳಿಯುತ್ತೆ ಅನ್ನೋ ಸತ್ಯ ಇಂದು ನನಗೆ ಮನವರಿಕೆ ಆಯಿತು.
2: ಅಪ್ರಾಪ್ತ ವಯಸ್ಸಿನಲ್ಲಿ ಲೈಸೆನ್ಸ್ ಇಲ್ಲದೆ ಬೈಕ್ ಓಡಿಸಕ್ಕೆ ಕೊಟ್ಟು ಅದೇ ಬೈಕ್ ಈಗ ಅಪಘಾತಕ್ಕೆ ಕಾರಣ ಆಗಿರೋದ್ರಿಂದ ಆ ಕೇಸಲ್ಲಿ ಸಹ ತೇಜಸ್ ತಂದೆ ಸಿಕ್ಕಾಕಿಕೊಂಡಿದ್ರು. ತೇಜಸ್ಗೆ ಈಗ ಜೀವನದ ಕಟು ಸತ್ಯ ಅರ್ಥವಾಗಿತ್ತು. ಇತ್ತ ರೋಹನ್ಗೆ ಆಪರೇಷನ್ ಆಗಿ 2 ವಾರಗಳಾಗಿದೆ. ಆಸ್ಪತ್ರೆಯ ವಾರ್ಡಲ್ಲಿ ಮಲಗಿದ್ದ ರೋಹನ್ಗೆ ತಾನು ಮಾಡಿದ ಒಂದೊಂದೇ ತಪ್ಪುಗಳು ಎಳೆಯಳೆಯಾಗಿ ಅವನ ಮನಃಪಟಲದ ಮುಂದೆ ಹಾದು ಹೋಗಲಾರಂಭಿಸಿತು. ಯೋಗ್ಯತೆಗೆ ತಕ್ಕಂತೆ ಬದುಕಿದ್ದಿದ್ದರೆ ಇಂತಹ ಕರಾಳ ದಿನ ನೋಡುವಂತಾಗುತ್ತಿತ್ತೆ? ಶಿವಣ್ಣ ಸಾರಿ ಸಾರಿ ಹೇಳಿದರೂ ತನ್ನ ಬೈಕ್ ಶೋಕಿಯಿಂದಾಗಿ ಜೀವಮಾನವಿಡೀ ವಿಕಲಚೇತನನಾಗಿ ಬದುಕುವ ಪರಿಸ್ಥಿತಿ ಬರುತ್ತಿತ್ತೆ? ಅಪ್ಪನ ವೃತ್ತಿಯನ್ನು ಸದಾ ಅವಹೇಳನ ಮಾಡುತ್ತಿದ್ದ ತನಗೆ ಅಪ್ಪ ಅಮ್ಮನಿಗೆ ತಾನೂ ಹೊರೆಯಾದನಲ್ಲ. ಚಿಕಿತ್ಸೆಗೆ ಅಪ್ಪ ಎಷ್ಟು ಸಾಲದ ಹೊರೆಯನ್ನು ಹೊತ್ತಿದ್ದಾರೋ ಎಂದೆಲ್ಲ ನೆನೆದು ಬಿಕ್ಕಿ ಬಿಕ್ಕಿ ಅತ್ತನು. ಹೌದು, ಆಗಿತ್ತು ಅದು ರೋಹನ್ನಿನ ಪಶ್ಚಾತ್ತಾಪದ ಕಣ್ಣೀರು. ಕೇಳಿದ್ರಲ್ಲ, ಈ ಕಥೆಯಿಂದ ಯುವಕರು ಬಹಳಷ್ಟು ಜೀವನದ ಪಾಠಗಳನ್ನು ಕಲಿಬೇಕಾಗಿದೆ ಅಲ್ವಾ? ಒಂದಂತೂ ನಿಜ,
7: ಜೀವನದಲ್ಲಿ ತಪ್ಪುದಾರಿ ಹಿಡಿಯುವುದು ಪಾಪ. ಅದರಿಂದ ಆಗುವುದು ಒಂದಲ್ಲ ಒಂದು ದಿನ ಪಶ್ಚಾತ್ತಾಪ.
8: ನಮ್ಮ ಮುಂದಿನ ಪ್ರಸ್ತುತಿ ಒಂದು ಜನಪದ ಗೀತೆ. ಜಾನಪದ ಗೀತೆಗಳು ಎಂದರೆ ತಲತಲಾಂತರದಿಂದ ಮೌಖಿಕವಾಗಿ ಹರಿದು ಬಂದಿರುವ ಜನಪದ ಹಾಡುಗಳು. ಇದು ಜನಸಮುದಾಯದ ಸಂಸ್ಕೃತಿ, ನಂಬಿಕೆಗಳು ಮತ್ತು ಜೀವನ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ನಾವು ಪ್ರಸ್ತುತಪಡಿಸುತ್ತಿರುವ ಈ ಜನಪದ ಗೀತೆ ಜೇನುಕುರುಬರ ಹಾಡು. ಮಲೆ ಮಹದೇಶ್ವರನನ್ನೇ ಆರಾಧ್ಯ ದೈವ ಹಾಗೂ ಗುರು ಎಂದು ಭಾವಿಸಿರುವ ಈ ಜೇನುಕುರುಬರ ಜನಾಂಗವು ನೀಲಗಿರಿಯ ಪ್ರಾಂತ್ಯದ ಅರಣ್ಯಗಳಲ್ಲಿ ವಾಸಿಸುವ ಜನಾಂಗ. ಜೇನುಕುರುಬರು ಜೇನು ಕಲಿಸುವುದರಲ್ಲಿ ಅಲ್ಲದೆ ಆನೆಗಳನ್ನು ಪಳಗಿಸುವುದರಲ್ಲಿ ಹಾಗೂ ಮಾವುತರಾಗಿ ಕೆಲಸ ಮಾಡುವಲ್ಲಿ ಪ್ರವೀಣರು. ಈಗ ಕೇಳೋಣ ಜೇನುಕುರುಬರ ಹಾಡು.

0: ಇದುವರೆಗೆ ಸಾಧನೆಯ ಹಾದಿಯಲ್ಲಿ ಎಂಬ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತವರು ಪ್ರಥಮ ಪಿಯುಸಿಯ ದೀಕ್ಷಾ ಎಲ್, ಧೃತಿ ಬಿಎನ್, ಮಧುರಾ ಎಸ್, ಲಕ್ಷ್ಮೀ ಶ್ರೀನಾಥ್, ಪೂರ್ವಿ ಕೆ, ದೀಪಿಕಾ ಎಂ, ರಜತ್ ಎ, ಸಾನ್ವಿ ಹೆಚ್, ಶೌರ್ಯ ತಮ್ಮಯ್ಯ, ನಭಾನ್ಯು ಅರಕೆರೆ, ಭುವನ್ ವಿ ವತ್ಸ, ಮೋನಿಶ್ ಆರ್ ಗೌಡ, ಶಿವಾಂಕ್, ಪುಣ್ಯಶ್ರವಣ್, ಸಾನಿಕಾ ಎನ್, ಅನಘಾ ಎಂ ಡಿ, ಅನಘಾ ಆರ್ ಭಾರದ್ವಾಜ್, ಚಿತ್ರಾ ಜಿ ಭಟ್. ದ್ವಿತೀಯ ಪಿಯುಸಿಯಿಂದ ಪವನ್ ಕುಮಾರ್ ಪಿ, ನೇಸ ಶ್ರೀರಂಗ ವಿ, ರಕ್ಷಿತಾ ಎಂಆರ್, ಪ್ರತೀಕ್ ಪ್ರಸನ್ನ, ಸಾಕ್ಷಿ ಹೆಚ್, ವೇದಶ್ರೀ ಹೆಚ್ಎಸ್, ಸಂಜನಾ ಸಿಂಹಾರಾವ್, ರಚನಾ ಎನ್, ಸೃಜನಾ ಕೆವಿ, ಸುನಿಧಿ ಎಸ್, ಅಂಕಿತಾ ಹೆಚ್ಎಸ್ ಹಾಗೂ ಶ್ರೇಯಾ ಎಂ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
1: ಇದುವರೆಗೆ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ ಎರಡನೇ ಭಾಗ ಕೇಳಿದಿರಿ. ಸಂಕಲನ ಶೀತಲ್ ಬೆಳಗಲಿ. ಇದು ಇಂದಿನ ಯುವವಾಣಿ.

ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿತಿನ್ ಸ್ನಾದಾಮೃತ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ ಸರಿಯಾಗಿ 8:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆಪ್ಕಾ ಸುರೂರ್ ಚಿತ್ರದ ಗೀತೆಯನ್ನು.

ಸಮಯ 9:30 ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಾಂಬೆ ಸಹೋದರಿಯರ ಹಾಡು ಕರಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕೇಳಿ ದಶಾವತಾರ ರಾಗಮಾಲಿಕೆ ಆದಿತಾಳದಲ್ಲಿ ಸ್ವಾತಿ ತಿರುನಾಳರ ರಚನೆ.

ನಾಳೆ ಬೆಳಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಂ.ಎಸ್. ಸುನೀಲ್ ಅವರ ನಾಗಸ್ವರ ವಾದನವನ್ನು ನೀವು ಆಲಿಸಬಹುದು.

0: ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಶ್ರೀ ವಿದ್ಯಾವಿಶಾರದ ಜಯಚಾಮರಾಜ ಒಡೆಯರವರ ಜನರಂಜನಿ ರಾಗದ ಕೃತಿಯ ಪಲ್ಲವಿಯ ಪ್ರಾರಂಭದ ಸಾಲುಗಳು ಕಾಮಾಕ್ಷಿ ಪಾಹಿಮಾಂ ಹರಾರ್ಧಾಂಗ ದೇಶಾಕ್ಷಿ ಎಂಬುದಾಗಿದೆ. ಇಲ್ಲಿ ಕಾ ಎಂದರೆ ಸರಸ್ವತಿ, ಮಾ ಎಂದರೆ ಲಕ್ಷ್ಮಿ. ಪರಾಶಕ್ತಿಯ ಎರಡು ಕಣ್ಣುಗಳಾಗಿ ಲಕ್ಷ್ಮೀ ಸರಸ್ವತಿಯರು ಸೇರಿ ಇಲ್ಲಿ ಕಾಮಾಕ್ಷಿಯಾಗಿದ್ದಾಳೆ. ಹರನ ದೇಹದ ಕಣ್ಣೇ ಕಾಮಾಕ್ಷಿ, ಹಾಗಾಗಿ ಹರಾರ್ಧಾಂಗ ದೇಹಾಕ್ಷಿಯೇ ಈ ಕಾಮಾಕ್ಷಿ.
3: ಈ ಕೃತಿಯ ಸಾಹಿತ್ಯದ ವಿಶೇಷ ಅಕ್ಷಿಪದ ಪ್ರಯೋಗ. ಅಕ್ಷಿ ಎಂದರೆ ಕಣ್ಣು. ಸುಂದರವಾದ ನಯನಗಳು ಶರೀರದ ಮುಖ್ಯ ಅಂಗ. ದೇಹದ ಎಲ್ಲ ಭಾಗಗಳಲ್ಲೂ ಕಣ್ಣನ್ನು ಹೊಂದಿರುವ ದೇವಿಯನ್ನು ಸಹಸ್ರಾಕ್ಷಿ ಎನ್ನುತ್ತಾರೆ. ಅಂದರೆ ಸೃಷ್ಟಿ ಸ್ಥಿತಿಲಯಕಾರಕಳಾದ ದೇವಿ ಧರ್ಮಪಾಲನೆಗಾಗಿ ಅಧರ್ಮನಾಶಕ್ಕೆ ಸಹಸ್ರಾಕ್ಷಿಯಾಗಿರಲೇಬೇಕಲ್ಲವೇ. ಹೀಗಾಗಿ ಕಾಮಾಕ್ಷಿ, ದೇಶಾಕ್ಷಿ, ಸಾಕ್ಷಿ, ಕಟಾಕ್ಷಿ, ಕಂಜದಳಾಯತಾಕ್ಷಿ, ಸದಾಶಿವ ಸಾಕ್ಷಿಯಾಗಿದ್ದಾಳೆ. ಒಡೆಯರವರಿಗೆ ಶ್ರೀಸೂಕ್ತ ಕರತಲಾಮಲಕ, ಅದರಲ್ಲಿ ಬರುವ ವಿದ್ಯುಲ್ಲೇಖೇನ ಭಾಸ್ವರಿ ಪದಪ್ರಯೋಗವಾಗಿದೆ ಈ ಕೃತಿಯಲ್ಲಿ. ರಾಜಯೋಗಿ ಮಹಾರಾಜರಿಗೆ ಪ್ರಾಣಾಯಾಮ ಚೆನ್ನಾಗಿ ತಿಳಿದು ಅಭ್ಯಾಸದಲ್ಲಿಟ್ಟುಕೊಂಡಿದ್ದರಿಂದ ಹಕಾರ ಮಕಾರ ಸಕಾರ ರೂಪ ಶ್ವಾಸೋಚ್ಛ್ವಾಸಮಯ ರೂಪ ಮಂತ್ರರೂಪಿಣಿ ಎಂಬ ಸಾಹಿತ್ಯ ಸ್ವಾಭಾವಿಕವಾಗಿ ಈ ಕೃತಿಯಲ್ಲಿ ಬಂದೊದಗಿದೆ. ಯೋಗ ಶಿಕ್ಷಣ ದರ್ಪಣ ಮತ್ತು ಯೋಗ ಹೊಂಗಿರಣಗಳು ಸೂರ್ಯಚಂದ್ರರಂತೆ ಸಾಹಿತ್ಯದಲ್ಲಿ ಜನರಂಜನೀಯವಾಗಿದೆ.

ಶ್ರೀವಿದ್ಯಾ ಉಪಾಸಕರಿಗೆ ರವಿ ಮತ್ತು ಚಂದ್ರ ಇಬ್ಬರೂ ಅತಿ ಮುಖ್ಯ. ಹೀಗಾಗಿ ಒಡೆಯರವರು ಉದಯ ರವಿ ಚಂದ್ರಿಕೆ ರಾಗವನ್ನು ಕೃತಿ ರಚನೆಗೆ ಆಯ್ಕೆ ಮಾಡಿಕೊಂಡಿರುವುದು ಔಚಿತ್ಯಪೂರ್ಣ. ಈ ಕೃತಿಯ ಸಾಹಿತ್ಯದಲ್ಲಿ ಒಡೆಯರವರು ಬಳಸಿರುವಂತಹ ಪದಬಳಕೆಯ ಕೌಶಲ್ಯಕ್ಕೆ

0: ಬಾಗಲೇಬೇಕು. ಪಲ್ಲವಿಯ ಅನುಪಲ್ಲವಿ ಸಾಹಿತ್ಯಗಳಲ್ಲಿ 13 ಬಾರಿ ಮಕಾರ ಪ್ರಯೋಗ ಮಾಡಿ ಸಂಗೀತದ ಲಾಲಿತ್ಯ ಹೆಚ್ಚುವಂತೆ ಮಾಡಿದ್ದಾರೆ. ಮನೋನ್ಮನಿ ಪದದಿಂದ ಪ್ರಾರಂಭವಾಗಿ ಮಾತಂಗಿವರೆಗೆ ಭಾವಾರ್ಥಪೂರ್ಣವಾಗಿ ಮಕಾರ ಬಳಸಿರುವುದು ಅವರ ಜಾಣ್ಮೆಗೆ ಸಾಕ್ಷಿಯಾಗಿದೆ.
1: ಉದಯ ರವಿಚಂದ್ರಿಕೆ ರಾಗದಲ್ಲಿರುವ ಈ ಕೃತಿಯ ಚರಣದ ಸಾಹಿತ್ಯದಲ್ಲಿ ಶ್ರೀಪುರವಾಸಿನಿ ಎಂದು ಪ್ರಾರಂಭವಾಗಿ ಶ್ರೀಕರೋದಯ ರವಿಚಂದ್ರಿಕಾ ಪ್ರಕಾಶಿತ ಎನ್ನುವವರೆಗೆ ಸಪ್ತ ಮಾತೃಕೆಯರ ಪ್ರತೀಕವಾದ ಶ್ರೀಕಾರವನ್ನು 7 ಬಾರಿ ಪ್ರಯೋಗಿಸಿರುವುದಲ್ಲದೆ ಉದಯ ರವಿಚಂದ್ರಿಕಾ ಎಂದು ರಾಗಮುದ್ರೆಯನ್ನು ಕೂಡ ನೀಡಿದ್ದಾರೆ. ಯೋಗಶಾಸ್ತ್ರ ಚೆನ್ನಾಗಿ ಅರಿತಿದ್ದ ಒಡೆಯರವರ 94 ಕೃತಿಗಳಲ್ಲಿ ಮನೋನ್ಮನಿ ಎಂಬ ಪದ ಪ್ರಯೋಗವಿದೆ. ಇದೊಂದು ಮುದ್ರಾ ವಿಶೇಷವೇ ಸರಿ. ಈ ಮುದ್ರಾವಸ್ಥೆಯಲ್ಲಿ ಕಣ್ಣು ತೆಗೆದು ಮುಚ್ಚುವುದು ಇರುವುದಿಲ್ಲ. ಇದು ನಿರ್ವಿಕಲ್ಪವೂ ನಿರಂಜನವೂ ಆದ ಶಿವಶಕ್ತಿ ಯೋಗ ತ್ರಿಯಾರೇಖಿಯಲ್ಲದೆ ಮತ್ತೆ

0: ಮೈಸೂರು ಅರಮನೆಯ ತೊಟ್ಟಿಲ ಸಂಗೀತದ ವೈಭವ ಹಾಗೂ ಅಲ್ಲಿ ಅನುಸರಿಸಬೇಕಾಗಿದ್ದಂತಹ ಶಿಸ್ತುಬದ್ಧ ನಿಯಮಾವಳಿಗಳನ್ನು ಕುರಿತಂತೆ ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು ಹೀಗೆ ಹೇಳಿದ್ದಾರೆ.
1: ಅರಮನೆ ತೊಟ್ಟಿಲ ಸಂಗೀತ ಇದೊಂದು ವಿಶೇಷವಾದದ್ದು. ಅದರ ಸ್ಥೂಲ ವಿವರ ಹೀಗೆ. ದಸರಾ ಸಂದರ್ಭದಲ್ಲಿ ಕಲಾವಿದರು ದರ್ಬಾರ್ ನಡೆಯುತ್ತಿದ್ದ ಸಂಜೆ ಅಂದರೆ 7-8 ಗಂಟೆ ಈ ಮಧ್ಯದಲ್ಲಿ ಅಂದರೆ ಒಂದು 15-20 ನಿಮಿಷ ಸಂಗೀತ ಸೇವೆ ನಡೀತಾ ಇತ್ತು. ಇದಕ್ಕೆ ಪೂರ್ವ ಸಿದ್ಧತೆ ಇರಲೇಬೇಕು, ಅನೇಕ ಬಾರಿ ಕೂಡ ಆಗಿರಬೇಕು. ದೊಡ್ಡ ದೊಡ್ಡ ಆಸ್ಥಾನ ವಿದ್ವಾಂಸರ ಕಠಿಣ ಪರೀಕ್ಷೆಗೆ ಒಳಗಾಗಿ ಅವರೆಲ್ಲ ಒಮ್ಮತದಿಂದ ಒಪ್ಪಿದರೆ ಮಾತ್ರ ಅಂತಹ ಪುಣ್ಯವಂತರಿಗೆ ಈ ಸುವರ್ಣಾವಕಾಶ ಕಲಾ ಪ್ರದರ್ಶನಕ್ಕೆ. ಕಠಿಣ ಶಿಸ್ತು, ವಸ್ತ್ರ ಸಂಹಿತೆ ಅಂದರೆ ಡ್ರೆಸ್ ಕೋಡ್, ದರ್ಬಾರ್ ಡ್ರೆಸ್, ಅಲ್ಲಿ ಕೆಮ್ಮು ಕೂಡ ಬರಬಾರ್ದು, ಬಾಡಿ ಲ್ಯಾಂಗ್ವೇಜು, ಇದಲ್ಲದೆ ಕೃತಿಯ ಆಯ್ಕೆ, ಯಾವ ರಾಗ, ಎಷ್ಟು ವೇಳೆ, ಎಲ್ಲದರ ಮೇಲೂ ಗಮನ ಇಟ್ಟುಕೊಂಡು ಊಹಿಸ್ಕೊಳ್ಳಿ ಶ್ರೋತೃಗಳೇ. ಶ್ರುತಿ ಮಾಡಿಕೊಂಡು ಎಲ್ಲರೂ ಸಿದ್ಧರಾಗಿ ಅನ್ಯಮನಸ್ಕರಾಗದೆ ಶಿಸ್ತಿನಿಂದ ಕುಳಿತಿರಬೇಕು. ಅದು ಯಾವ ವೇದಿಕೆ ಎಂದರೆ ಕೇಳಿ, ಆನೆ ಬಾಗಿಲಿನಿಂದ ಒಂದು ಕ್ರೇನ್ ಬಂದು ಹಾಜರಾಗ್ತಾ ಇತ್ತು. ಅದರಲ್ಲಿ ಒಂದು ವೇದಿಕೆ ಕೂಡ ಇರ್ತಿತ್ತು. 4 ಕಡೆ ಕೆಂಪು ಬಟ್ಟೆಗಳಿಂದ ಮುಚ್ಚಿಲ್ಪಟ್ಟಿದ್ದವು. ಮಹಾರಾಜರು ಎತ್ತರದ ಸಿಂಹಾಸನದಲ್ಲಿ ದರ್ಬಾರ್ ಹಾಲಿನಲ್ಲಿ ಆಸೀನರಾಗಿರ್ತಾ ಇದ್ದರು. ದರ್ಬಾರ್ ಭಕ್ಷ್ಯವರು ಸನ್ನೆ ಮಾಡಿದ ತಕ್ಷಣ ಆ ಕ್ರೇನ್ ಅಂದರೆ ಆ ತೊಟ್ಟಲು ಅದನ್ನು ರಾಟೆಯಿಂದ ಯೂನಿಫಾರ್ಮ್ ಧರಿಸಿದ್ದ ಕೆಳಗಿದ್ದ 3-4 ಜನ ತಿರುಗಿಸ್ತಾ ಇದ್ದರು. ಕಲಾವಿದರು ಆಸೀನರಾಗಿದ್ದ ಕ್ರೇನ್ ಅಂದರೆ ಆ ತೊಟ್ಟಲು ಮಹಾರಾಜರು ಕುಳಿತಿದ್ದ ಸಿಂಹಾಸನದ ಎತ್ತರಕ್ಕೆ ಅಂದರೆ ಕೊಂಚ ಕೆಳಗೆ ಮಹಾರಾಜರ ಕಣ್ಣೋಟದ ಹದಕ್ಕೆ ತಕ್ಕ ಹಾಗೆ ಆ ರಾಟೆ ತಿರುಗಿಸಿ ಅಲ್ಲಿಗೆ ನಿಲ್ಲಿಸ್ತಾ ಇದ್ದರು. ಕಲಾವಿದರು ಕೃತಿಯನ್ನು ವಿಸ್ತರಿಸಿ ಸೂಚನೆ ಬಂದ ತಕ್ಷಣವೇ ನಿಲ್ಲಿಸಲೂಬೇಕಾಗಿತ್ತು. ನಂತರ ರಾಟೆ ಮೂಲಕ ತಿರುಗಿಸಿದಾಗ ತೊಟ್ಟಿಲು ಕೆಳಗೆ ಬರ್ತಾ ಇತ್ತು. ಈ ಒಂದು ಕಲಾಸೇವೆಯ ಅವಕಾಶಕ್ಕೆ ದೊಡ್ಡ ದೊಡ್ಡ ಕಲಾವಿದರು ವರ್ಷಾನುಗಟ್ಟಲೆ ಕಾಯ್ತಾ ಇದ್ದರು. ಅವಕಾಶ ಅಂದರೆ ಮೋಸ್ಟ್ ಈ ಅವಕಾಶ ಪ್ರೆಸ್ಟೀಜಿಯಸ್ ಆಪರ್ಚುನಿಟಿ ಎಂದು ವಿದ್ವಾಂಸರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದರು. ಎಷ್ಟೋ ಜನಕ್ಕೆ ಇದು ಭಾರತ ರತ್ನ ಸಿಕ್ಕಂತೆ ಎಂದು ಹೇಳುತ್ತಿದ್ದುದು ಉಂಟು. ಇದಕ್ಕಾಗಿ ಪ್ರಭಾವಿತರಿಂದ ಇನ್ಫ್ಲೂಯೆನ್ಸ್ ಪ್ರೆಷರ್ ಕೂಡ ತರ್ತಿದ್ರು. ಈಗ ಗೊತ್ತಾಯ್ತಲ್ವೇ ತೊಟ್ಟಿಲ್ ಸಂಗೀತ ಅಂತರ ಮಹಿಮೆ, ತೊಟ್ಟಿಲ್ ಸಂಗೀತದ ವೈಭವ ಏನು ಅಂತ.
0: ಗ್ರಂಥಸ್ಥವಾಗಿರುವ ರಾಗ ಹಿಂದೋಳ ದೇಶಿಕ. ಇಲ್ಲಿ ದೇಶಿಕ ಎನ್ನುವ ಪದದ ಬಳಕೆ ಮೈಸೂರಿನ ಪರಕಾಲ ಮಠದ ಸ್ವಾಮಿಗಳು ರಾಜಗುರುಗಳಿಗೆ ಸಂಬಂಧಪಟ್ಟಿದೆ. ಶ್ರೀ ವೈಷ್ಣವರ ಗುರುಗಳಿಗೆ ದೇಶಿಕರೆಂದು ಹೆಸರು. ದೇಶಿಕ ಎಂದರೆ ಮಾರ್ಗದರ್ಶಕ, ಗುರು, ಪರಿವ್ರಾಜಕಾಚಾರ್ಯ ಎಂಬೆಲ್ಲ ಅರ್ಥಗಳಿವೆ. ಇಷ್ಟೇ ಅಲ್ಲದೆ ಒಡೆಯರವರು ವಿಶಿಷ್ಟಾದ್ವೈತವನ್ನು ಸಹ ಚೆನ್ನಾಗೇ ಅಭ್ಯಾಸ ಮಾಡಿದರು.
2: ಹಿಂದೋಳ ಎಂದರೆ ಉಯ್ಯಾಲೆ. ಅಲ್ಲಿಯ ಉತ್ಸವ ಮೂರ್ತಿಯನ್ನು ವಜ್ರದ ತೊಟ್ಟಿಲಲ್ಲಿ ತೂಗುವುದು ಮಹಾ ಉತ್ಸವ. ಇವೆಲ್ಲ ಒಡೆಯರ್ ಮನಸ್ಸಿನಲ್ಲಿ ಬೇರೂರಿದ್ದು ಪಾಹಿಮಾಂ ಸತತಂ ಜಗಜ್ಜನನಿ ಎಂಬ ಕೃತಿ ರಚನೆಗೆ ಅಪರೂಪವಾದ ರಾಗ ಹಿಂದೋಳ ದೇಶಿಕವನ್ನು ಆಯ್ಕೆ ಮಾಡಿಕೊಂಡಿರಬಹುದು ಎಂದು ವಿದ್ವಾನ್ ವಿ ನಂಜುಂಡಸ್ವಾಮಿಯವರ ಕಲ್ಪನೆ. ಚರಣದ ಸಾಹಿತ್ಯದಲ್ಲಿ ಸಂಗೀತದ ಸಪ್ತಸ್ವರಗಳ ಉತ್ಪನ್ನ ಮುಂತಾದ ಅನೇಕ ವಿವರಣೆಗಳನ್ನು ಸಪ್ತಸ್ವರೋತ್ಪನ್ನ ಸುನಾದ ಸಮುದ್ರ ಘೋಷಾಂತರಂಗಿಣಿ ಎಂಬ ಸಾಲುಗಳಲ್ಲಿ ಅಡಗಿಸಿದ್ದಾರೆ ಒಡೆಯರವರು. 12 ಜನ ಶ್ರೀವಿದ್ಯಾ ಉಪಾಸಕರಲ್ಲಿ ಅಗಸ್ತ್ಯ ಮುನಿಗಳು, ಅವರ ಧರ್ಮಪತ್ನಿ ಲೋಪಾಮುದ್ರ ಅತ್ಯಂತ ಶ್ರೇಷ್ಠರು. ಅಂತಹ ದಂಪತಿಗಳಲ್ಲಿ ಸತ್ಪುತ್ರ ಪೌತ್ರ ಕಳತ್ರದಾಯಿನಿ ಎಂಬಲ್ಲಿ ಆಶೀರ್ವಾದವನ್ನು ಬೇಡಿದ್ದಾರೆ. ಹಿಂದೋಳ ದೇಶಿಕ ರಾಗಮುದ್ರೆಯೊಂದಿಗೆ ಸಂಮೋದಿನಿ ಎಂಬ ಗುಣವಾಚಕದೊಂದಿಗೆ ಕೃತಿಯನ್ನು ಸಂಪನ್ನ ಮಾಡಿದ್ದಾರೆ.

0: ಮೈಸೂರು ನಗರದಲ್ಲಿರುವಂತಹ ವಿವಿಧ ಅರಮನೆಗಳು ಈಗ ಬೇರೆ ಬೇರೆಯ ರೂಪವನ್ನೇ ತಾಳಿವೆ. ಈ ಅರಮನೆಗಳ ಕಿರು ಪರಿಚಯವನ್ನ ವಿದ್ವಾನ್ ವಿ ನಂಜುಂಡಸ್ವಾಮಿ ಅವರು ಹೇಳಿದ್ದು ಹೀಗೆ.
1: ಈಗಿನ ಕಾಲದವರಿಗೆ ಅಂಬಾವಿಲಾಸ ಅರಮನೆ, ದೊಡ್ಡ ಅರಮನೆ ಮಾತ್ರ ಗೊತ್ತು. ಇದನ್ನ ಅರಮನೆಗಳ ನಗರ ಅಂತ ಕರೀತಾರೆ. ಈ ಮೈಸೂರಿನ ಅರಮನೆಗಳ ಹೆಸರನ್ನ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಚೆಲುವ ಅಂಬಾವಿಲಾಸ ಅರಮನೆ CFTRI ಆಗಿದೆ. ಜಯಲಕ್ಷ್ಮಿ ವಿಲಾಸ ಅರಮನೆ, ಈಗ ಇದು ಮಾನಸ ಗಂಗೋತ್ರಿ ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು ಸಂಗ್ರಹಾಲಯ. ಅದು ಕುವೆಂಪು ಅವರು ಕುಲಪತಿ ಆಗಿದ್ದ ಕಾಲ. ಅದಕ್ಕೆ ಇನ್ನೊಂದು ಹೆಸರು ಕೆಬೆಕಟ್ಟೆ ಬಂಗ್ಲೆ ಅಂತ ಹೇಳ್ತಾ ಇದ್ರು. ಚಾಮುಂಡಿ ಬೆಟ್ಟದ ಮೇಲಿರೋದು, ಅದಕ್ಕೆ ರಾಜೇಂದ್ರ ವಿಲಾಸ ಅರಮನೆ ಅಂತ ಹೇಳ್ತಾರೆ. ಲೋಕರಂಜನ್ ಮಹಲ್ ಅರಮನೆ ಇಟ್ಕೆಗೂಡ್ನಲ್ಲಿರೋದು, ಮೈಸೂರು ಝೂ ಇದಕ್ಕೆ ಹೊಂದ್ಕೊಂಡಿದೆ. ಇನ್ನು ಲಲಿತ ಮಹಲ್ಲು, ಕಾರಂಜಿ ವಿಲಾಸ ಮ್ಯಾನ್ಷನ್, ಇಷ್ಟು ಅಲ್ಲದೇ ಚಿತ್ತರಂಜನ್ ಮಹಲ್, ಇದು ಹುಣಸೂರಿನ ರಸ್ತೆಯಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇತ್ತು. ಈಗ ಅದನ್ನೂ ಸಂಪೂರ್ಣವಾಗಿ ಕೆಡವಿ ಇತ್ತೀಚೆಗೆ ಬೇರೆ ಏನೋ ಬರ್ತಾ ಇದೆ. ವಸಂತ ಮಹಲ್, ಅದು ಪೋಸ್ಟಲ್ ಟ್ರೈನಿಂಗ್ ಕಾಲೇಜು, ಈಗ ಅಲ್ಲಿ ಶಿಕ್ಷಣ ತರಬೇತಿ ಡಯಟ್ ಅಲ್ಲಿದೆ. ಚಾಮುಂಡಿ ವಿಹಾರ, ಇದು ನಜರ್ಬಾದ್ನಲ್ಲಿದೆ. ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ, ಚಾಮರಾಜ ಡಬಲ್ ರಸ್ತೆ, ಈಗ ಅದನ್ನು ಕೆಡವಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆಗಿದೆ. ಮುಖ್ಯವಾದ ಅರಮನೆ ಅಂಬಾವಿಲಾಸ ಅರಮನೆ, ಬೆಂಕಿಗೆ ಆಹುತಿ ಆದಾಗ ಜಗನ್ಮೋಹನ್ ಅರಮನೆ, ಈ ಅರಮನೆಯ ಉಪಯೋಗವಾಯಿತು. ಈಗ ನಾವೆಲ್ಲ ಸಂತೋಷ ಪಡಬೇಕಾದ್ದೇನಪ್ಪ ಅಂದರೆ, ರಾಜಮಾತೆಯವರಾದ ಪ್ರಮೋದಾದೇವಿಯವರು ನವೀಕರಿಸ್ತಾ ಇದ್ದಾರೆ. ಜಯಚಾಮರಾಜೇಂದ್ರ ಒಡೆಯರವರ ಈ ಶತಮಾನೋತ್ಸವ ಅಂದರೆ 18/7/2019 ಸಾಂಪ್ರದಾಯಿಕವಾಗಿ ಲೋಕಾರ್ಪಣೆ ಮಾಡಲಿದ್ದಾರೆ.
0: ಒಡೆಯರ್ ಅವರು ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿದರು. ಆ ದರ್ಶನ ಭಾಗ್ಯವನ್ನು ಅವರ 94 ಸಂಸ್ಕೃತ ಕೃತಿಗಳಲ್ಲಿ ಸಂಗೀತದ ಮೂಲಕ ಉಣಬಡಿಸಿದ ಪುಣ್ಯಾತ್ಮರು ನಮ್ಮ ಮೈಸೂರಿನ ಮಹಾರಾಜರು. ಈ ನಾಯಕಿ ರಾಗದ ಕೃತಿಯಲ್ಲಿ ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಬೃಹನ್ ನಾಯಕಿಯನ್ನು ಬಿಂಬಿಸಿದ್ದಾರೆ. ನಾಯಕಿ ಎಂಬ ರಾಗ ಮುದ್ರೆಯೊಂದಿಗೆ ತಾವು ಕಂಡ ಆ ವಿಶ್ವ ಬೃಹತ್ ರೂಪವನ್ನು ವರ್ಣಿಸಿದ್ದಾರೆ ಒಡೆಯರವರು.
2: ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರವರು ಅವರ ಆಕಾರಕ್ಕೆ ತಕ್ಕಂತೆ ಎಲ್ಲದರಲ್ಲೂ ಬೃಹತ್ ಎಂದರೆ ಹಿರಿದನ್ನು ಕಾಣುವ ಮನಸ್ಥಿತಿಯನ್ನು ಹೊಂದಿದ್ದರು. ಕ್ಷೇತ್ರ ಮಹಿಮೆಯನ್ನು ವರ್ಣಿಸಲು ಬಳಸಿರುವ ಕೃತಿಯ ಪದ ಪ್ರಯೋಗಗಳನ್ನು ಆಲಿಸಿ. ಬೃಹಜ್ಜಾತೆ, ಬೃಹಸ್ಪತಿ ವಂದಿತೆ, ಭೃಗುಮುನಿ ಸನ್ನುತೆಯಿಂದ ಪ್ರಾರಂಭವಾಗಿ ಷೋಡಶಾಕ್ಷರಹಿತೆ ಎನ್ನುವವರೆಗೆ ಅನೇಕ ವಿವರಣೆಯ ಅಗತ್ಯವಿದೆ. ಉಮಾ ರಮಾ ವಾಣ್ಯಾದಿ ಸೇವ್ಯೆ, ಪಾರ್ವತಿ ಲಕ್ಷ್ಮಿ ಸರಸ್ವತಿಯರಿಂದ ಸೇವಿಸಲ್ಪಡುವವಳು ಆ ಬೃಹನ್ನಾಯಕಿ ಆದಿಪರಾಶಕ್ತಿ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಶ್ರೀ ಲಲಿತಾ ಸಹಸ್ರನಾಮದ ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ ಆದಿಶಕ್ತಿ ರಮೇಯಾತ್ಮ ಪರಮ ಪಾವನಾಕೃತಿ ಎಂಬುದೆಲ್ಲ ಕೃತಿಯ ಸಾಹಿತ್ಯದಲ್ಲಿ ಹೊಮ್ಮಿರುವುದನ್ನು ಇಲ್ಲಿ ಕಾಣಬಹುದು.

ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಸ್ನೇಹಿತರೆ ಗಮನಿಸಿ, ನಾಳೆ ಮಂಗಳವಾರ ಸಂಜೆ 5 ಗಂಟೆಗೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನದಿಂದ ಸುಲಭವಾಗಿ ಕನ್ನಡ ಕಲಿಕೆ ಪ್ರಸಾರವಾಗುತ್ತಲಿದೆ. ಇದರಲ್ಲಿ ಭಾಗವಹಿಸ್ತಾರೆ ಡೂ ಆರ್ ಡೂ ಸೊಲ್ಯೂಷನ್ಸ್ನ ಸಂಸ್ಥಾಪಕರಾದ ಡಾಕ್ಟರ್ ಲತಾ ಹಾಗೂ ನಿರ್ವಾಹಕರಾದ ಡಾಕ್ಟರ್ ದೀಪ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡೂ ಆರ್ ಡೂ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಯೇ ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ ಕೆ ವಿಕಾಸ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಕೇಂದ್ರೀಯ ಊರ್ಜಾ ಔರ್ ಆವಾಸನ್ ತಥಾ ಶಹರಿ ಕಾರ್ಯ ಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ್ ರಹೇ ಹೇ ನಿಖಿಲ್ ಸಿಂಗ್.
2: ನಮಸ್ಕಾರ, ಬಹುತ್ ಬಹುತ್ ಸ್ವಾಗತ ಹೇ ಆಪ್ ಸಭಿ ಕಾ ಹಮಾರೇ ಇಸ್ ವಿಶೇಷ ಕಾರ್ಯಕ್ರಮ ಮೇ. ಮೈ ಹೂ ನಿಖಿಲ್ ಸಿಂಗ್. 12 ವರ್ಷ ಇತಿಹಾಸ ಕೆ ಪನ್ನೋ ಮೇ ಯೇ ಏಕ್ ಛೋಟಾ ಸಾ ಅಧ್ಯಾಯ ಲಗ್ ಸಕ್ತಾ ಹೈ, ಲೇಕಿನ್ ಅಗರ್ ಆಪ್ ಕಿಸಿ ರಾಷ್ಟ್ರ ಕಿ ಜೀವನ ಯಾತ್ರಾ ಕಿ ಬಾತ್ ಕರೆಂಗೇ ಔರ್ ಖಾಸ್ ತೌರ್ ಪರ್ ಅಗರ್ ಭಾರತ ಕಿ ಆಜಾದಿ ಕೆ ಬಾದ್ ಸೇ ಜೀವನ ಯಾತ್ರಾ ಕಿ ಬಾತ್ ಕರೇ ತೋ ಯೇ ಏಕ್ ಬೇಹದ್ ಮಹತ್ವಪೂರ್ಣ ಪಡಾವ್ ಮೇ ತಬ್ದೀಲ್ ಹೋ ಚುಕಾ ಹೈ. ಏಕ್ ಐಸಾ ಪಡಾವ್ ಜಹಾಂ ಸಪ್ನೆ ಸಂಕಲ್ಪ ಮೇ ಬದಲ್ತೇ ಹೈ ಔರ್ ಸಂಕಲ್ಪ ಬದಲಾವ್ ಕಾ ವಾಹಕ್ ಬನ್ತಾ ಹೈ, ಬದಲಾವ್ ಕಿ ನಯಿ ತಸ್ವೀರ್ ಗಢ್ತಾ ಹೈ. ಪಿಛಲೇ ಏಕ್ ದಶಕ್ ಮೇ ಯಾ ಉಸ್ಸೇ ಥೋಡೇ ಸೇ ಜ್ಯಾದಾ ವಕ್ತ್ ಮೇ ಅಗರ್ ಹಮ್ ಬಾತ್ ಕರೇ ತೋ ಯೇ ಜೋ ಬದಲಾವ್ ಹೈ ಇಸ್ಕೋ ಬಹುತ್ ತೇಜ್ ಗತಿ ಸೇ ಹಮ್ನೆ ದೇಖಾ ಹೈ, ಮಹಸೂಸ್ ಕಿಯಾ ಹೈ ಔರ್ ಬದಲಾವ್ ಕೆ ಮಾಯನೆ ಬದಲ್ತೇ ಭೀ ದೇಖೇ ಹೈ.